ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಭಾದ್ರಪದ ಮಾಸದ 31 ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 22 ತಾರೀಖು ಮಂಗಳವಾರ. ಈಗ ಸಮಯ 5:56:50. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭ ನುಡಿ. ಔಷಧವನ್ನು ನೀಡಿ ರೋಗವನ್ನು ಪರಿಹಾರ ಮಾಡುವಂತೆ ಮಕ್ಕಳಿಗೆ ಇಷ್ಟವಿಲ್ಲದಿದ್ದರೂ ಅವರಿಗೆ ಪ್ರಯತ್ನಪೂರ್ವಕ ವಿದ್ಯಾಭ್ಯಾಸ ಮಾಡಿಸಿ ನಯನೀತಿಗಳನ್ನು ಕಲಿಸಿಕೊಡಬೇಕು. ಹೀಗೆಂದಿದೆ ಹರಿಹರ ಸುಭಾಷಿತ. ಶುಭ ನುಡಿ ಕೇಳಿದಿರಿ.

ಸಮಯ ಈಗ 6 ಗಂಟೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:10ಕ್ಕೆ ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30ಕ್ಕೆ ಚಿಂತನ ವಿದ್ಯಾಭರತನಹಳ್ಳಿ ಅವರಿಂದ ರೈತರಿಗೆ ಸಲಹೆ 6:35ಕ್ಕೆ, 6:40ಕ್ಕೆ ಸ್ವರಮಾಧುರ್ಯ, 7:47ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯ್, 8:35ಕ್ಕೆ ಕನ್ನಡ ಚಿತ್ರಗೀತೆಗಳು. ಕ್ಕೆ ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:10ಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ತಮ್ಮ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. 9:45ಕ್ಕೆ ಕನ್ನಡ ಚಿತ್ರಗೀತೆಗಳು, 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಶೀರ್ಗಾಳಿ ಎಸ್ ಗೋವಿಂದರಾಜನ್ ಅವರ ಹಾಡುಗಾರಿಕೆ. ಗಾನಬಜಾನ, ಹಿಂದಿ ಚಿತ್ರಗೀತೆಗಳು, 11 ಗಂಟೆಗೆ ಗಾನಡಗೂರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ, ಭಾಗವಹಿಸುತ್ತಾರೆ ಶಾಂತಲಾ ಎಂ ರಾವ್, ಚಂದ್ರಿಕಾ ಮತ್ತು ವೀಣಾ ಚೆಲುವರಾಜ್, ಪ್ರಸ್ತುತಿ ಕೆ ನೇತ್ರ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಭೌತ ಚಿಕಿತ್ಸೆಯ ಮಹತ್ವ, ಡಾ ಅರ್ಪಿತಾ ಹೆಗಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮತ್ತು ಪ್ರಸ್ತುತಿ ಮಾಲಾ ಸಂಬ್ರಾಣಿ. 1 ಗಂಟೆಗೆ ಪ್ರಗತಿಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀ ಗುರುರಾಜ್ ಮಾಲವೀಕರಣಂ. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 4 ಗಂಟೆಗೆ ಅರೆಭಾಷೆ ಐಸಿರಿ, ಪ್ರಕೃತಿನ ಯಾರು ಉಳಿಸೋಕು, ನಾವೇ, ಈ ಕುರಿತು ಮಾತನಾಡುತ್ತಾರೆ ಉದಯಕುಮಾರಿ ಚೆಂಬು. ಬಳಿಕ ಕೋಡಿ ಜಯಲಕ್ಷ್ಮಿ ಬಾಲಕೃಷ್ಣ ಅವರು ಹಾಡಿದ ಸೋಬಾನೆ ಪದ. 4:10ಕ್ಕೆ ಭಾವಗೀತೆಗಳು, 4:30ಕ್ಕೆ ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಭೂಕಂಪನ ಕುರಿತು ಜಾಗೃತಿ ಕಾರ್ಯಕ್ರಮ, ಕಂಪನಕ್ಕೊಂದು ಸ್ಪಂದನ, ರಚನೆ ನಿರೂಪಣೆ ಮತ್ತು ನಿರ್ಮಾಣ ಎಂಎಂ ಶ್ರುತಿ, ಸಹ ನಿರೂಪಣೆ ಸಂತೋಷ್ ಕೆಎನ್. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. ಕವರ್ ಸ್ಟೋರಿ ಕಿರುಚಿತ್ರದ ಪ್ರಾಯೋಜಿತ ಗೀತೆ, ಪ್ರಾಯೋಜಕರು ಶ್ರೀ ಸತೀಶ್ ಆಚಾರ್ಯ, ನ್ಯೂ ಶ್ರೀ ಕಾಳಿಕಾಂಬ ಜುವೆಲರ್ಸ್, ಮಂದಾರ್ತಿ, ಉಡುಪಿ. 6:30ಕ್ಕೆ ಅವಲೋಕನ, 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ

ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜುಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವರಾದ ಸನ್ಮಾನ್ಯ ಶ್ರೀ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಬೆಂಗಳೂರಿನ ಎಚ್ಎಎಲ್ನಲ್ಲಿ ಭಾಗವಹಿಸಿದ ಕಾರ್ಯಕ್ರಮದ ಧ್ವನಿ ಮುದ್ರಣದ ಆಯ್ದ ಭಾಗ ಪ್ರಸ್ತುತಿ ಕೆವಿ ಕೃಷ್ಣಪ್ಪ ಸಹಕಾರ ಪ್ರಾದೇಶಿಕ ಸುದ್ದಿ ವಿಭಾಗ. 10:20 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸುಕನ್ಯಾ ಪ್ರಭಾಕರ್ ಅವರ ಹಾಡುಗಾರಿಕೆ. ಇನ್ನು ರಾತ್ರಿ 10:30 ಗೀತಚಂದ್ರಿಗೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 6:05 ಆಗಲಿವೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಮೊದಲಿಗೆ ಕೇಳೋಣ ಷಣ್ಮುಖ ಸ್ವಾಮಿಯವರ ವಚನ. ಭಕ್ತನ ನಡೆಶುದ್ಧ, ಭಕ್ತನ ನುಡಿಶುದ್ಧ. ಗಾಯಕಿಯರು ರೇಣುಕಾ ನಾಕೋಡ್ ಮತ್ತು ದಿವ್ಯಾ ಸಂಪತ್.

ನೀ ಕರುಣಿಸು ಸಿರಿವಿಠಲ, ಪ್ರಸನ್ನ ವೆಂಕಟದಾಸರ ಕೀರ್ತನೆ ಇದು. ಗಾಯಕರು ಅಜಿತ್ ಕಡ್ಕಡೆ.

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೂ ಕೇಳೋಣ. ಮೋಟನಾಳಿರ ಪೊನ್ನಪ್ಪನವರ ರಚನೆ ನಮಸ್ತೆ ನಮಸ್ತೆ ಕಾವೇರಿ ಮಾತೆ, ಗಾಯಕಿ ಪ್ರತಿಮಾ ಆತ್ರೇಯ.

ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಗುತ್ತಿಮುಂಡನ ಇಂದಿರಾ ಗಿರೀಶ್ ಅವರ ರಚನೆ ಗಣಪತಿ ಕ್ಷೇತ್ರಕ್ಕೆ, ಗಾಯಕರು ಹರ್ಷ.

0: ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:30 ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಚಿಂತನ, ವಿದ್ಯಾ ಭರತನಹಳ್ಳಿಯವರಿಂದ.
2: ಮನುಷ್ಯ ಒಂಟಿ ಜೀವಿಯಲ್ಲ, ಸಂಘಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ. ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹಕಾರ, ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂತಹ ಬಾಂಧವ್ಯಗಳು. ಐದನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನ ನಾವು ಹೇಳಬಹುದು. ಜೀವನದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ. ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು, ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದು

0: ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲವುದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ.
1: ವಿದ್ಯಾಭರತನಹಳ್ಳಿಯವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:34.45. ಮುಂದಿನ ಕಾರ್ಯಕ್ರಮ ರೈತರಿಗೆ ಸಲಹೆ.
3: ಅರೇಬಿಕಾ ಮತ್ತು ರೋಬಸ್ಟಾ ಕಾಫಿನಲ್ಲಿ ಹೂ ಮೊಗ್ಗುಗಳನ್ನು ಪ್ರಚೋದಿಸೋದಕ್ಕೆ ನಾವು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ದಕ್ಷಿಣ ಭಾರತದ ವಾತಾವರಣದಲ್ಲಿ ಕಾಫಿ ಹೂವಿನ ಮೊಗ್ಗು ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರಚೋದನೆಗೊಳ್ಳುತ್ತವೆ. ಆಗಸ್ಟ್ ತಿಂಗಳಿನಲ್ಲಿ ಬೀಳುವಂಥ ಹೆಚ್ಚಿನ ಮಳೆಯಿಂದಾಗಿ ಮಣ್ಣಿನ ತೇವಾಂಶ ಹೆಚ್ಚಾಗಿರುತ್ತೆ. ಇದರಿಂದ ಹೆಚ್ಚಿನ ಪ್ರಮಾಣದ ಜಿಬ್ಬರ್ಲಿಕ್ ಆಮ್ಲ ಉತ್ಪಾದನೆಯಾಗಿ ಗಿಡದ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ. ಇದರ ಪರಿಣಾಮವಾಗಿ ಕಾಫಿ ಹೂವಿನ ಮೊಗ್ಗು ಪ್ರಚೋದನೆಗೊಳ್ಳೋದು ಕುಂಠಿತವಾಗುತ್ತೆ. ಈ ರೀತಿಯ ಸಮಸ್ಯೆಯನ್ನು ನಾವು ಮುಖ್ಯವಾಗಿ ಅತಿ ಎತ್ತರದ ಹಾಗೆಯೇ ಬಿಡುವಿಲ್ಲದೆ ಸತತವಾಗಿ ಮಳೆಯಾಗುವಂಥ ಪ್ರದೇಶದಲ್ಲಿ ಕಾಣಬಹುದು. ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಮತ್ತು ಈ ಕಾಫಿ ಹೂವಿನ ಮೊಗ್ಗನ್ನು ಹೆಚ್ಚಿಸೋದಕ್ಕೆ ಹಾಗೆಯೇ ಅರೇಬಿಕಾ ಮತ್ತು ರೋಬಸ್ಟಾ ಬೆಳೆಯ ಇಳುವರಿಯನ್ನು ಹೆಚ್ಚಿಸೋದಕ್ಕೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅತಿಯಾದ ಈ ಕಾಫಿ ಸಸ್ಯದ ಬೆಳವಣಿಗೆ ಇರುವಾಗ ಹೂ ಮೊಗ್ಗಿನ ಪ್ರಚೋದನೆಯನ್ನು ಹೆಚ್ಚಿಸೋದಕ್ಕೆ ಹಾಗೆಯೇ ಬೆಳೆ ಗೆಣ್ಣುಗಳ ಅಭಿವೃದ್ಧಿಯನ್ನು ಉತ್ತೇಜಿಸೋದಕ್ಕೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ 200 ಲೀಟರ್ ನೀರಿಗೆ 1.5 ಕಿಲೋಗ್ರಾಂನಷ್ಟು %0.75 ಸಿಂಗಲ್ ಸೂಪರ್ ಫಾಸ್ಫೇಟ್ SSP ಗೊಬ್ಬರವನ್ನು ತಿಂಗಳಿಗೊಮ್ಮೆ 2 ಸಾರಿ ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಈ ಸಿಂಪರಣೆಯಿಂದ ಕಾಫಿ ಹೂ ಮೊಗ್ಗು ಪ್ರಚೋದನೆಯಾಗೋದಕ್ಕೆ ಕಾರಣ ಆಗುತ್ತೆ. ಇದರಿಂದ ಬೆಳೆಯ ಇಳುವರಿಯನ್ನು ಕೂಡ ನಾವು ಗಮನಾರ್ಹವಾಗಿ ಸುಧಾರಿಸಬಹುದು. ಕಾಫಿ ಬೆಳೆಯಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾವು ಕೀಟಗಳ ನಿರ್ವಹಣೆ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಕಾಫಿ ಬಿಳಿ ಕಾಂಡಕೊರಕ ಕೀಟ ಅರೇಬಿಕಾ ಕಾಫಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಕಾಫಿ ಬಿಳಿ ಕಾಂಡಕೊರಕ ಕೀಟ ಸೋಂಕಿತ ಕಾಫಿ ಸಸ್ಯಗಳ ಪತ್ತೆ ಹಚ್ಚೋದನ್ನು ನಾವು ಸತತವಾಗಿ ಮಾಡಬೇಕಾಗತ್ತೆ. ಈ ಕಾಫಿ ಬಿಳಿ ಕಾಂಡಕೊರಕದ ಕೀಟದ ಹಾವಳಿಗೆ ತುತ್ತಾದಂಥ ಗಿಡಗಳನ್ನು ನಾವು ಗುರುತಿಸಿ ಅವುಗಳನ್ನು ಕಿತ್ತಾಕಬೇಕಾಗತ್ತೆ. ಈ ಕಿತ್ತಾಕಿದಂಥ ಕಾಂಡಗಳನ್ನು ನಾವು ಸುಡೋದ್ರ ಮೂಲಕ ತಕ್ಷಣವೇ ವಿಲೇವಾರಿ ಮಾಡಬೇಕು. ಒಂದು ವೇಳೆ ಅಂತಹ ಕಾಫಿ ಕಾಂಡಗಳನ್ನು ನಾವು ಬೇರೆ ಉದ್ದೇಶಕ್ಕಾಗಿ ಬಳಸ್ಕೊಳ್ಳೋದಾದರೆ ಆ ಕಾಂಡಗಳನ್ನು 10 ದಿನದವರೆಗೆ ನೀರಿನಲ್ಲಿ ಮುಳುಗಿಸಿ ಆನಂತರ ಆ ಒಂದು ಕಾಂಡಗಳನ್ನು ಬಳಸ್ಕೋಬೇಕಾಗತ್ತೆ. ಅಂದರೆ ಆ ಕಾಂಡಗಳಲ್ಲಿರುವಂತಹ ಬಿಳಿ ಕಾಂಡ ಕೊರಕದ ಬೇರೆ ಬೇರೆ ಹಂತಗಳನ್ನು ನಾವು ನಾಶ ಮಾಡಿದ ಮೇಲೇ ಆ ಕಾಂಡಗಳನ್ನು ನಾವು ಬೇರೆ ಉದ್ದೇಶಕ್ಕಾಗಿ ಬಳಸ್ಕೋಬೇಕಾಗತ್ತೆ. ಕಾಫಿ ಬಿಳಿ ಕಾಂಡ ಕೊರಕ ಇದೆ ಅಂತ ನಮಗೆ ಒಂದು ರೀತಿ ಶಂಕೆ ಬಂದಂಥ ಗಿಡದಲ್ಲಿ ವಯಸ್ಕ ಕೀಟಗಳು ಹೊರಗಡೆ ಬರೋದನ್ನು ತಡೆಗಟ್ಟೋದಕ್ಕೆ ಕಾಂಡ ಮತ್ತು ಪ್ರಾಥಮಿಕ ದಪ್ಪ ರೆಂಬೆಗಳನ್ನು ನಾನ್ ಓವನ್ ಫ್ಯಾಬ್ರಿಕ್ ಬಟ್ಟೆಯಿಂದ ಸುತ್ತಬೇಕಾಗತ್ತೆ. ಈ ರೀತಿ ಸುತ್ತೋದ್ರಿಂದ ಆ ವಯಸ್ಕ ಕೀಟಗಳು ಹೊರಗಡೆ ಬರೋದನ್ನು ನಾವು ತಡೆಯಬಹುದು. ಕಾಫಿ ಕಾಯಿಕೊರಕದ ಹಾವಳಿ ಕೂಡ ಈ ಸಂದರ್ಭದಲ್ಲಿ ಕಂಡುಬರುತ್ತೆ. ಆದ್ದರಿಂದ ಈ ಬೆರ್ರಿ ಬೋರರ್ ಅಥವಾ ಕಾಫಿ ಕಾಯಿಕೊರಕದ ನಿರ್ವಹಣೆಗೂ ಕೂಡ ನಾವು ಗಮನವನ್ನು ಕೊಡಬೇಕಾಗತ್ತೆ. ಈ ಕಾಫಿ ಕಾಯಿಕೊರಕದ ವಯಸ್ಕ ಕೀಟಗಳನ್ನು ಬಲೆಗೆ ಬೆಳೆಸೋದಕ್ಕೆ ನಾವು ಬ್ರೋಕಾ ಬಲೆಗಳನ್ನು ಬಳಸ್ಕೋಬೇಕಾಗತ್ತೆ. ಪ್ರತಿ ಎಕರೆಗೆ 10 ಬಲೆಗಳನ್ನು ನಾವು ಅಳವಡಿಸ್ಬೇಕಾಗತ್ತೆ. ಅದೇ ರೀತಿ ಈ ಶಾರ್ಟ್ ಹೋಲ್ ಬೋರರ್ ಅಥವಾ ರೆಕ್ಕೆ ಬೋರರ್ ನಿರ್ವಹಣೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ರೆಕ್ಕೆ ಬೋರರ್ ಬಾಧಿತ ಕೊಂಬೆಗಳನ್ನು ಗುರುತಿಸಬೇಕಾಗತ್ತೆ ಮತ್ತು ಆ ಕೊರೆದಿರುವಂಥ ರಂಧ್ರದ ಕೆಳಗಡೆ ನಾವು ಕೊಂಬೆಗಳನ್ನು ಕತ್ತರಿಸಿ ತಕ್ಷಣ ಆ ಭಾಗಗಳನ್ನು ಸುಟ್ಟಾಕಬೇಕಾಗತ್ತೆ. ವಯಸ್ಕ ರೆಕ್ಕೆ ಬೋರರ್ ಕೀಟಗಳನ್ನು ಬಲೆಗೆ ಬೆಳೆಸೋದಕ್ಕೆ ನಾವು ತೋಟದಲ್ಲಿ ಕ್ಸೈಕಾಮ್ ಬಲೆಗಳನ್ನು ಬಳಸ್ಕೋಬೇಕಾಗತ್ತೆ. ಪ್ರತಿ ಎಕರೆಗೆ 12ರಂತೆ ಈ ಕ್ಸೈಕಾಮ್ ಬಲೆಗಳನ್ನು ನಾವು ಅಳವಡಿಸಬೇಕಾಗತ್ತೆ. ದೈತ್ಯ ಶಂಕು ಹುಳುಗಳು ಕೂಡ ಕಾಫಿ ಬೆಳೆಯಲ್ಲಿ ಕಂಡುಬರ್ತವೆ. ಇವು ಮಳೆಗಾಲದಲ್ಲಿ ಸಾಂದರ್ಭಿಕವಾಗಿ ಕಂಡುಬರುವಂಥ ಪೀಡೆ ಅಂತ ಹೇಳಬಹುದು. ಕಾಫಿ ತೋಟಗಳಲ್ಲಿ ದೈತ್ಯ ಶಂಕು ಹುಳುಗಳು ಕಂಡುಬಂದರೆ ಕೆಲವು ನಿರ್ವಹಣಾ ಕ್ರಮಗಳನ್ನು ನಾವು ತಗೋಬೇಕಾಗತ್ತೆ. ಈ ದೈತ್ಯ ಶಂಕು ಹುಳುಗಳು ಕಾಫಿಗೆ ಗಮನಾರ್ಹವಾದ ಹಾನಿಯನ್ನೇನು ಉಂಟು ಮಾಡೋದಿಲ್ಲ. ಮುಖ್ಯವಾಗಿ ಇವು ಎಳೆ ಕಾಫಿ ಗಿಡಗಳ ಎಲೆಗಳನ್ನು ತಿನ್ನೋದನ್ನ ನಾವು ಗಮನಿಸಬಹುದು. ಆದರೆ ಆ ತೋಟಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಇವು ಸಾಕಷ್ಟು

0: ಅನುಕೂಲತೆಯನ್ನು ಉಂಟು ಮಾಡ್ತವೆ. ಅಂದರೆ ಆ ಎಲೆಗಳ ಮೇಲೆ ಹಣ್ಣುಗಳ ಮೇಲೆ ಅಂಟನ್ನು ಬಿಡೋದರಿಂದ ಅದೊಂದು ರೀತಿ ದುರ್ವಾಸನೆ ಬರೋದರಿಂದ ಕೆಲಸಗಾರರು ಅಲ್ಲಿ ಕೆಲಸ ಮಾಡೋದಕ್ಕೆ ತೊಂದರೆ ಉಂಟಾಗುತ್ತೆ. ದೈತ್ಯ ಶಂಕುಹುಳುಗಳನ್ನು ಸಂಗ್ರಹಿಸಿ ನಾವು ನಾಶ ಮಾಡಬೇಕಾಗತ್ತೆ. ನೇರವಾಗಿ ಅವುಗಳ ಸಂಪರ್ಕವನ್ನು ನಾವು ತಪ್ಪಿಸೋದಕ್ಕೆ ಕೈಕವಚಗಳನ್ನು ಧರಿಸೋದು ಬಹಳ ಮುಖ್ಯ. ಕಾಫಿ ತೋಟಗಳಲ್ಲಿ ನಾವು ತರಗೆಲೆ, ಕಳೆ ಮತ್ತು ಮರದ ದಿಮ್ಮಿಗಳನ್ನು ತೆಗೆದಾಕಬೇಕಾಗತ್ತೆ. ಯಾಕೆಂದರೆ ಈ ದೈತ್ಯ ಶಂಕುಹುಳುಗಳು ತರಗೆಲೆ, ಕಳೆ ಮತ್ತು ಮರದ ದಿಮ್ಮಿಗಳ ಆಶ್ರಯದಲ್ಲೇ ಇರ್ತವೆ. ಈ ದೈತ್ಯ ಶಂಕುಹುಳುವಿನ ಬಾಧೆಗೆ ಒಳಗಾದಂಥ ಸಸ್ಯ, ಮಣ್ಣು ಮತ್ತು ಗೊಬ್ಬರಗಳನ್ನು ಬೇರೆ ಸ್ಥಳಗಳಿಗೆ ಸಾಗಿಸೋದನ್ನು ತಪ್ಪಿಸ್ಬೇಕು. ಈ ಹುಳುಗಳನ್ನು ಬಲೆಗೆ ಬೆಳೆಸೋದಕ್ಕೆ ಒದ್ದೆಯಾದ ಗೋಣಿಚೀಲಗಳು, ಕತ್ತರಿಸಿದಂಥ ಪಪಾಯ ಹಣ್ಣಿನ ತುಂಡುಗಳು ಮತ್ತು ಪಪಾಯ ಎಲೆಗಳನ್ನು ನಾವು ಇರಿಸಬೇಕಾಗತ್ತೆ. ಹೆಚ್ಚಿನ ಸಂಖ್ಯೆಯ ಬಸವನ ಹುಳುಗಳು ಕಂಡುಬಂದಾಗ ನಾವು ಈ ಚಿಪ್ಪು ಸುಣ್ಣದ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಅಥವಾ ಉಪ್ಪಿನ ಪುಡಿಯನ್ನು ಹಾಕಬೇಕಾಗತ್ತೆ. ಈ ಪುಡಿಗಳ ಸಂಪರ್ಕಕ್ಕೆ ಬಸವನ ಹುಳುಗಳು ಬಂದಾಗ ಅವು ಸತ್ತು ಹೋಗ್ತವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:43. ಇದೀಗ ವಾಣಿಜ್ಯ ಪ್ರಕಟಣೆಗಳು.
2: ನಿಮ್ಮ ಹಳೆಯ ಫರ್ನಿಚರ್ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ನ ಫರ್ನಿಚರ್ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
1: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್. FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:41. ಸ್ವರಮಾಧುರ್ಯ. ಮೊದಲಿಗೆ ಕೇಳೋಣ MS ಸುಬ್ಬುಲಕ್ಷ್ಮಿಯವರ ಹಾಡುಗಾರಿಕೆಯಲ್ಲಿ ಮೈಸೂರು ವಾಸುದೇವಾಚಾರ್ಯರ ಕೃತಿ, ರಾಗ ಖಮಾಜ್, ಆದಿತಾಳ.

ಸಾವೇರಿ ರಾಗ ಆದಿತಾಳದಲ್ಲಿ ಕೊತ್ತವಾಸಲ್ ವೆಂಕಟರಾಮ ಅಯ್ಯರವರ ಕೃತಿ, ಗಾಯಕರು ವಿವೇಕ್ ಮೂಲಿಕುಲಂ.

ವಿವೇಕ್ ಮೂಲಿಕುಲಂ ಅವರ ಹಾಡುಗಾರಿಕೆಯಲ್ಲಿ ಕೊತ್ತವಾಸಲ್ ವೆಂಕಟರಾಮ ಅಯ್ಯರವರ ಕೃತಿಯನ್ನು ಆಲಿಸಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿ ಮಡಿಕೇರಿ, ಸಮಯ 6:55 ನಿಮಿಷಗಳಾಗಲಿವೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಶ್ರೋತೃಗಳೇ ಗಮನಿಸಿ, ಈ ಬೆಳಿಗ್ಗೆ 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ತಮ್ಮ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಎಫ್ಎಂ 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ, ಸಮಯ ಸರಿಯಾಗಿ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಿಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 04 77 2237 04 88 ಅಥವಾ 2237 04 99 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಿಗ್ಗೆ 11:00 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ

0: ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಪರಿ ಪರಿ ಪರಿ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ.
2: ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ.
1: ಭಯ ಆಗ್ತಾ ಇದೆ ಕಣೆ.
3: ಭಯಪಡಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರಿಗೂ.
4: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪಶ್ಚಿಮ ಘಟ್ಟ ಸಂರಕ್ಷಣೆ, ರಾಜ್ಯ ಸರ್ಕಾರದಿಂದ ಸಮಗ್ರ ನೀಲನಕ್ಷೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಗಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ, ಸಚಿವ ಎನ್ ಚಲುವರಾಯಸ್ವಾಮಿ. ವ್ಯಾಪಾರ ವಹಿವಾಟು ಸುಗಮಗೊಳಿಸಿದ ಕೇಂದ್ರದ ಜಿಎಸ್ಟಿ ನೀತಿ ಹಾಗೂ ಡಿಜಿಟಲ್ ಪಾವತಿ ವ್ಯವಸ್ಥೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿಯವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಪ್ರದಾನ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದ ಡಾ ಕೆ ಕಸ್ತೂರಿ ರಂಗನ್ ವರದಿ ರಾಜ್ಯದ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳ ಕೃಷಿಕರು, ತೋಟಿಗರು, ಬುಡಕಟ್ಟು ಸಮುದಾಯಗಳು ಹಾಗೂ ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಮೂಡಿಸಿದ್ದು, ರಾಜ್ಯ ಸರ್ಕಾರ ಪಶ್ಚಿಮ ಘಟ್ಟಗಳು ಅಲ್ಲಿನ ಜೀವ ವೈವಿಧ್ಯ ಹಾಗೂ ಸ್ಥಳೀಯ ವಾಸ್ತವಾಂಶ ಗೌರವಿಸುವ ನಿಟ್ಟಿನಲ್ಲಿ ಸಮಗ್ರ ನೀಲನಕ್ಷೆ ಪ್ರಸ್ತಾಪಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಗೆ ತಿಳಿಸಿದ್ದಾರೆ. ವಿಧಾನಮಂಡಲದ ಮೂರು ದಿನಗಳ ವಿಶೇಷ ಅಧಿವೇಶನ ನಿನ್ನೆ ಆರಂಭಗೊಂಡಿದ್ದು, ಕೇಂದ್ರ ಸರ್ಕಾರ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತಾಗಿ ಹೊರಡಿಸಿದ 7ನೇ ಕರಡು ಅಧಿಸೂಚನೆ, ರಾಜ್ಯದ ಬರಗಾಲದ ಬಗ್ಗೆ ಇಂದು ಮತ್ತು ನಾಳೆ ಸಹ ವಿಸ್ತೃತ ಚರ್ಚೆ ನಡೆಯಲಿದೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಡಾ ಕೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಒಟ್ಟಾಗಿ ಚರ್ಚಿಸಿ ಒಮ್ಮತದ ನಿರ್ಧಾರ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ನಿಲುವನ್ನು ತಿಳಿಸೋಣ ಎಂದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಸ್ಯಾಟಲೈಟ್ ಚಿತ್ರಗಳ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ, ಆದರೆ ಮಲೆನಾಡಿನ ವಾಸ್ತವ ಪರಿಸ್ಥಿತಿ ಹಾಗೂ ಸ್ಥಳೀಯ ಜನರ ಬದುಕನ್ನು ಸಮಗ್ರವಾಗಿ ಅರಿಯಲು ಭೌತಿಕ ಸಮೀಕ್ಷೆ ಅಗತ್ಯ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಖ್ಯಾತ ವಿಜ್ಞಾನಿ ಡಾ ಕೆ ಕಸ್ತೂರಿ ರಂಗನ್ ವರದಿಯಲ್ಲಿ ರಾಜ್ಯದ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಅಂದಾಜು 20,668 ಚದರ ಕಿಲೋಮೀಟರ್ ಭೂಭಾಗವನ್ನು ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಗೆ ಸೇರಿಸಲು ಪ್ರಸ್ತಾಪಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆ ಕಲಾಪದಲ್ಲಿ ತಿಳಿಸಿದ್ದಾರೆ. ರಾಜ್ಯದ 10 ಜಿಲ್ಲೆಗಳ 1,449 ಗ್ರಾಮಗಳು ಈ ನಿರ್ಧಾರದಿಂದ ಬಾಧಿತವಾಗಲಿವೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ, ಮಿತಿಮೀರಿದ ಗುಡ್ಡ ಕಡಿತ, ಒತ್ತುವರಿ ಬಗ್ಗೆ ಗಂಭೀರ ಕ್ರಮದ ಅವಶ್ಯಕತೆ ಇದೆ ಎಂದರು. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಬಾಗಲಕೋಟೆ ಜಿಲ್ಲೆ ಆಲಮಟ್ಟಿಯ ಕೃಷ್ಣಾ ನದಿ ಮೇಲ್ದಂಡೆ ಯೋಜನೆಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲ ಸಂಗ್ರಹಗಾರದ ಮಟ್ಟವನ್ನು 524.256 ಮೀಟರ್ಗೆ ಏರಿಸಿ ರಾಜ್ಯದ ಪಾಲಿನ 100 ಟಿಎಂಸಿ ಅಡಿ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಐತಿಹಾಸಿಕ ಯೋಜನೆಯಡಿ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಸಭೆ ನಡೆಸಿದ ಅವರು, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಹಾಗೂ 2 ಅಡಿ ಬಾಕಿ ಉಳಿದಿರುವ ಅರ್ಹ ಫಲಾನುಭವಿಗಳಿಗೆ ಆದ್ಯತೆಯ ಮೇರೆಗೆ ತಕ್ಷಣ ಪರಿಹಾರ ವಿತರಿಸಬೇಕು ಹಾಗೂ ಹಂತ 3 ವ್ಯಾಪ್ತಿಯಲ್ಲಿ ಸರ್ಕಾರದ ನಿಯಮಾವಳಿಗಳ ಅನ್ವಯ ನಿಖರವಾದ ಅನುಪಾತದ ಆಧಾರದಲ್ಲಿ 184 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸಿ

0: ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಸೇವಾ ಸಂಕಲ್ಪ ಅಭಿಯಾನ ಮಾಸಿಕ ಜನಜಾಗೃತಿ ಆಂದೋಲನದ ಹಿನ್ನೆಲೆ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿರುವ ಸರಣಿಯಲ್ಲಿ ಇಂದು ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಒಂದು ವರದಿ. 2014ರಲ್ಲಿ ಕೇಂದ್ರ ಸರ್ಕಾರ ವ್ಯಾಪಾರಿಗಳಿಗೆ ತಮ್ಮ ವಹಿವಾಟು ಸುಗಮಗೊಳಿಸಲು ಸರಳವಾದ ಹೊಸ ನೋಂದಾವಣಿ, ಜನವಿಶ್ವಾಸ ಕಾನೂನು, ಸಣ್ಣಪುಟ್ಟ ಲೋಪಗಳನ್ನು ಅಪರಾಧ ಮುಕ್ತಗೊಳಿಸಿತು. ಕಂಪನಿ ಕಾನೂನು ಸರಳಗೊಂಡಿತು. 2020ರ ವೇಳೆಗೆ ಭಾರತ ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪರಿಸರ ವ್ಯವಸ್ಥೆಯಲ್ಲಿ ವಿಶ್ವದಲ್ಲೇ 144ರಿಂದ 63ನೇ ಸ್ಥಾನಕ್ಕೆ ಏರಿತು. ಸರಕು ಮತ್ತು ಸೇವಾ ತೆರಿಗೆ ಮೂಲಕ ರಾಜ್ಯಗಳ 3 ಹಂತದ ಗಡಿ ತೆರಿಗೆ ಪಾವತಿ ರದ್ದುಗೊಳಿಸಿ ಏಕರೂಪದ ಪಾವತಿ ವ್ಯವಸ್ಥೆ ಜಾರಿಗೊಳಿಸಿತು. ಗ್ರಾಹಕ ಉತ್ಪನ್ನಗಳ ಸಾಗಣೆಯನ್ನು ಸಕ್ಷಮಗೊಳಿಸಿತು, ಗಡಿಗಳನ್ನು ಇಲ್ಲವಾಗಿಸಿತು. ಹೊಸ ಎಕ್ಸ್ಪ್ರೆಸ್ ವೇಗಳು, ಉತ್ತಮ ಹೆದ್ದಾರಿ ರಸ್ತೆಗಳು ಅತಿ ಕಡಿಮೆ ಅವಧಿಯಲ್ಲಿ ಗಮ್ಯ ತಲುಪುವಂತೆ ಡಿಜಿಟಲ್ ಪಾವತಿ ವಹಿವಾಟು, ಸುಂಕದ ಕಟ್ಟೆಗಳಲ್ಲಿ ಕಾಗದ ಪತ್ರಗಳ ಬಳಕೆಯನ್ನು ಶೂನ್ಯಕ್ಕಿಳಿಸುವಷ್ಟು ಸುಗಮಗೊಂಡಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸರಕು ಮತ್ತು ಸೇವಾ ತೆರಿಗೆ, ಕಂಪನಿ ನೋಂದಣಿ ಪ್ರಕ್ರಿಯೆ ಸರಳೀಕರಣ, ದೇಶಾದ್ಯಂತ ವ್ಯಾಪಾರದ ಕಠಿಣ ನಿಯಮ ನಿರ್ಬಂಧಗಳನ್ನು ತೆಗೆದುಹಾಕಿ ಏಕರೂಪದ ಏಕಗವಾಕ್ಷಿ ವ್ಯವಸ್ಥೆ ಜಾರಿಗೊಳಿಸಿ ಸುಲಭವಾಗಿಸಿದೆ ಎಂದು ಹಿರಿಯ ಲೆಕ್ಕ ಪರಿಶೋಧಕ ಬೆಂಗಳೂರಿನ ಶ್ರೀಕಾಂತ್ ದೈತೋಟ ಅಭಿಪ್ರಾಯಪಟ್ಟಿದ್ದಾರೆ.
4: ಜಿಎಸ್ಟಿ ಬಂದ ನಂತರ ದೇಶದಾದ್ಯಂತ ಪರೋಕ್ಷ ತೆರಿಗೆಗಳ ಬದಲಿಗೆ ಒಂದೇ ವ್ಯವಸ್ಥೆ ಅಡಿ ತೆರಿಗೆ ಪಾವತಿಸುವಂತಹ ಅವಕಾಶ ಆಗಿದೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸರಕು ಸಾಗಿಸುವಾಗ ಎದುರಾಗುತ್ತಿದ್ದಂತಹ ಹಲವಾರು ತೆರಿಗೆ ಮತ್ತು ದಾಖಲೆ ಪ್ರಕ್ರಿಯೆಗಳು ಸರಳವಾಗಿವೆ. ಸಣ್ಣ ವ್ಯಾಪಾರಿಗಳಿಗೂ ಕೂಡ ಆನ್ಲೈನ್ ಮೂಲಕ ನೋಂದಣಿ, ರಿಟರ್ನ್ ಸಲ್ಲಿಕೆ ಮತ್ತು ತೆರಿಗೆ ಪಾವತಿಸುವಂತಹ ವ್ಯವಸ್ಥೆ ಜಾರಿಗೆ ಬಂದಿದೆ. ಕಂಪನಿ ನೋಂದಣಿ ಪ್ರಕ್ರಿಯೆ ಕೂಡ ಬಹಳಷ್ಟು ಡಿಜಿಟಲೀಕರಣಗೊಂಡಿದೆ. ಈಗ ಬಹುತೇಕ ಪ್ರಕ್ರಿಯೆಗಳು ಕೂಡ ಆನ್ಲೈನ್ನಲ್ಲೇ ಪೂರ್ಣಗೊಳಿಸಬಹುದಾದಂತಹ ವ್ಯವಸ್ಥೆ ಬಂದಿದೆ. ಇದರಿಂದ ಜನರ ಸಮಯ ಹಾಗೂ ಶ್ರಮ, ಕಾಗದ ಪತ್ರಗಳ ವರ್ಗಾವರ್ಗಿ ತುಂಬಾ ಕಡಿಮೆಯಾಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಉದ್ಯಮವನ್ನು ಆರಂಭಿಸಬೇಕು ಅಂತ ಅಂದ್ರೂ ಕೂಡ ಪ್ರಕ್ರಿಯೆ ಬಹಳ ಸರಳಗೊಂಡಿದೆ. ತೆರಿಗೆ ಪಾವತಿ ಹೇಗೆ ಮಾಡಬೇಕು, ಯಾವ ದಾಖಲೆಗಳನ್ನ ಕೊಡಬೇಕು, ಮಾಹಿತಿ ಆನ್ಲೈನ್ನಲ್ಲೇ ಸುಗಮ ಸಾಧ್ಯವಾಗಿದೆ.
0: ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪುರಸ್ಕಾರವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಗುಜರಾತಿನ ಕೇವಡಿಯಾದ ಏಕತಾ ನಗರದಲ್ಲಿ ಇಂದು ನಡೆಯಲಿರುವ ವರ್ಣರಂಜಿತ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವರ್ಣ ಕಮಲ ಹಾಗೂ 10 ಲಕ್ಷ ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಚಿತ್ರರಂಗದ ವಿವಿಧ ಸಾಧಕರಿಗೆ ಇಂದು ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ರಾಷ್ಟಪತಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಹಿರಿಯ ಸಾಹಿತಿ ದಿವಂಗತ ಎಎನ್ ಮೂರ್ತಿರಾವ್ ಅವರ ಕಿರಿಯ ಪುತ್ರ ಕೃಷಿ ಮತ್ತು ಆಹಾರ ವಿಜ್ಞಾನಿ ಎಎಂ ನಾಗರಾಜ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಭೀಮನಕಟ್ಟೆ ಗ್ರಾಮದಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 98 ವರ್ಷ ವಯಸ್ಸಾಗಿತ್ತು. ಅಮೆರಿಕದಲ್ಲಿ ಕೃಷಿ ಪದವಿ ಪಡೆದಿದ್ದ ಅವರು ಆಹಾರ ಮತ್ತು ಆರೋಗ್ಯದ ಬಗ್ಗೆ ಬರೆದ ಪುಸ್ತಕಗಳನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಿಸಿದೆ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಯೋಜನೆಯಡಿ ರಾಯಚೂರು ಜಿಲ್ಲೆಯಲ್ಲಿ ಕೆಲ ಅರ್ಹ ಕುಟುಂಬಗಳಿಗೆ ವೈಯಕ್ತಿಕ ಗೃಹ ಶೌಚಾಲಯಗಳು ದೊರಕಿಲ್ಲ. ಸಮೀಕ್ಷೆ ಕೈಗೊಂಡು ಮುಂಬರುವ 15 ದಿನಗಳ ಒಳಗಾಗಿ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿರ್ಮಲ ರಾಯಚೂರು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಮನೆಗೆ ಸಂಬಂಧಿಸಿದ ಶೌಚಾಲಯ ಬಳಕೆ ವಿವರ ಕಡ್ಡಾಯವಾಗಿ ದಾಖಲಿಸುವಂತೆ ನಿರ್ದೇಶಿಸಿದರು. ಗ್ರಾಮೀಣ ಸಮುದಾಯದಲ್ಲಿ ಶುಚಿತ್ವ, ಉತ್ತಮ ನೈರ್ಮಲ್ಯ ಅಭ್ಯಾಸ

ಸಗಳನ್ನು ರೂಢಿಸಲು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಜನಜಾಗೃತಿ ಆಂದೋಲನ ಅಕ್ಟೋಬರ್ 2ರ ಗಾಂಧಿ ಜಯಂತಿವರೆಗೆ ಸ್ವಚ್ಛತೆಯ ಸೇವೆ 2026 ಅಭಿಯಾನ ನಡೆಯಲಿದೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಸಂಕನೂರ್ ತಿಳಿಸಿದ್ದಾರೆ. ಈ ತಿಂಗಳ 27ನೇ ತಾರೀಕು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆ ಸ್ವಚ್ಛತೆಗಾಗಿ ಕ್ರೀಡೆ, ಸ್ವಚ್ಛತಾ ಹಬ್ಬ, ತಾಯಿ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನ ನಡೆಯಲಿದೆ. ಅಕ್ಟೋಬರ್ 1ರಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ದಿನ ಒಂದು ಗಂಟೆ ಸಾಮೂಹಿಕ ಶ್ರಮದಾನ ನಡೆಯಲಿದೆ ಎಂದರು. 5ನೇ ಆವೃತ್ತಿಯ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ರಾಷ್ಟೀಯ ಅಭಿಯಾನದ ಅಂಗವಾಗಿ ಅಂತಾರಾಷ್ಟೀಯ ಕರಾವಳಿ ಸ್ವಚ್ಛತಾ ದಿನ 2026 ಜನಾಂದೋಲನದ ಭಾಗವಾಗಿ ಮಂಗಳೂರಿನ ತಣ್ಣೀರು ಬಾವಿ ಕಡಲ ತೀರದಲ್ಲಿ ಸ್ವಚ್ಛತಾ ಅಭಿಯಾನ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಘಟ್ಟ ಸಂರಕ್ಷಣೆ, ರಾಜ್ಯ ಸರ್ಕಾರದಿಂದ ಸಮಗ್ರ ನೀಲನಕ್ಷೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್

0: ಭಾಗವಾಗಿ ಮಂಗಳೂರಿನ ತಣ್ಣೀರು ಬಾವಿ ಕಡಲ ತೀರದಲ್ಲಿ ಸ್ವಚ್ಛತಾ ಅಭಿಯಾನ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಘಟ್ಟ ಸಂರಕ್ಷಣೆ, ರಾಜ್ಯ ಸರ್ಕಾರದಿಂದ ಸಮಗ್ರ ನೀಲನಕ್ಷೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಗಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಮುಳುಗಡೆ ಸಂತ್ರಸ್ತರ ಹಿತರಕ್ಷಣೆಗೆ ಸರ್ಕಾರ ಬದ್ಧ, ಸಚಿವ ಎನ್ ಚಲುವರಾಯಸ್ವಾಮಿ. ವ್ಯಾಪಾರ ವಹಿವಾಟು ಸುಗಮಗೊಳಿಸಿದ ಕೇಂದ್ರದ ಜಿಎಸ್ಟಿ ನೀತಿ ಹಾಗೂ ಡಿಜಿಟಲ್ ಪಾವತಿ ವ್ಯವಸ್ಥೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟಪತಿಯವರಿಂದ ಇಂದು ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಡಿಕೇರಿ, ಸಮಯ 7:15. ಇದೀಗ ವಾಣಿಜ್ಯ ಪ್ರಕಟಣೆಗಳು.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
6: ಫೋನ್ 2225571.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
11: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
12: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
13: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
12: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
13: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
12: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 rupees ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
14: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 rupees. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
15: ಪಾರಸ್ ಪೃಥ್ವಿ ಜುವೆಲ್ಸ್ ಮೈಸೂರು ಪ್ರೆಸೆನ್ಸ್ ಫಸ್ಟ್ ಎವರ್ ರೆವಲ್ಯೂಷನ್ ಇನ್ ಡೈಮಂಡ್ ಇಂಡಸ್ಟ್ರಿ. ಎಕ್ಸ್ಚೇಂಜ್ ಯೋರ್ ಓಲ್ಡ್ ಡೈಮಂಡ್ ಜುವೆಲ್ಸ್ ಟು ನ್ಯೂ ನ್ಯಾಚುರಲ್ ಡೈಮಂಡ್ ಜುವೆಲ್ಸ್. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಗೆಟ್ ಸರ್ಟಿಫೈಡ್ ಯೋರ್ ಓಲ್ಡ್ ಡೈಮಂಡ್ಸ್ ಆನ್ ಸ್ಪಾಟ್, ಅಬ್ಸೊಲ್ಯೂಟ್ಲಿ ಫ್ರೀ. ಆಫರ್ ವ್ಯಾಲಿಡ್ ಫ್ರಮ್ 9th to 25th September 2026. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್ ಕಲೆಕ್ಷನ್ ಸ್ಟಾರ್ಟ್ ಫ್ರಮ್ 5,000 ಆನ್ವರ್ಡ್ಸ್. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ ರೋಡ್, ಮೈಸೂರು.
16: The number you've dialed is currently busy. Kindly
17: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಜಿ. ಹಲೋ.
18: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
17: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
18: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
17: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
19: ನಂಬರ್ 274 ನಾಪೋಕ್ಲು ನಾಡು ಗ್ರಾಹಕರ ಸಹಕಾರ ಸಂಘ ನಿಯಮಿತ ನಾಪೋಕ್ಲು. ಇದರ 93ನೇ ವಾರ್ಷಿಕ ಮಹಾಸಭೆ ಇದೇ 23ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ನಾಪೋಕ್ಲು ಮಹಿಳಾ ಸಮಾಜದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಪಟ್ರಪಂಡ ಮೋಹನ್ ಮುದ್ದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರು ಸಕಾಲಕ್ಕೆ ಸಭೆಗೆ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
12: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
17: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
12: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
19: ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ 2025-26 ಸಾಲಿನ 61ನೇ ವಾರ್ಷಿಕ

0: ಮಹಾಸಭೆ ಇದೇ 23ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಮಡಿಕೇರಿ ಕೊಡಬ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ನಾಪಂಡ ಎಂ ರವಿ ಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. 2,000 ರೂಪಾಯಿ ಪೂರ್ಣ ಪಾಲು ಹಣ ಪಾವತಿಸಿದ ಸಂಘದ ಅರ್ಹ ಸದಸ್ಯರಲ್ಲಾಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ನಂಬರ್ 2,779 ಕಕ್ಕಬ್ಬೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಕ್ಕಬ್ಬೆ ಇದರ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಇದೇ 23ರಂದು ನಾಳೆ ಬುಧವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕಲ್ಯಾಟಂಡ ಎ ರಘು ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಕೇಳಿಕೊಂಡಿದ್ದಾರೆ. ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಕ್ಕಬ್ಬೆ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
0: ನಂಬರ್ 2,795 ಕೆದಮುಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕೆದಮುಳ್ಳೂರು ಇದರ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಇದೇ 24ರಂದು ಗುರುವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಕಟ್ಟಡದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕೆಎನ್ ಅಯ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲಿ ಸದಸ್ಯರ ಗುರುತಿನ ಚೀಟಿಯೊಂದಿಗೆ ನಾಳೆಯೊಳಗೆ ಸಂಘದ ಕಚೇರಿಯನ್ನು ಸಂಪರ್ಕಿಸಿ ಆಹ್ವಾನ ಪತ್ರಿಕೆ ಪಡೆದುಕೊಳ್ಳಬೇಕು. ಸದಸ್ಯರೆಲ್ಲ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
3: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರಾ? ಡೋಂಟ್ ವರಿ, ಆಫರ್ ಈ September 30ವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ERM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734. ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
6: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
5: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
6: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
0: ನಂಬರ್ 393ನೇ ಮಹಿಳಾ ಸಹಕಾರ ಸಂಘ ನಿಯಮಿತ ನಾಪುಕ್ಲು ಇದರ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಇದೇ 24ರಂದು ಗುರುವಾರ ಪೂರ್ವಾಹ್ನ 10 ಗಂಟೆಗೆ ಮಹಿಳಾ ಸಂಘದ ಕಟ್ಟಡದಲ್ಲಿ ಸಂಘದ ಅಧ್ಯಕ್ಷೆ ಶ್ರೀಮತಿ ಬಿದ್ದಾಟಂಡ ಮೇರಿ ಚಿಟ್ಟಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರಲ್ಲಾಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಕಾರ್ಯದರ್ಶಿ ಉಮಾಲಕ್ಷ್ಮಿ ವಿ ಕೇಳಿಕೊಂಡಿದ್ದಾರೆ. ಮಡಿಕೇರಿಯ ಕುಂದೂರುಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ ಪುನಃಪ್ರತಿಷ್ಠೆಯ 23ನೇ ವಾರ್ಷಿಕೋತ್ಸವದ ಪೂಜಾ ಕಾರ್ಯಗಳು ಇದೇ 24ರಿಂದ 26ನೇ ತಾರೀಕಿನವರೆಗೆ ನಡೆಯಲಿದೆ. 24ರಂದು ಗುರುವಾರ ಸಂಜೆ 6 ಗಂಟೆಯಿಂದ ಗುರುಗಣಪತಿ ಪೂಜೆ, ದುರ್ಗಾ ಸಪ್ತಶತಿ ಪಾರಾಯಣ, ದೀಪಾರಾಧನೆ. 25ರಂದು ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ಚಂಡಿಕಾ ಹೋಮ, ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ, ಸಂಜೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯ. 26ರಂದು ಶನಿವಾರ ಬೆಳಿಗ್ಗೆ ಗಣಪತಿ ಹೋಮ, ವಿವಿಧ ಹೋಮ, ಕಲಶಾಭಿಷೇಕ, ಮಹಾಪೂಜೆ, ಮಧ್ಯಾಹ್ನ ಅನ್ನದಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಂದೂರುಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯ ಟ್ರಸ್ಟ್ನ ಟ್ರಸ್ಟಿಗಳು ಹಾಗೂ ದೇವಾಲಯದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಬೀರುಗ ಗ್ರಾಮದ ವೆಸ್ಟರ್ನ್ ಘಾಟ್ ಓಪನ್ ಕೊಡಗು ಹಿಂದೂ ವಾಲಿಬಾಲ್ ಟೂರ್ನಮೆಂಟ್ October 2 and 3 ನಡೆಯಲಿದೆ. ತಂಡ ನೋಂದಾವಣಿಗೆ September 26 ಕೊನೆಯ ದಿನ. ಮಾಹಿತಿಗೆ ಸಂಪರ್ಕಿಸಿ ಅಯ್ಯಮಾಡ ಲೋಕೇಶ್. ಕಾಲ್ 8105408582.
7: ನಂಬರ್ 467ನೇ ಕೊಡಗು ಜಿಲ್ಲಾ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಮಡಿಕೇರಿ ಇದರ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ನಾಳೆ 23ರ ಬುಧವಾರದಂದು ಬೆಳಿಗ್ಗೆ 10:45 ಸಂಘದ ಕಚೇರಿಯ ಸಭಾಂಗಣದಲ್ಲಿ ನಡೆಯಲಿದ್ದು, ಸರ್ವ ಸದಸ್ಯರು ಸಭೆಗೆ ಹಾಜರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ನಂಬರ್ 2,762ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಾದಾಪುರ ಇದರ 95ನೇ ವರ್ಷದ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಇದೇ 24ರ ಗುರುವಾರದಂದು ಸಂಘದ ಹಾಲಿ ಅಧ್ಯಕ್ಷರಾದ ನಾಪಂಡ ಉಮೇಶ್ ಉತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ಬೆಳಿಗ್ಗೆ 10 ಗಂಟೆಗೆ ನಡೆಸಲು ತೀರ್ಮಾನಿಸಲಾಗಿದ್ದು, ಗೌರವಾನ್ವಿತ ಸದಸ್ಯರುಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ಕಾವೇರಪ್ಪನವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
8: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್

0: ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ನಂಬರ್ 276 ಪೊನ್ನಂಪೇಟೆ ನಾಡು ವ್ಯವಸಾಯೋತ್ಪನ್ನ ಮಾರಾಟ ಮತ್ತು ಪರಿವರ್ತನಾ ಸಹಕಾರ ಸಂಘ ನಿಯಮಿತ ಪೊನ್ನಂಪೇಟೆ. ಇದರ 2025-26 ಸಾಲಿನ 90ನೇ ವಾರ್ಷಿಕ ಮಹಾಸಭೆ ಇದೇ 25ರಂದು ಶುಕ್ರವಾರ ಪೂರ್ವಾಹ್ನ 10:30 ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಮುದ್ಯಡ ಡಿ ಗಣಪತಿ ಮಂಜು ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸದಸ್ಯರೆಲ್ಲ ಗುರುತಿನ ಚೀಟಿಯೊಂದಿಗೆ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರು ಬೆಂಗಳೂರು ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
6: ಬ್ಯಾಂಗ್ಳೂರ್ ಮೈಸೂರು ರೋಡು ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪ್ಬಿಡ್ತಾರೆ. ಕರೆಕ್ಟು, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಾದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕೆನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು, ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
2: ಆಕಾಶವಾಣಿ ಮಡಿಕೇರಿ, ಸಮಯ 7:27:30. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಬಿಆರ್ ಲಕ್ಷ್ಮಣರಾವ್ ಅವರ ಕವಿತೆ, ಗಾಯಕಿ ವರ್ಷಾ ಸುರೇಶ್.

ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಳಿಯುವಂತೆ ಮಾಡೋಣ, ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಏಕ್ತಾ ನಗರದಲ್ಲಿಂದು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟ್ರೀಯ ಸಮ್ಮೇಳನ, ಸಚಿವ ಅಮಿತ್ ಶಾ ಭಾಗಿ. ಜಿ20 ಇಂಧನ ಸಚಿವರ ಸಭೆ. ಇಂಧನ ವಲಯದ 4 ಪ್ರಮುಖ ವಿಷಯಗಳಿಗೆ ಭಾರತ ಸೇರಿದಂತೆ ಜಿ20 ರಾಷ್ಟ್ರಗಳ ಸಮ್ಮತಿ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಐತಿಹಾಸಿಕ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಸಂಜೆ ಗುಜರಾತ್ನ ಏಕ್ತಾ ನಗರದಲ್ಲಿ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 1954ರಲ್ಲಿ ಸ್ಥಾಪನೆಯಾದ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ಚಲನಚಿತ್ರೇತರ, ನಾನ್ ಫೀಚರ್ ಫಿಲ್ಮ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಏಕ್ತಾನಗರದಲ್ಲಿ ನಡೆಯುತ್ತಿರುವ ಸಮಾರಂಭ ದೇಶದ ವಿವಿಧ ಭಾಗಗಳ ಚಿತ್ರರಂಗದ ಪ್ರತಿಭೆಗಳನ್ನು ಒಂದೆಡೆ ಸೇರಿಸುವ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಆಶಯವನ್ನು ಪ್ರತಿಬಿಂಬಿಸಲಿದೆ. ಸಮಾರಂಭದಲ್ಲಿ 2024ನೇ ಸಾಲಿನ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟಪತಿ ಪ್ರದಾನ ಮಾಡಲಿದ್ದಾರೆ. 2024ನೇ ಸಾಲಿನ ಅತ್ಯುತ್ತಮ ಚಲನಚಿತ್ರ ಸಾಧನೆಗಳಿಗಾಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಆಯ್ಕೆಯಾಗಿದ್ದು ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬ್ರಹ್ಮಯುಗಂ ಚಿತ್ರಕ್ಕಾಗಿ ಮಮ್ಮುಟ್ಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರಕ್ಕಾಗಿ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಅಮರಂ ಚಿತ್ರಕ್ಕಾಗಿ ರಾಜ್ಕುಮಾರ್ ಪೆರಿಯಸಾಮಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ. ಕಲ್ಕಿ 2898 AD ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ನೀಡುವ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಿತ್ರದ ಮೂಲಕ ರಂದೀಪ್ ಹೂಡಾ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಪಡೆದಿದ್ದಾರೆ. ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮರಾಠಿ ಚಿತ್ರ ಭಂಗಾರ್ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕ್ತಾ ಕಾ ಪ್ರತೀಕ್ ಚಿತ್ರಕ್ಕಾಗಿ ಆನಂದ್ ಎಲ್ ರೈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸಂತಾಲಿ ಭಾಷೆಯ ಆಂಗೆನ್ ಚಿತ್ರಕ್ಕಾಗಿ ರವಿರಾಜ್ ಮುರ್ಮು ನಾನ್ ಫೀಚರ್ ಫಿಲ್ಮ್ ವಿಭಾಗದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮ್ಮ ಗುಜರಾತ್ ಪ್ರವಾಸದ ಭಾಗವಾಗಿ ನಾಳೆ ರಾಷ್ಟಪತಿಯವರು ವಡೋದರಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಬ್ರಹ್ಮಕುಮಾರಿಸ್ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ ಮುಖ್ಯಸ್ಥರು ಹಾಗೂ ಸಂಬಂಧಿತ ಸರ್ಕಾರಿ ಇಲಾಖೆಗಳು ಹಾಗೂ ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಈ 2 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ

0: ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತ ಒಂದು ವರದಿ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968ರಿಂದ ಚಾಲ್ತಿಯಲ್ಲಿದ್ದ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವ ರಾಷ್ಟೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020ರ ಜುಲೈ 29ರಂದು ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. 10ನೇ ತರಗತಿಯ ನಂತರ ವಿದ್ಯಾರ್ಥಿಗಳನ್ನು ಕಲಾ, ವಿಜ್ಞಾನ ಹಾಗೂ ವಾಣಿಜ್ಯ ಎಂಬ ಕಟ್ಟುನಿಟ್ಟಿನ ಚೌಕಟ್ಟಿಗೆ ಸೀಮಿತಗೊಳಿಸುತ್ತಿದ್ದ ಸಾಂಪ್ರದಾಯಿಕ ಪದ್ದತಿಯನ್ನು ಈ ನೀತಿಯು ತೆರವುಗೊಳಿಸಿದ್ದು ಶೈಕ್ಷಣಿಕ ಮತ್ತು ವೃತ್ತಿಪರ ವಿಷಯಗಳ ನಡುವೆ ಸಡಿಲತೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಹೈಸ್ಪೀಡ್ ಆಕ್ಸೆಸ್ ಕಂಟ್ರೋಲ್ಡ್ ರಾಷ್ಟೀಯ ಹೆದ್ದಾರಿಗಳ ಯೋಜನೆ ಮತ್ತು ವಿನ್ಯಾಸಕ್ಕೆ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಮುಂಬರುವ 4 ಮತ್ತು 6 ಪಥಗಳ ಗ್ರೀನ್ಫೀಲ್ಡ್ ಹಾಗೂ ಬ್ರೌನ್ಫೀಲ್ಡ್ ಹೆದ್ದಾರಿಗಳಿಗೆ ಈ ಮಾರ್ಗಸೂಚಿಗಳು ಅನ್ವಯವಾಗಲಿದೆ. ಹೈಸ್ಪೀಡ್ ರಾಷ್ಟೀಯ ಹೆದ್ದಾರಿ ಕಾರಿಡಾರ್ಗಳ ವಿವರವಾದ ಯೋಜನಾ ವರದಿ ತಯಾರಿಕೆಯಲ್ಲಿ ಏಕರೂಪತೆ ತರಲು, ತಾಂತ್ರಿಕ ಮಾನದಂಡಗಳಲ್ಲಿ ಸ್ಥಿರತೆ ಹೆಚ್ಚಿಸಲು, ರಸ್ತೆ ಸುರಕ್ಷತೆ ಬಲಪಡಿಸಲು ಹಾಗೂ ಕಾರ್ಯಾಚರಣೆಯ ದಕ್ಷತೆ ಸುಧಾರಿಸಲು ಮಾರ್ಗಸೂಚಿಗಳು ನೆರವಾಗಲಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ನಲ್ಲಿ ನಡೆದ 3 ದಿನಗಳ G20 ಇಂಧನ ಸಚಿವರ ಸಭೆಯಲ್ಲಿ ಗೃಹ ಬಳಕೆಯ ಇಂಧನ ಲಭ್ಯತೆ, ಮೂಲಸೌಕರ್ಯ ಅನುಮೋದನೆ, ನೀರಿನ ಮರುಬಳಕೆ ಹಾಗೂ ನಿರ್ಣಾಯಕ ಖನಿಜಗಳ ಪೂರೈಕೆ ಸರಪಳಿ ಬಲಪಡಿಸುವುದು ಸೇರಿದಂತೆ 4 ಪ್ರಮುಖ ವಿಷಯಗಳ ಕುರಿತು ಭಾರತವೂ ಸೇರಿದಂತೆ G20 ರಾಷ್ಟಗಳು ಒಮ್ಮತದ ನಿರ್ಧಾರಕ್ಕೆ ಬಂದಿವೆ. ಅಮೆರಿಕದ ಅಧ್ಯಕ್ಷರ ರಾಷ್ಟೀಯ ಇಂಧನ ಮಂಡಳಿ, ಇಂಧನ ಇಲಾಖೆ ಹಾಗೂ ಪರಿಸರ ಸಂರಕ್ಷಣಾ ಸಂಸ್ಥೆಗಳು ಈ ಸಭೆಯನ್ನು ಆಯೋಜಿಸಿದ್ದವು. ಅಭಿವೃದ್ಧಿಶೀಲ ರಾಷ್ಟಗಳಲ್ಲಿ ಸಾಂಪ್ರದಾಯಿಕ ಜೈವಿಕ ಇಂಧನ ಬಳಕೆ ತಪ್ಪಿಸಿ ಸ್ವಚ್ಛ ಅಡುಗೆ ಇಂಧನವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಬಳಕೆಯನ್ನು ಶೀಘ್ರವಾಗಿ ವಿಸ್ತರಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. 8ನೇ ಆವೃತ್ತಿಯ ಪ್ರಧಾನಿ ಸ್ಮರಣಿಕೆಗಳ ಈ ಹರಾಜು 2026ರಲ್ಲಿ ಗುಜರಾತ್ನ ಸಾಂಸ್ಕೃತಿಕ ಪರಂಪರೆ ಮತ್ತು ಆಧುನಿಕ ಸಾಧನೆಗಳನ್ನು ಪ್ರತಿಬಿಂಬಿಸುವ ವೈವಿಧ್ಯಮಯ ಸ್ಮರಣಿಕೆಗಳು ಪ್ರದರ್ಶನಗೊಂಡಿವೆ. ಈ ತಿಂಗಳ 17ರಂದು ಆರಂಭವಾಗಿರುವ ಈ ಹರಾಜಿನಲ್ಲಿ ದೇಶಾದ್ಯಂತ ಒಟ್ಟು 1498 ಸ್ಮರಣಿಕೆಗಳನ್ನು ಒಳಗೊಂಡಿದೆ. ಅಧಿಕೃತ ಆನ್ಲೈನ್ ವೇದಿಕೆಯ ಮೂಲಕ ಹರಾಜು ನಡೆಯುತ್ತಿದೆ. 2019ರ ಜನವರಿಯಲ್ಲಿ ಆರಂಭವಾದ ಪ್ರಧಾನಿ ಸ್ಮರಣಿಕೆಗಳ ಈ ಹರಾಜಿನ ಹಿಂದಿನ ಆವೃತ್ತಿಗಳ ಮೂಲಕ ನಮಾಮಿ ಗಂಗೆ ಯೋಜನೆಗಾಗಿ 50 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಂಗ್ರಹಿಸಲಾಗಿದೆ. ಜಪಾನ್ನ ನಿಶಿನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಇಂದು ಶ್ರೀಲಂಕಾವನ್ನು ಎದುರಿಸಲಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 10:30ಕ್ಕೆ ಈ ಪಂದ್ಯ ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ 114 ರನ್ಗಳ ಗೆಲುವು ಸಾಧಿಸುವ ಮೂಲಕ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದ್ದರೆ ಶ್ರೀಲಂಕಾ ತಂಡ ಪಾಕಿಸ್ತಾನವನ್ನು ಮಣಿಸಿ ಪ್ರಶಸ್ತಿ ಸುತ್ತು ಪ್ರವೇಶಿಸಿದೆ. ಮತ್ತೊಂದೆಡೆ ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ವಿವಿಧ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಬೆಳ್ಳಿ ಹಾಗೂ 2 ಕಂಚು ಸೇರಿ ಒಟ್ಟು 6 ಪದಕಗಳನ್ನು ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಏಕ್ತಾ ನಗರದಲ್ಲಿಂದು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ, ಸಚಿವ ಅಮಿತ್ ಶಾ ಭಾಗಿ. ಜಿ20 ಇಂಧನ ಸಚಿವರ ಸಭೆ, ಇಂಧನ ವಲಯದ 4 ಪ್ರಮುಖ ವಿಷಯಗಳಿಗೆ ಭಾರತ ಸೇರಿದಂತೆ ಜಿ20 ರಾಷ್ಟಗಳ ಸಮ್ಮತಿ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45. ನಿಧನ ಸುದ್ದಿ. ಗೋಣಿಕೊಪ್ಪ ಕೈಕೇರಿ ಗ್ರಾಮದ ಮುಕ್ಕಾಟಿ ಗಣೇಶ್ ಅವರು ಕಳೆದ ರಾತ್ರಿ ನಿಧನರಾದರು. 72 ವರ್ಷ ಪ್ರಾಯದ ಮುಕ್ಕಾಟಿ ಗಣೇಶ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
6: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
7: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
8: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
7: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
9: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗೋಣಿಕೊಪ್ಪಲ್.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
11: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
13: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
14: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ವೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
15: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
16: The number you've dialed is currently busy. Can't try.
7: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
17: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
17: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
18: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿವನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಇದೇ September 9-25 ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
19: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ. ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.

0: ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
1: ಸುದ್ದಿ ಸಮಾಚಾರ ಓದಿನುಳು ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ಡೆಲ್ಲಿಲುಳ್ಳು ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ಲ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಡವ ಸಾಹಿತ್ಯ ಸಂಸ್ಕೃತಿನ ಪರಿಚಯ ಮಾಡಿದ ಕಾರ್ಬಾರ ನಿನ್ನಂದಕ ನಡೆದತ್. ಡೆಲ್ಲಿಲಿ ನೆಲೆ ನಿಂದಿತುಳ್ಳು ಕೊಡುಗರವು ಪಿನ ನಿವೃತ್ತ ಅಧಿಕಾರಿಯ ದೇಶದ ಸರ್ಕಾರಿ ಸೇವೆ ಮಾಡಿ ತುಬಪ್ಪಂಜ ಡೆಲ್ಲಿಲುಳ್ಳು ಅಧಿಕಾರಿಯ ಅವರ ಕಣಕಲು ಕೂಡಿಯಾಡಿತಿಂಜ ಈ ವಿಶೇಷಪಟ್ಟ ಕಾರ್ಯಕ್ರಮ ಅಕಾಡೆಮಿರ ಪಾಲುಕೋರು ಪೆರಂಗುರ್ತಾಚಿ ಅಕಾಡೆಮಿರ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಮುಂದಾಳುತನತ್ತು ನಡೆದ ಈ ಬಲ್ಯಮಟ್ಟದ ಕಾರ್ಯಕ್ರಮ ಡೆಲ್ಲಿ ಕೊಡವ ಸಮಾಜ ಅಧ್ಯಕ್ಷ ಮಾಚಿಮಂಡ ಎ ಕಾರ್ಯಪ್ಪ ಅಂಡ ನೈಪುರಪಲ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ನಿರ್ದೇಶಕ ನಿವೃತ್ತ ಐಎಎಸ್ ಅಧಿಕಾರಿ ಶ್ರೀವಾತ್ಸವ್ ಕೊರವು ಕಾರ್ಯಕರ ಕಾರ್ಯಕ್ರಮದ ಕೊಡವ ರಾಷ್ಟೀಯ ವಿಚಾರ ಸಂಕಿರಣ ಅಂದೋಡೆ ನಡೆದತ್ತು. ಇದತ್ತು ಕೊಡವ ತೀನೀರ ವಿಷಯತ್ತು ಮಾಚಿಮಂಡ ಕಾರ್ಯಪ್ಪ, ಕೊಡವ ಪಾಜರ ವಿಷಯತ್ತು ಚೊಟ್ಟೆಂಡಮಡ ಸೌಮ್ಯ ದೇಚಮ, ಕೊಡವ ಹಾಕಿ ನಮ್ಮೆ ಪಿನ ಕ್ರೀಡೆಗೆ ಸಂಬಂಧ ಪಾಂಡಂಡ ಕೆ ಬೋಪಣ್ಣ, ಕೊಡವ ಸಂಸ್ಕೃತಿ ವಿಷಯತ್ತು ಕಂಬೆಂಡ ಡೀನಾ ಭೋಜಣ್ಣವು ವಿಚಾರ ಮಂಡನೆ ಮಾಡಿಚಿ. ಈ ನೇರತ್ತು ಮೈಸೂರು ಕೊಡವ ಸಮಾಜ ಯೂತ್ ವಿಂಗ್ ಪಿನ ಮಂದತವ ಕೊಡವ ಸಾಂಸ್ಕೃತಿಕ ತಂಡ ಕರಳುಂಡು ಕೊಡವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತು. ಮಡಿಕೇರಿ ದಸರಾ ನಮ್ಮೆನ ಅಕ್ಟೋಬರ್ 21 ನಡೆದುವನಕ್ಕೆ ಮಡಿಕೇರಿಯಲ್ಲಿ ನಡೆದ ಮಡಿಕೇರಿ ನಗರ ದಸರಾ ಸಮಿತಿ ಮುಪ್ಪಡೆ ಸಭೆಯಲ್ಲಿ ತೀರ್ಮಾನ ಮಾಡಿಚೆ. ಅಧ್ಯಕ್ಷೆ ಕಲಾವತಿಯ ಇಂಡ ಕೊರವು ಕಾರ್ಯಕ್ಕೆ ನಡೆದ ಸಭೆಯಲ್ಲಿ ನಮ್ಮೆನ 21 ಕೈಪ ತೀರ್ಮಾನ ಮಾಡಿತು. ಇಂಡಮಿದ 4 ಶಕ್ತಿಕರಗ ತಿರುಕೆರ ಮುಕ್ರಿಯಡ ಕೂಡ ಸಭೆ ನಡೆದುವಂದು ಅವು ಅಣ್ಣಿಚೆ. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕೊಡಗು ಮಡಿಕೇರಿ, ಔಟ್ಲೇವೆಡ್ ಇಂಡಿಯಾ ಫೌಂಡೇಶನ್ ಪಿನ ವಕೀಲಂಗಡ ಸಂಘ ಇಂಡ ಕೂಡುಕುಟ್ಟದು ಜಿಲ್ಲಾ ನ್ಯಾಯಾಲಯತ್ರ ಅರೆಕಾಲಿಕ ಕಾನೂನು ಸ್ವಯಂ ಸೇವಕಂಗಕ್ಕೆ ತರಬೇತಿ ಕಾರ್ಯಾಗಾರತ್ರ ಉದ್ಘಾಟನೆ ನಿನ್ನಂದು ನಡೆದತ್ತು. ಈ ನೇರತ್ತು ಪ್ರಧಾನ ಜಿಲ್ಲಾ ಪಿನ ಸತ್ರ ನ್ಯಾಯಾಧೀಶ ಪಿನ ಜಿಲ್ಲಾ ಕಾನೂನು ಸೇವೆರ ಪ್ರಾಧಿಕಾರತ್ರ ಅಧ್ಯಕ್ಷಗಳನ್ನು ಮಾರುತಿ ಎಸ್ ಬಾಗಡೆ ಗಿಡಕ್ಕೆ ನೀರು ಬುಕಿತು ಮೊಳೆಯಿಟಿ ತಕ್ಕ ಬರಂದಿತ್ತು. ಪಂಡಿತರ ಕಾಲತ್ತು ಏದೇ ಸಭೆ ಸಮಾರಂಭ ಇಂಜಕ್ಕೂ ಆಣಾಳುವ ಕೂಡಿಯಾಳುವ ಇಂಜತ್ತು ಈ ಕಾಲ ಬದಲಾಯಿತು. ಪೊಮ್ಮಕ್ಕ ಅವರ ಅವಕಾಶ ಉಂಡು ಪೊಮ್ಮಕ್ಕ ಸ್ವಾವಲಂಬಿಯಲಾಂಡು ಇಕ್ಕ ಎಲ್ಲ ಕೋವಲು ಪೊಮ್ಮಕ್ಕ ತಂಗಡದೆಯಾನ ಪೆದ ಮಾಡಿಯಂಡು ಉಂಡು. ಅರೆಕಾಲಿಕ ಕಾನೂನು ಸ್ವಯಂ ಸೇವಕಂಗ ಏದೇ ಪ್ರತಿಫಲ ನೋಟತೆ ನಿಸ್ವಾರ್ಥ ಆಯಿತು. ಸಮಾಜ ಸೇವೆಯಲ್ಲಿ ಕೂಡಿಯಾಡಿತು. ಕಾನೂನು ಸೇವಾ ಪ್ರಾಧಿಕಾರ ಪಿನ ಸಮಾಜತರ ನಡುಲು ಸೇತುವೆರನಕ್ಕೆ ಕೆಲಸ ಮಾಡೋಂಡು ಅವು ಅಣ್ಣಿಚೆ. ಕೊಡವ ಸಂಪ್ರದಾಯತನ ಉಳಿತಿತ್ತು ಒಕ್ಕ ಒಕ್ಕತ್ರ ನಡುಲು ಒತ್ತೋರ್ಮೆನ ಬಲಪಡ್ತುವಕ್ಕೆ ಜಿಲ್ಲೆಯಲ್ಲಿ ನಡಪಂತ ಒಕ್ಕಡೊಕ್ಕಡ ನಡುರ ಕಳಿ ನಮ್ಮೆರ ಕೂಟಕ್ಕೆ ತೋಕು ನಮ್ಮೆ ಕೂಡಿ ಒಂದಾಯಿತುಂಡು. ಕೊಡವ ಒಕ್ಕಡ ಉಳಲು ಒಳಿಮರೆ ಕಾಯಿರನಕ್ಕೆ ಉಳ್ಳಂತ ಗುರಿಕರಳ ಬೊಳಿಕೊಂಡಬಪ್ಪ ಉದ್ದೇಶತ್ತು ನಡೆತುವಂತ ತೋಕು ನಮ್ಮೆನ ಈ ಅಂಡು ಆಲೆಮಡ ಒಕ್ಕತ್ರ ಆದಿನೇಲು ಅಕ್ಟೋಬರ್ 10 ಪಿನ 11 ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಳಿಪರಂಬಲಿ ನಡೆತುವ 0.22 ಪಿನ 12th ಬೋರ್ ವಿಭಾಗದ ನಡುಪ ಈ ಪೈಪೋಟಿಲು ದಂಡು ಜನ ಕೂಡಿಯಾಡಿನ ಓರ್ ತಂಡ ತರನಕ್ಕೆ ಓರ್ ಒಕ್ಕತಿಂಜ 4 ತಂಡ ಕೂಡಿಯಾಡುವಕ್ಕೆ ಅವಕಾಶ ಉಂಡು. ಕೂಡಿಯಾಡುವಕ್ಕೆ ಇರಾದೆ ಉಳ್ಳವು www. ಆಲೆಮಡ ಒಕ್ಕ ಆನ್ಲೈನ್ ಜಾಲತಾಣತರ ಮೂಲಕ ಇದೇ ನುಪ್ಪದಂಡ ಓಳಿಯ ಪೆದ ನೋಂದಣಿ ಮಾಡಿಯವಲ್ಲು. ಇದರ ಓರ ವಿವರತನ 9900151945 ನಂಬರ್ಗೆ ಸಂಪರ್ಕ ಮಾಡಲು. ಫೀಲ್ಡ್ ಮಾರ್ಷಲ್ ಕೊಡಂದರ ಎಂ ಕಾರ್ಯಪ್ಪ ಕಾಲೇಜ್ ಮಡಿಕೇರಿರ ಎನ್ಸಿಸಿ ಎನ್ಎಸ್ಎಸ್ ಪಿನ ವೈಆರ್ಸಿ ಘಟಕತ್ರ ಕೂಡುಕುಟ್ಟತ್ತು ವಿಪತ್ತು ನಿರ್ವಹಣಾ ತರಬೇತಿ ಕಾರ್ಯಕ್ರಮ ನಿನ್ನಂದು ಕಾಲೇಜರ ಸಭಾಬಾಡಿಯಲ್ಲಿ ನಡೆದಿತ್ತು. ಕಾರ್ಯಕ್ರಮತ್ತು ಮುಖ್ಯ ಬಿಂದುವಳಾಯಿತು. ಎನ್ಡಿಆರ್ಎಫ್ರ ಇನ್ಸ್ಪೆಕ್ಟರ್ ಪ್ರದೀಪ್ ಕುಮಾರ್ ಕೂಡಿಯಾಡಿತು ತಕ್ಕ ಬರೆದಿತ್ತು. ರಾಷ್ಟೀಯ ವಿಪತ್ತು ಪ್ರತಿಕ್ರಿಯೆ ದೇಶದ ಬೊರೆ ಬೊರೆ ತರತ್ ನೈಸರ್ಗಿಕ ಪಿನ ಮಾನವ ನಿರ್ಮಿತ ವಿಪತ್ತು ಸಂದರ್ಭದ ರಕ್ಷಣೆ ಪಿನ ಪರಿಹಾರ ಕಾರ್ಯ ನೀಸಿಯನ್ನು ಉಂಡು. ಮಕ್ಕ ಪಿನ ಸ್ವಯಂ ಸೇವಕಂಗ ಬೋಂಡಿಯನ್ನ ತರಬೇತಿ ಪಡೆದಂಡು ಎನ್ಡಿಆರ್ಎಫ್ ಪಿನ ಬೊರೆ ಬೊರೆ ರಕ್ಷಣಾ ಕಾರ್ಯತ್ತು ಕೈಕುಟುವನಕ್ಕೆ ಆಂಡುಂದು ಎಣ್ಣಚಿ. ವಿರಾಜಪೇಟೆ ಮಾಜಿ ಪಟ್ಟಳಕರಡ ಸಹಕಾರ ಸಂಘತ್ರ ಆದನೇಲು ಇಂದು ಪೊಲಕ 10 ಗಂಟೆಗೆ ವಿರಾಜಪೇಟೆಯಲ್ಲಿ ಉಳ್ಳು ಯೋಧಂಗಡ ಸ್ಮಾರಕ ಸ್ತಂಭತ್ರ ಸಭಾಬಾಡೆಯಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿರ ಗೌರವತೋಡೆ ಸ್ಮಾರಕಕ್ಕೆ ಪೂಟಿತು ದೇಶ ರಕ್ಷಣೆಯಲ್ಲಿ ಹುತಾತ್ಮಗಳನ್ನು ಪಟ್ಟಳಕರಕ್ಕೆ ಗೌರವ ಒಪ್ಪಿಚಿಡುವ. ಗಾಳಿಬೀಡರ ಜವಾಹರ್ ನವೋದಯ ವಿದ್ಯಾಲಯದ ದಂಡಾತಿರುವ 7 ಸಾಲಕ್ಕೆ ಖಾಲಿ ಉಳ್ಳು 9 ಪಿನ 11 ಕ್ಲಾಸ್ಗೆ ಲೇಟರಲ್ ಎಂಟ್ರಿ ಆಯ್ಕೆ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳುಂಡ ಆನ್ಲೈನ್ ಅರ್ಜಿ ಹಾಕಿತು. ಅರ್ಜಿ ಇಡುವಕ್ಕೆ ಈ ತಿಂಗಳ 30 ಆಖೇರಿ ನಾಳಂಕೆ ಐತಿಪ್ಪ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆದನೆಲೆ ಇದೇ 25 ಪೊಲಕ 10 ಗಂಟೆ ಚಮಜನ 1 ಗಂಟೆ ಕಥನೆ ಬೋರೆ ಬೋರೆ ಸಂಸ್ಥೆಯಲ್ಲಿ ಖಾಲಿ ಉಳ್ಳು ಚಾಕರಿಗೆ ನೇರ ಸಂದರ್ಶನ ನಡೆಸುವ ಅರ್ಹ ಅಭ್ಯರ್ಥಿಯ ಇದನ್ನು ಪ್ರಯೋಜನ ಪಡೆದವನಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಕಟ್ಟಂಡಿತು. ವಿರಾಜಪೇಟೆ ಉಪವಿಭಾಗ ವ್ಯಾಪ್ತಿರ ವಿದ್ಯುತ್ ಗ್ರಾಹಕಂಗಡ ತೊಂದರೆ ತಾಪತ್ರನ ಕೊಟ್ಟರಿವ ಸಭೆ ಮತ್ತೊಂದು ಪೊಲಕ 11 ಗಂಟೆಯಿಂದ 12 ಗಂಟೆ ಕತ್ತನೆ ವಿರಾಜಪೇಟೆ ಉಪವಿಭಾಗ ಕಚೇರಿ ಸಭಾ ಬಾಡಿಲು ಕಾರ್ಯ

0: ಇವಾಗ ಇಂಜಿನಿಯರ್ ಕೊರವು ಕಾರಿಕೆಯಲ್ಲಿ ನಡಪ. ಅನ್ನನೇ ಗೋಣಿಕೊಪ್ಪ ಉಪವಿಭಾಗ ವ್ಯಾಪ್ತಿರ ವಿದ್ಯುತ್ ಗ್ರಾಹಕಗಳ ತೊಂದರೆ ತಾಪತ್ರನ ಕಟರಿವ ಸಭೆ ಮತ್ತೊಂದು ಮಧ್ಯಾಹ್ನದ 2:30 3:30 ಗಂಟೆ ಕತನೆ ಗೋಣಿಕೊಪ್ಪ ಉಪವಿಭಾಗ ಕಚೇರಿ ಸಭಾಬಾಡಿಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೊರವು ಕಾರಿಕೆಯಲ್ಲಿ ನಡಪ. ಗ್ರಾಹಕಂಗ ಈ ಸಭೆಯಲ್ಲಿ ಕೂಡಿಯಾಡಿತು ಪ್ರಯೋಜನ ಪಡೆದವನಕ್ಕೆ ಮಡಿಕೇರಿ ವಿಭಾಗ ಹತ್ರ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಮಚಂದ್ರ ಅರಿಚಿಟಿತ. ಇಲ್ಲಿ ಪೊಲಕತ್ರ ಸುದ್ದಿ ಸಮಾಚಾರ ತುಂದಿತ.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
5: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 Electronics, ಗೋಣಿಕೊಪ್ಪ.
10: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ. ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
14: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಶ್ರೋತೃಗಳೇ ಗಮನಿಸಿ, ಈ ಬೆಳಿಗ್ಗೆ 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ತಮ್ಮ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ, ಭಾಗವಹಿಸುತ್ತಾರೆ ಶಾಂತಲಾ ಎಂರಾವ್, ಚಂದ್ರಿಕಾ ಮತ್ತು ವೀಣಾ ಚೆಲುವರಾಜ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಭೌತ ಚಿಕಿತ್ಸೆಯ ಮಹತ್ವ, ಡಾ ಅರ್ಪಿತಾ ಹೆಗ್ಡೆ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀ ಗುರುರಾಜ್ ಮಾಲವೀಕರಣಂ. 4:00 ಅರೆಭಾಷೆ ಐಸಿರಿ, ಪ್ರಕೃತಿನ ಯಾರು ಉಳಿಸೋಕು, ನಾವೇ. ಈ ಕುರಿತು ಮಾತನಾಡುತ್ತಾರೆ ಉದಯಕುಮಾರಿ ಚೆಂಪು. ಬಳಿಕ ಕೋಡಿ ಜಯಲಕ್ಷ್ಮೀ ಬಾಲಕೃಷ್ಣ ಅವರು ಹಾಡಿದ ಸೋಬಾನೆ ಪದ ಕೇಳಲಿದ್ದೀರಿ. 5:00 ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಭೂಕಂಪನ ಕುರಿತು ಜಾಗೃತಿ ಕಾರ್ಯಕ್ರಮ ಕಂಪನಕ್ಕೊಂದು ಸ್ಪಂದನ ಪ್ರಸಾರವಾಗಲಿದೆ. 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಇದರಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಪಿ ಶಿವಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 8:00 ಇನ್ನು ಕ್ರಮವಾಗಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:29 ಸೆಕೆಂಡುಗಳು.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿನಂದು ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:30. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರು ಹಾಡಿರುವ ಒರಟ ಐ ಲವ್ ಯು ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಜಿ ಆರ್ ಶಂಕರ್, ಸಾಹಿತ್ಯ ಕೆ ಕಲ್ಯಾಣವರದು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ. ಚಿತ್ರ ಅವರ ಸ್ವರದಲ್ಲಿ ಸೇವಂತಿ ಸೇವಂತಿ ಚಿತ್ರದ ಗೀತೆ. ಈ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಎಸ್ ಎ ರಾಜ್ಕುಮಾರ್. ಸಾಹಿತ್ಯ ಎಸ್ ನಾರಾಯಣ ಅವರದು.

ಎಸ್ ನಾರಾಯಣವರ ಸಾಹಿತ್ಯ ರಚನೆಯ ಚಂದ್ರಚಕೋರಿ ಚಿತ್ರದಾಗಿದೆ ಇದು. ಹಾಡಿದವರು ಹರಿಹರನ್ ಹಾಗೂ ಸಂಗಡಿಗರು. ಸಂಗೀತ ಸಂಯೋಜನೆ ಎಸ್ ಎ ರಾಜ್ಕುಮಾರ್.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಸಮಯ 9:46. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಗೀತೆ ಕಲ್ಲರಳಿ ಹೂವಾಗಿ ಚಿತ್ರದ್ದು. ಗಾಯಕರು ಹೇಮಂತ್ ಕುಮಾರ್, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿ ಅವರು ಹಾಡಿರುವ ಚಿಂಗಾರಿ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ವಿ ಹರಿಕೃಷ್ಣ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರು ಹಾಡಿರುವ ಪರಿಚಿತ್ರದ ಗೀತೆ ಇದು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ವೀರ್ ಸಮರ್ಥ್, ಸಾಹಿತ್ಯ ಸುಧೀರ ತಾವರ್.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:50.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದ್ವಾನ್ ಶೀರ್ಗಾಳಿ ಎಸ್ ಗೋವಿಂದರಾಜನ್ ಅವರ ಹಾಡುಗಾರಿಕೆ. ಮೊದಲಿಗೆ ಕೇಳೋಣ ಮುತ್ತು ತಾಂಡವರವರ ಕೃತಿ ಕಾಂಭೋಜಿ ರಾಗ ರೂಪಕತಾಳದಲ್ಲೇ.

0: ಕೇಳಿದರೆ ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿರ್ಗಳ್ಳಿ ಎಸ್ ಗೋವಿಂದರಾಜನ್ ಅವರ ಹಾಡುಗಾರಿಕೆ ಕೇಳಿದರೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
3: ಅದು ಒಂದು ಶಕ್ತಿ.
2: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
3: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
2: ಧೂಮಪಾನ, ಮದ್ಯಪಾನ, ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ ಶಕ್ತಿ.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 10:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಗ್ನಿಪಥ್ ಚಿತ್ರದ ಒಂದು ಗೀತೆ, ಗಾಯಕ ಸೋನು ನಿಗಮ್, ಗೀತರಚನಾ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ಅಜಯ್ ಅತುಲ್.

ಶ್ರೇಯ ಘೋಷಲ್ ಸ್ವರೂಪ್ ಖಾನ್ ಅವರ ಸ್ವರಗಳಲ್ಲಿ ಪದ್ಮಾವತ್ ಚಿತ್ರದ ಗೀತೆ ಈಗ ಎ ಎಂ ಟು ರಾಜ್ ಅವರ ಸಾಹಿತ್ಯ ಸಂಗೀತ ಸಂಜಯ್ ಲೀಲಾ ಬನ್ಸಾಲಿ.

ಚಿತ್ರ ಬಾಜಿರಾವ್ ಮಸ್ತಾನಿ, ಹಾಡಿದ್ದಾರೆ ಶ್ರೇಯಾ ಘೋಷಲ್ ಹಾಗೂ ಗಣೇಶ್. ಸಿದ್ಧಾರ್ಥ್ ಗರಿಮಾ ಅವರ ಸಾಹಿತ್ಯ ಸಂಗೀತ ಸಂಜಯ್ ಲೀಲಾ ಬನ್ಸಾಲಿ.

ಇನ್ನು ಮುಂದೆ ಕೇಳಿ ಹಿರಾಲ್ ವಿರಾಡ್ಯ ಹಾಗೂ ಎ ಆರ್ ರೆಹಮಾನ್ ಅವರ ಸ್ವರಗಳಲ್ಲಿ ಛಾವಾ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಇರ್ಷಾದ್ ಕಾಮಿಲ್, ಸಂಗೀತ ಎ ಆರ್ ರೆಹಮಾನ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಅಲ್ಲಿ ಕವಿತಾ ಬಾರೆ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್.
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ ಅವ್ರು ತಗೊಂಡೋಗ್ಲಿ.
0: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
2: ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಗೀತಮಾಧುರ್ಯ
5: ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ಮ್ಯಾಗೆ ಅಂದಾದ ಚಂದಾದ ಅಂದಾದ ಚಂದಾದ ಮಾಯಕಾರ ಮಹಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ.
0: ಗೀತಮಾಧುರ್ಯ ಭಕ್ತಿ.

0: ಭಾವ ಜನಪದ ಗೀತೆಗಳ ಸಂಗಮ
1: ನೀವು ಹಾಡ್ತೀರಾ?
2: ಇದೇ ಭಾನುವಾರ ಅಂದ್ರೆ ಸೆಪ್ಟೆಂಬರ್ 27ರಂದು
1: ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ,
2: ವೈವಿಧ್ಯಮಯ ಹಾಡುಗಳ ಪೂರಣ.
1: ಅಸೀಮ

0: ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು
1: 0827222588 ಮತ್ತೊಂದು ದೂರವಾಣಿ ಸಂಖ್ಯೆ 2281219.
0: ಗೀತ ಮಾಧುರ್ಯ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:02:45. ಈಗ ಗಾನ ಡಂಗೂರ ಕನ್ನಡದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಬಲರಾಮನ ದಿನಗಳು ಚಿತ್ರದಿಂದ ಸಂಜಿತ್ ಹೆಗಡೆ ಪುಣ್ಯ ಸೆಲ್ವ ಹಾಡಿದ ಗೀತೆ. ಗೀತರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ಸಂತೋಷ್ ನಾರಾಯಣನ್.

ಇನ್ನು ಮುಂದೆ ಕೇಳಿ ಕರಾವಳಿ ಚಿತ್ರಕ್ಕಿಂತ ಸಾಯಿ ವಿಘ್ನೇಶ್ ಹಾಡಿದ ಒಂದು ಗೀತೆ. ಗೀತೆಯನ್ನು ಬರೆದಿದ್ದಾರೆ ಪ್ರಮೋದ್ ಮರವಂತೆ, ಸಂಗೀತ ಸಚಿನ್ ಬಸ್ರೂರು.

ಇನ್ನು ವಿಜಯ್ ಪ್ರಕಾಶ್ ಅನನ್ಯ ಭಟ್ ಅವರ ಸ್ವರಗಳಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆ, ಗೀತ ರಚನೆ ಯೋಗರಾಜ್ ಭಟ್, ಸಂಗೀತ ಅಜನೀಶ್ ಲೋಕನಾಥ್.

0: Sari.
1: ಇನ್ನು ಲವ್ ಮಾಟೆಲ್ 3 ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್. ಗೀತ ರಚನೆ ರಾಘವೇಂದ್ರ ಕಾಮತ್, ಸಂಗೀತ ನಕುಲ ಅಭಿಯಂಕರ್.

ಜೀವ ಅಮೂಲ್ಯವಾದದ್ದು. ಹುಟ್ಟು ಸಾವು ಇವುಗಳ ನಡುವಿನ ಕಾಲದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಅನುಭವದ ಪಾಕವನ್ನೇ ನಮಗೆ ನೀಡ್ತಾ ಹೋಗುತ್ತೆ. ಆ ಅನುಭವವನ್ನ ಪಾಠವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು.

0: ಅಂದರೆ ಶರೀರದಿಂದ ಹಾರಿ ಹೋದಂತಹ ಪ್ರಾಣ ಪಕ್ಷಿ ಮತ್ತಿಂದೂ ಸಿಗಲಾರದು. ಪ್ರತಿಯೊಂದು ಕ್ಷಣವನ್ನ ಪ್ರೀತಿಸೋಣ, ಧೈರ್ಯದಿಂದ ಬರುವಂತಹ ಸವಾಲುಗಳನ್ನ ಎದುರಿಸೋಣ.
1: ಬಾಳು ಇಲ್ಲೆ ಬಾಳು, ಬಾಳನ್ನೇ ಬೆಳಕ ಕೇಳು.
0: ಜೀವ ಅಮೂಲ್ಯವಾದದ್ದು. ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
2: ಅದು ಒಂದು ಶಕ್ತಿ.
0: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
2: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
0: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ ಶಕ್ತಿ.
3: ಕೇಳುಗರೆ, ಗಾನಡಂಗುರ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಮುಂದುವರಿಸುತ್ತಾ ಮೆಜೆಸ್ಟಿಕ್ ಟು ಚಿತ್ರದ ಒಂದು ಗೀತೆ, ಗಾಯಕಿ ಅನುರಾಧ ಭಟ್, ದಿಲೀಪ್ ಶರ್ಮಾ ಅವರ ಸಾಹಿತ್ಯ ಸಂಗೀತ, ವಿನುಮನಸು

ಇನ್ನು ಶ್ರೀಮತಿ ಸಿಂಧೂರ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ನಿಹಾಲ್ ಶಿವಾನಿ ನವೀನ್. ಕವಿರಾಜ್ ಅವರ ಸಾಹಿತ್ಯ ಸಂಗೀತ ರಾಜೇಶ್ ರಾಮನಾಥ್.

ಇನ್ನು ಮುಂದೆ ಕೇಳಿ ಪೃಥ್ವಿ ಭಟ್ ಸುನಿಲ್ ಗುಜಗಂಡ ಅವರ ಸ್ವರಗಳಲ್ಲಿ ಬ್ಯಾಡ್ ಚಿತ್ರದ ಒಂದು ಗೀತೆ. ಗೀತೆ ರಚನೆ ಕವಿರಾಜ್, ಸಂಗೀತ ಅರ್ಜುನ್ ಜನ್ಯ.

ಬೇಗೂರು ಕಾಲೋನಿ ಚಿತ್ರಕ್ಕೆಂದು ಶ್ರೀಲಕ್ಷ್ಮಿ ಬೆಳ್ಮಣ್ಣ ಹಾಡಿದ ಗೀತೆ ಇದು. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ಸಂಗೀತ. ಅಭಿನಂದನ್ ಕಶ್ಯಪ್.

ಮನದ ಕಡಲು ಚಿತ್ರಕ್ಕೆಂದು ವಿಜಯಪ್ರಕಾಶ್ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಹಾಡಿದ ಗೀತೆಯನ್ನು ಬರೆದಿದ್ದಾರೆ ಯೋಗರಾಜ್ ಭಟ್, ಸಂಗೀತ ಹರಿಕೃಷ್ಣ.

ಇನ್ನು ಕೇಳಿ ಶರಣ್ ರಾಜ್ ಅವರ ಸ್ವರದಲ್ಲಿ ಬನಿ ತಬ್ಬಿದ ಎಳೆಯಲಿ ಚಿತ್ರದ ಗೀತೆ, ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯ ಸಂಗೀತ ಗಗನ್ ಬಡೇರಿಯಾ.

ಚಿತ್ರ ಕೃಷ್ಣಂ ಪ್ರಣಯ ಸಖಿ, ಹಾಡಿದ್ದಾರೆ ಪೃಥ್ವಿ ಭಟ್ ಹಾಗೂ ಗೌತಮ್ ನಾಯರ್. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಸಂಗೀತ ಅರ್ಜುನ್ ಚನ್ಯಾ.

ಇನ್ನು ನಾನಿನ ಬಿಡಲಾರೆ ಚಿತ್ರಕ್ಕೆಂದು ಅನಿರುದ್ಧ ಶಾಸ್ತ್ರಿಯವರ ಹಾಡಿದ ಗೀತೆ, ಮನೋಜ್ ಸೌಗಂಧ್ ಅವರ ಸಾಹಿತ್ಯ ಸಂಗೀತ, ತ್ಯಾಗರಾಜ್ ಎಂ ಎಸ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಉಳಿದವರು ಕಂಡಂತೆ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್, ರಕ್ಷಿತ್ ಶೆಟ್ಟಿಯವರ ಸಾಹಿತ್ಯ ಸಂಗೀತ ಅಜನೀಶ್ ಲೋಕನಾಥ್.

ಕೇಳಿದ್ರೆ ಇದುವರೆಗೆ ಗಾನಡಂಗುರ ಕಾರ್ಯಕ್ರಮದಲ್ಲಿ ಕನ್ನಡದ ಹೊಸ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶಾಂತಿ, ಸಹಬಾಳ್ವೆ ಮತ್ತು ಸಹೋದರತ್ವದ ಮಾರ್ಗ ತೋರಿದ ಗುರುನಾನಕ್ ದೇವ್ ಅವರ ಪುಣ್ಯತಿಥಿ ಅಂಗವಾಗಿ ಹಲವು ಗುರುದ್ವಾರಗಳಲ್ಲಿ ಇಂದು ಪುಣ್ಯಸ್ಮರಣೆ, ಗುರು ಗ್ರಂಥ ಸಾಹೇಬ್ ಪಠಣ, ಉಚಿತ ಪ್ರಸಾದ ವಿತರಣೆಯ ಲಂಗರ್ ಆಯೋಜಿತವಾಗಿವೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ವ್ಯಾಪಾರ ವಹಿವಾಟು ಸುಗಮಗೊಳಿಸುವ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಬಗ್ಗೆ ಕೇಂದ್ರ ಸರ್ಕಾರ ಒತ್ತು ನೀಡುತ್ತಿದೆ. ಉದ್ಯಮಗಳಿಗೆ ಪರವಾನಗಿ, ಅನುಮೋದನೆ ಮತ್ತು ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಒದಗಿಸಿ ಸಮಯ, ಶ್ರಮ, ವೆಚ್ಚ ಮತ್ತು ಅನಗತ್ಯ ಕಾಗದ ಪತ್ರಗಳ ವಿಲೆ ಕಡಿತಗೊಳಿಸುವ ಮಹತ್ವಾಕಾಂಕ್ಷೆ ಈ ಯೋಜನೆ ಹೊಂದಿದೆ. ಧಾರವಾಡದ ಚಾರ್ಟರ್ಡ್ ಅಕೌಂಟೆಂಟ್ ವೀಣಾ ಮುದಿಗೌಡರ್ 300 ಕಕ್ಷಿದಾರರಿಗೆ ಜಿಎಸ್ಟಿ ಮತ್ತು ಇ ಫೈಲಿಂಗ್ ಬಗ್ಗೆ ಸಕಾಲಿಕ ಮಾರ್ಗದರ್ಶನ ಮಾಡುತ್ತಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಉದ್ದೇಶ ಕೇವಲ ಜಿಎಸ್ಟಿಆರ್ ರಿಟರ್ನ್ ಸಲ್ಲಿಸುವುದಲ್ಲ, ಗ್ರಾಹಕರ ವ್ಯವಹಾರಕ್ಕೆ ಅನ್ವಯವಾಗುವ ಜಿಎಸ್ಟಿ ನಿಯಮಗಳನ್ನ ಅರ್ಥ ಮಾಡಿಕೊಂಡು ಸರಿಯಾದ ತೆರಿಗೆ ಪಾವತಿ ಮತ್ತು ಸಮಯಕ್ಕೆ ಸರಿಯಾದ ಕಾಂಪ್ಲಯನ್ಸ್ ಮಾಡುವಂತೆ ಮಾರ್ಗದರ್ಶನ ನೀಡುವುದು ನಮ್ಮ ಮುಖ್ಯ ಸೇವೆಯಾಗಿದೆ. ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನಿಯಮಗಳು ಕೆಲವೊಮ್ಮೆ ಕಷ್ಟಕರವಾಗಿ ಕಾಣಬಹುದು. ಅಂತಹ ಸಂದರ್ಭದಲ್ಲಿ ಅವರ ವ್ಯವಹಾರದ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಸರಳವಾದ ರೀತಿಯಲ್ಲಿ ಜಿಎಸ್ಟಿ ಕಾಂಪ್ಲಯನ್ಸ್ ಬಗ್ಗೆ ತಿಳಿಸುವುದು ನಮ್ಮ ಪ್ರಮುಖ ಜವಾಬ್ದಾರಿಯಾಗಿದೆ. ಒಟ್ಟಿನಲ್ಲಿ ರಿಜಿಸ್ಟ್ರೇಷನ್, ಅಕೌಂಟಿಂಗ್, ಟ್ಯಾಕ್ಸ್ ಕ್ಯಾಲ್ಕುಲೇಷನ್, ರಿಟರ್ನ್ ಫೈಲಿಂಗ್, ಐಟಿಸಿ ರಿಕನ್ಸಿಲೇಷನ್, ಇ ಇನ್ವಾಯ್ಸ್, ಇವೇ ಬಿಲ್, ನೋಟಿಸ್ ಕಾಂಪ್ಲಯನ್ಸ್, ಹೀಗೆ ಜಿಎಸ್ಟಿಯ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಿರಂತರ ಸೇವೆ ಮತ್ತು ಮಾರ್ಗದರ್ಶನ ನೀಡುತ್ತದೆ.
0: ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಭಾವತಿ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಮಳಿಗೆಗಳನ್ನು ಪರಿಶೀಲಿಸಿತು. ಹಲವು ಮಾರಾಟ ಮಳಿಗೆಗಳಲ್ಲಿ ಅವಧಿ ಮೀರಿದ ಹಾಗೂ ಕಲುಷಿತ ಆಹಾರ ಮಾರಾಟ ಮಾಡುತ್ತಿರುವ ಪ್ರಕರಣಗಳನ್ನು ತಂಡ ಪತ್ತೆ ಹಚ್ಚಿದೆ. ನಿಯಮ ಉಲ್ಲಂಘನೆ

ಸಂಘಿಸಿರುವ 9 ವ್ಯಾಪಾರಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ತಿಂಗಳ 25 ಹಾಗೂ 26ನೇ ತಾರೀಕು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಗ್ರಂಥಪಾಲಕರ 2ನೇ ಸಮ್ಮೇಳನ ಜರುಗಲಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. 300ಕ್ಕೂ ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದು ಪ್ರೊಫೆಸರ್ ಎಸ್ಎಲ್ ಸಂಗಮ್ ಸಮ್ಮೇಳನದ ನಿರ್ದೇಶಕರಾಗಿದ್ದಾರೆ ಎಂದರು. ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ರಾಜ್ಯದ ಆಯುಷ್ ವೈದ್ಯರು ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಮುಷ್ಕರ ಆರಂಭಿಸಲಿದ್ದಾರೆ ಎಂದು ರಾಜ್ಯ ಪದಾಧಿಕಾರಿ ಡಾಕ್ಟರ್ ಎಂಎಸ್ ಅಮಿತ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. 5ನೇ ಆವೃತ್ತಿಯ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ರಾಷ್ಟೀಯ ಅಭಿಯಾನದ ಅಂಗವಾಗಿ ಅಂತಾರಾಷ್ಟೀಯ ಕರಾವಳಿ ಸ್ವಚ್ಛತಾ ದಿನ 2026ರ ಜನಾಂದೋಲನದ ಭಾಗವಾಗಿ ಮಂಗಳೂರಿನ ತಣ್ಣೀರು ಬಾವಿ ಕಡಲ ತೀರದಲ್ಲಿ ಸ್ವಚ್ಛತಾ ಜನಾಂದೋಲನ ಜರುಗಿತು. ಕಲಬುರಗಿ ಜಿಲ್ಲೆಯ 11 ತಾಲೂಕುಗಳು ಹಾಗೂ 260 ಗ್ರಾಮ ಪಂಚಾಯಿತಿಗಳ ಒಟ್ಟು 4431 ಸದಸ್ಯ ಸ್ಥಾನಗಳ ಮೀಸಲಾತಿ ನಿಗದಿಪಡಿಸಿ ರಾಜ್ಯ ಪರಿಪತ್ರದಲ್ಲಿ ಪ್ರಕಟಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಇಂದು ಮಧ್ಯಾಹ್ನ 1:30ಕ್ಕೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿಗೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೂ ಅವರು ಭೇಟಿ ನೀಡಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಶ್ರೀ ಶಾರದಾಂಬಾ ಮಠದಲ್ಲಿ ಅಕ್ಟೋಬರ್ 10ರಿಂದ 26ರವರೆಗೆ ಶರನ್ನವರಾತ್ರಿ ಹಾಗೂ ದಸರಾ ಮಹೋತ್ಸವ ಜರುಗಲಿದೆ. ಗದಗ ಜಿಲ್ಲೆಯಲ್ಲಿ ಕಾನೂನು ಸೇವಾ ಸ್ವಯಂ ಸೇವಕರಿಗಾಗಿ ಪುನಶ್ಚೇತನ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷೆ ಹಾಗೂ ನ್ಯಾಯಾಧೀಶರಾದ ನಾಗವೇಣಿ ಚಾಲನೆ ನೀಡಿದರು. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿ ಪಂಜಿನ ಕವಾಯತು ಹಾಗೂ ಡ್ರೋನ್ ಶೋ ವೀಕ್ಷಿಸಲು ವಿಶೇಷ ಟಿಕೆಟ್ ವ್ಯವಸ್ಥೆ ಜಿಲ್ಲಾಡಳಿತ ಕೈಗೊಂಡಿದೆ. ಆಸಕ್ತರು ಗೋಲ್ಡ್ ಕಾರ್ಡ್ ಹಾಗೂ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಪಡೆಯಬಹುದು. ಜಾಲತಾಣ www.mysoorudasara.gov.in ಭೇಟಿ ನೀಡಿ ಬುಕಿಂಗ್ ಮಾಡಬಹುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ 6 ನ್ಯಾಯಾಲಯಗಳಲ್ಲಿ ಇತ್ತೀಚೆಗೆ ನಡೆದ 9ನೇ ರಾಷ್ಟೀಯ ಜನತಾ ನ್ಯಾಯಾಲಯದಲ್ಲಿ ಒಟ್ಟು 222 ಪ್ರಕರಣಗಳನ್ನು ಕಕ್ಷಿದಾರರ ಸಮಕ್ಷಮ ಪರಸ್ಪರ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದು ನ್ಯಾಯಾಧೀಶ ದಾಸರಿ ಕ್ರಾಂತಿ ಕಿರಣ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕೊಣ್ಣೂರು ಗ್ರಾಮದ ಶೈಕ್ಷಣಿಕ ಅಭಿವೃದ್ಧಿಗೆ ಸಂಬಂಧಿಸಿ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ನೇತೃತ್ವದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳ ಸಭೆ ನಡೆಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಶಿಕ್ಷಕಿಯಾದ ಶಾಂತಲಾ ಎಂರಾವ್, ಗೃಹಿಣಿಯಾದ ಚಂದ್ರಿಕಾ, ಉಪನ್ಯಾಸಕಿಯಾದ ವೀಣಾ ಚಲವರಾಜ್, ನಡೆಸಿಕೊಡುತ್ತಾರೆ ನೇತ್ರಾ ಕೆ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಚರ್ಚೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಚರ್ಚೆಯ ವಿಷಯ ಏನು ಅಂದ್ರೆ ಸ್ತ್ರೀ ಸ್ವಾತಂತ್ರ್ಯ. ನಮಗನ್ನಿಸಬಹುದು ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ, ಆದ್ರೆ ಅವಳಿಗೆ ಎಷ್ಟು ಸಿಕ್ಕಿದೆ, ಯಾವ ಯಾವ ಕ್ಷೇತ್ರಗಳಲ್ಲಿ ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಇನ್ನೂ ಅವಳಿಗೆ ಎಷ್ಟು ಸ್ವಾತಂತ್ರ್ಯ ಬೇಕು, ಈಗಾಗಲೇ ಸಿಕ್ಕಿರುವ ಸ್ವಾತಂತ್ರ್ಯವನ್ನ ಅವಳು ನಿಜಕ್ಕೂ ಸದುಪಯೋಗ ಪಡಿಸಿಕೊಂಡಿದ್ದಾಳ, ಹೀಗೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಾಗಿ ಇವತ್ತು ನಮ್ ಜೊತೆ ಇದ್ದಾರೆ ಶಿಕ್ಷಕಿ ಹಾಗೂ ಅನೇಕ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಶಾಂತಲಾ ಎಂರಾವ್, ಹಾಗೆ ಮತ್ತೊಬ್ರು ಗೃಹಿಣಿಯಾಗಿ ಓದುಗರ ಬಳಗದಲ್ಲಿ ತೊಡಗಿಸಿಕೊಂಡಿರುವಂತಹ ಚಂದ್ರಿಕಾ ಅವರು ಇದ್ದಾರೆ. ಹಾಗೆ

0: ಮತ್ತೊಬ್ರು ಉಪನ್ಯಾಸಕಿಯಾಗಿ ಅನೇಕ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ವೀಣಾ ಚೆಲುವರಾಜ್ ಅವರು ಇದ್ದಾರೆ. ಈಗ ಈ ಮೂರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಧನ್ಯವಾದ.
0: ಈಗ ನಮ್ಮ ಚರ್ಚೆಯನ್ನ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವ ನಿಮ್ಮ ಸ್ವಂತ ಅನುಭವದ ಮಾತುಗಳನ್ನ ಹೇಳೋದ್ರ ಮೂಲಕ ಈ ನಮ್ಮ ಚರ್ಚೆನ ಪ್ರಾರಂಭ ಮಾಡೋಣ. ಹಾಗಾದ್ರೆ ಚಂದ್ರಿಕಾ ಅವರೇ, ನಿಮ್ಮ ಅಭಿಪ್ರಾಯ ಏನು, ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ನಿಮ್ಗೆ ಏನ್ ಅನ್ಸತ್ತೆ?
2: ನನ್ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಅದೊಂದು ಕೇವಲ ಹಕ್ಕುಗಳ ಹೇಳಿಕೆ ಅಲ್ಲ, ಅದು ಆತ್ಮ ಗೌರವದ ಬದುಕು. ಸ್ವಾತಂತ್ರ್ಯ ಅಂತಂದ್ರೆ ಅದು ಕೇವಲ ಮನೆಯಿಂದ ಹೊರ ಹೋಗುವಂತದ್ದಲ್ಲ, ಅದು ಯಾವುದೇ ನಿರ್ಬಂಧಗಳಿಲ್ಲದೆ ಸ್ವಂತ ನಿರ್ಧಾರಗಳನ್ನ ತಗೊಳ್ಳೋದು, ಮುಕ್ತವಾಗಿ ಚಿಂತಿಸೋದು, ತಮಗೆ ಇಷ್ಟವಾದ ಜೀವನ ಶೈಲಿಯನ್ನು ಅನುಸರಿಸಲು ಇರೋ ಒಂದು ಮೂಲಭೂತ ಹಕ್ಕುಗಳು ಅಂತ ನನ್ನ ಅಭಿಪ್ರಾಯ.
0: ಶಾಂತಲಾ, ನೀವೇನು ಹೇಳ್ತೀರಾ?
3: ನನ್ ಗೆಳತಿ ಚಂದ್ರಿಕಾ ಹೇಳ್ತಾರ, ನನ್ನ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಸಮಾನ ಅಧಿಕಾರ, ಹಕ್ಕುಗಳು, ಗೌರವ, ಸ್ವಾವಲಂಬನೆ ಮತ್ತು ನನ್ನ ಮನಸ್ಸು, ದೇಹ ಮತ್ತು ಭವಿಷ್ಯದ ಬಗ್ಗೆ ನಾನು ತೆಗೆದುಕೊಳ್ಳುವ ನಿರ್ಧಾರಗಳು. ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರ ನನಗೆ ದೊರಕಿದ್ರೆ ಅದೇ ನನ್ನ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯ ಅಂತ. ಈ ನಿರ್ಧಾರಗಳು ಹೇಗೆ ಅಂದ್ರೆ ಏನಾಗುತ್ತೆ ಅಂದ್ರೆ, ನಾವು ನಿರ್ಧಾರಗಳನ್ನ ತಗೊಂಡಾಗ ನಮ್ಗೆ ಯಾರು ನಮ್ಮನ್ನ ಜಡ್ಜ್ ಮಾಡಬಾರ್ದು. ನನ್ನ ಪ್ರಕಾರ ಸ್ವಾತಂತ್ರ್ಯ ಅಂದ್ರೆ ಅದು, ನಿರ್ಧಾರಗಳಿಗೆ ನಾನೇ ಹೊಣೆ, ನಾನೇ ಜವಾಬ್ದಾರಿ. ಅದನ್ನ ಆಧಾರವಾಗಿಟ್ಟುಕೊಂಡು ಬೇರೆ ಯಾರು ನನ್ನನ್ನು ಜಡ್ಜ್ ಮಾಡುವಂತ ವಾತಾವರಣ ಇದ್ರೆ ಅದು ಸ್ತ್ರೀ ಸ್ವಾತಂತ್ರ್ಯ ಅಲ್ಲ ಅಂತ ನನ್ನ ಅಭಿಪ್ರಾಯ. ಯಾವುದೋ ಒಂದು ಅಪರಿಚಿತ ವಾತಾವರಣದಲ್ಲಿ ಒಂದು ಸುರಕ್ಷತೆ ಭಾವನೆಯೂ ಕೂಡ ನನಗೆ ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ಅಭಿಪ್ರಾಯ ನನ್ನದು.
0: ಚೆನ್ನಾಗಿ ಹೇಳಿದ್ರೆ ಶಾಂತಲಾ ಅವರ ಅಭಿಪ್ರಾಯ, ಚಂದ್ರಿಕಾ ಅವರ ಅಭಿಪ್ರಾಯ ತುಂಬಾ ಎಷ್ಟು ವಿಭಿನ್ನವಾಗಿದೆ ಅಲ್ವಾ? ಹಾಗಾದ್ರೆ ನಮ್ಮ ವೀಣಾ ಅವ್ರು ಏನ್ ಹೇಳ್ತಾರೆ ಕೇಳೋಣ.
4: ಖಂಡಿತ ಮೇಡಮ್, ಸ್ತ್ರೀ ಧನಾತ್ಮಕವಾಗಿ ಯಾವಾಗ್ಲೂ ಚಿಂತನೆ ಮಾಡ್ಬೇಕು, ಅವಾಗ್ಲೇ ಅವಳು ಮುಂದುವರಕ್ ಸಾಧ್ಯ. ಆಮೇಲೆ ಅವಳು ಸಾಮಾಜಿಕ ಕಳಕಳಿನ ಹೆಚ್ಚಾಗಿ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋ ವಿವೇಚನಾ ಶಕ್ತಿ ಅವಳಿಗಿರ್ಬೇಕು. ಅದನ್ನ ಅವಳು ಉಪಯೋಗಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ಅವಳು ತನ್ನಂತಾನು ತೊಡಗಿಸ್ಕೊಂಡು ಅದರಲ್ಲಿ ಮುಂದುವರಿಬೇಕು ಅಂತ ಅನ್ಸುತ್ತೆ. ಆಮೇಲೆ ಅವಳು ಯಾವ್ದೇ ಕಠಿಣ ಕೆಲಸಗಳು ನನಗ್ ಮಾಡಕ್ ಆಗೋದಿಲ್ಲ ಅಂತ ಅವಳು ಮನ್ಸಲ್ಲಿ ಅನ್ಕೊಳ್ಳೇ ಕೂಡುದು.
0: ಓಹೋ, ನೋಡಿ, ನಾವು ಇಲ್ಲಿ ನಾಲ್ಕು ಜನ ಮಹಿಳೆಯರು ಕೂತಿದೀವಿ. ನಾವು ನಾಲ್ಕು ಜನ ಕೂತಿದ್ರು ನಮ್ಗೆ ನಮ್ಮದೇ ಆದಂತಹ ಡಿಫ್ರೆಂಟ್ ಆದಂತಹ ಒಪಿನಿಯನ್ ಇದೆ ಈ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ. ಅಂದ್ರೆ ಎಷ್ಟು ರೀತಿನಲ್ಲಿ ನಾವು ಸ್ವಾತಂತ್ರ್ಯವನ್ನ ಒಂಥರ ವಿಸ್ತಾರವಾಗಿ ವಿಶ್ಲೇಷಿಸ್ತೀವಿ ಅದರ ಅರ್ಥವನ್ನ. ಈಗ ಈ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ನಮ್ಗೆ, ಹೌದಲ್ವಾ? ಮಹಿಳೆಯರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಸಿಕ್ಕಿರುವ ಸ್ವಾತಂತ್ರ್ಯವನ್ನ ನಾವು ಸರಿಯಾಗಿ ಬಳಸ್ಕೊಳ್ತಾ ಇದೀವ? ಹೀಗೆಲ್ಲ ನಾವು ಯೋಚನೆ ಮಾಡಿದ್ರೆ ಬಹಳ ಹಿಂದೆ ಸ್ತ್ರೀಯರಿಗೆ ತುಂಬಾ ಕಟ್ಟುಪಾಡುಗಳಿತ್ತು. ಆದ್ರೆ ಅವಳು ಶಿಕ್ಷಣ ಪಡ್ಕೊಳ್ಳೋಕೋಸ್ಕರ ಒಂದಷ್ಟು ಅವಳು ಹೋರಾಟ ಮಾಡ್ತಾಳೆ. ಆ ಹೋರಾಟದ ನಂತರ ಅವಳಿಗೊಂದಷ್ಟು ಸ್ವಾತಂತ್ರ್ಯ ಸಿಗತ್ತೆ. ಈ ತರ ಸ್ವಾತಂತ್ರ್ಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಎಲ್ಲ ಹೇಳ್ತೀವಲ್ವಾ? ಹಾಗಾದ್ರೆ ಈ ಆರ್ಥಿಕವಾಗಿ ಅವಳು ಎಷ್ಟು ಸ್ವತಂತ್ರಳು ಅನ್ನೋದ್ರ ಬಗ್ಗೆ ಚಂದ್ರಿಕಾ ಅವರು ಏನ್ ಹೇಳ್ತೀರಾ?
2: ಖಂಡಿತ ಮೇಡಮ್, ಹಿಂದೆ ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಸ್ವಾತಂತ್ರ್ಯ ಇರ್ಲಿಲ್ಲ. ಬಾಲ್ಯದಲ್ಲಿ ಅವಳು ಪೋಷಕರ ಆಶ್ರಯದಲ್ಲಿ ಇರ್ತಾ ಇದ್ಲು, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ಇರ್ತಾ ಇದ್ಲು, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರ್ತಾ ಇದ್ಲು. ಅವಳಿಗೆ ಯಾವುದೇ ರೀತಿಯಾದ ಒಂದು ಆರ್ಥಿಕವಾಗಿ ಆಗ್ಲಿ ಅಥವಾ ಸಾಮಾಜಿಕವಾಗಿ ಆಗ್ಲಿ ಅವಳಿಗೆ ಸ್ವಾತಂತ್ರ್ಯ ಇರ್ಲಿಲ್ಲ. ಮನೆಗೆ ಸೀಮಿತವಾದ್ಲು, ಗೃಹಿಣಿ, ಗೃಹ ಮುಚ್ಚತೆ ಅನ್ನೋ ತರ ಅವಳು. ಈಗ ತುಂಬಾನೇ ಬದಲಾವಣೆ ಆಗಿದೆ. ಮಹಿಳೆ ಆರ್ಥಿಕವಾಗಿ ತುಂಬಾ ಸ್ವಾತಂತ್ರ್ಯವನ್ನ ಹೊಂದಿದಾಳೆ, ಎಲ್ಲಾ ಕ್ಷೇತ್ರಗಳಲ್ಲೂ ಉದ್ಯೋಗವನ್ನ ಮಾಡ್ತಾ ಇದ್ದಾಳೆ.
0: ಹೌದು,
2: ಪುರುಷರಿಗೆ ಸಮಾನವಾಗಿ ವೇತನವನ್ನ ಪಡಿತಾ ಇದ್ದಾಳೆ. ಮತ್ತೆ ಅವಳಿಗೆ ಕಾನೂನಿನ ಪ್ರಕಾರ ತಂದೆಯ ಆಸ್ತಿಯಲ್ಲಿ ಪಾಲು ಕೂಡ ಸಿಗ್ತಾ ಇದೆ. ಮೊದಲು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋ ತರ ಅವಳನ್ನ ಮನೆಯಿಂದ ಹೊರಗೆ ಇಟ್ಬಿಡ್ತಾ ಇದ್ರು. ಅವಳಿಗೆ ಯಾವ್ದೇ ರೀತಿಯ ಒಂದು ಆಸ್ತಿಯಲ್ಲಿ ಪಾಲು ಕೊಡ್ತಾ ಇರ್ಲಿಲ್ಲ. ಮದುವೆಲ್ಲ ಏನ್ ಖರ್ಚು ಮಾಡಿಟ್ಟಿದ್ರು ಅಷ್ಟರಲ್ಲೇ ಮುಗ್ದು ಹೋಗ್ತಾ ಇತ್ತು. ಆ ರೀತಿಯಾಗಿ ಅವಳು ಆರ್ಥಿಕವಾಗಿ ಇವಾಗ ಸಬಲಳಾಗಿದ್ದಾಳೆ. ಮಹಿಳೆಯರು ಕೂಡ ಇವಾಗ ತಮ್ಮ ಸ್ವಂತ ಗಳಿಕೆಯಿಂದ ಮನೆ, ಭೂಮಿ, ಒಡವೆ ಖರೀದಿಸೋದು, ಈ ತರದ ಎಲ್ಲ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ.
0: ಸ್ವಂತ ಉದ್ದಿಮೆ ಕೂಡ
2: ಮಾಡ್ತಾ ಇದ್ದಾರೆ. ಈಗೆಲ್ಲ ಕಾರ್ಖಾನೆಗಳಲ್ಲಿ ಹೆಣ್ಣು ಮಕ್ಕಳುಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಅದನ್ನು ನಿಭಾಯಿಸ್ತಾ ಇದ್ದಾರೆ. ಬ್ಯಾಂಕ್ಗಳಲ್ಲಿ ಒಂದು ತಮ್ಮ ಸ್ವಂತ ಖಾತೆಯನ್ನು ತೆರೀತಾರೆ, ಉಳಿತಾಯ ಮಾಡ್ತಾರೆ. ಆ ಉಳಿತಾಯ ಮಾಡಿದ ಹಣನ ಹೇಗೆ ಖರ್ಚು ಮಾಡ್ಬೇಕು ಅನ್ನೋದಾಗ್ಲಿ, ಎಲ್ಲಿ ಹೂಡಿಕೆ ಮಾಡ್ಬೇಕು ಅನ್ನೋದಾಗ್ಲಿ, ಈ ನಿರ್ಧಾರವನ್ನೆಲ್ಲ ಅವರೇ ಸ್ವಂತವಾಗಿ ತಗೊಂಡು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಹಳ್ಳಿಗಳ ಕಡೆ ಎಲ್ಲ ಸ್ವಸಹಾಯ ಸಂಘಗಳು ಪ್ರಾರಂಭ ಆಗಿದೆ. ಆ ಒಂದು

0: ಸ್ವಸಹಾಯ ಸಂಘಗಳ ಉಪಯೋಗ ಪಡ್ಕೊಂಡು ತಮ್ಮ ಕಾಲ್ ಮೇಲೆ ತಾವು ಆರ್ಥಿಕವಾಗಿ ನಿಂತ್ಕೊಂಡಿದ್ದಾರೆ. ಸಬಲೀಕರಣ ಆಗಿದೆ
1: ಅಂದ್ರೆ ಆರ್ಥಿಕವಾಗಿ ಅವಳೊಂದಷ್ಟು ಸ್ವಾತಂತ್ರ್ಯನ ಅನುಭವಿಸ್ತಾ ಇದ್ದಾಳೆ
0: ಅಂತ ನನ್ನ ಅಭಿಪ್ರಾಯ
1: ಅನ್ಸುತ್ತೆ. ಹಾಗೆ ಸಾಮಾಜಿಕವಾಗಿಯೂ ಕೂಡ ಅಂದ್ರೆ ಈಗ ಅವಳು ಆರ್ಥಿಕವಾಗಿ ಸ್ವಾತಂತ್ರ್ಯ ಪಡ್ಕೋಬೇಕು ಅಂತಂದ್ರೆ ಅವಳು ಸಮಾಜಕ್ಕೆ ಬರಬೇಕು, ಸಮಾಜದಲ್ಲಿ ಒಂದಷ್ಟು ಜನಗಳ ಜೊತೆ ಬೆರಿಬೇಕು, ಇವರು ಹೇಳಿದ ಹಾಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಅವಳು ದುಡಿಬೇಕು. ಹೀಗೆಲ್ಲ ದುಡಿಯುವಾಗ ತನ್ನನ್ನ ತಾನು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ವಾಗ ಅಲ್ಲಿ ಏನಾದ್ರೂ ಅವಳಿಗೆ ರಿಸ್ಟ್ರಿಕ್ಷನ್ ಇದೆಯಾ, ಅಥವಾ ಅಲ್ಲಿಯೂ ಕೂಡ ಅವಳಿಗೊಂದಷ್ಟು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನ್ಸತ್ತಾ? ಇದ್ರ ಬಗ್ಗೆ ಶಾಂತಲಾ ಅವರು ನೀವೇನ್ ಹೇಳ್ತೀರಾ?
2: ನೇತ್ರ, ನನ್ಗನ್ಸೋದು ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಅವರು, ನಾನು ಒಂದು ಸಮಾಜದ ಪ್ರಗತಿಯನ್ನು ಆ ಸಮಾಜದ ಮಹಿಳೆಯರು ಸಾಧಿಸಿದ ಪ್ರಗತಿಯಿಂದ ಅಳೆಯುತ್ತೇನೆ ಅಂತ. ಅಂದ್ರೆ ಸಮಾಜದಲ್ಲಿ ಮಹಿಳೆಗೆ ಎಷ್ಟು ಪ್ರಾಮುಖ್ಯತೆ ಅವರು ಕೊಟ್ಟಿದ್ರು, ಅವರ ದೃಷ್ಟಿಯಲ್ಲಿ ಮಹಿಳೆಯ ಸ್ಥಾನ ಏನು ಅಂತ. ಹಾಗೆ ವಿವೇಕಾನಂದರು ಕೂಡ ಹೇಳ್ತಾರೆ, ಹಕ್ಕಿ ಒಂದೇ ರೆಕ್ಕೆಯಿಂದ ಹಾರಲು ಸಾಧ್ಯವಿಲ್ಲ ಅಂತ. ಹಾಗೆ ಮಹಿಳೆಯರಿಗೆ ಸಮಾನ ಅವಕಾಶವಿಲ್ಲದೆ ಯಾವುದೇ ದೇಶವು ಪ್ರಗತಿ ಅಥವಾ ಯಶಸ್ಸು ಸಾಧಿಸಲಾರದು ಅಂತ ಹೇಳ್ತಾರೆ.
1: ಅಂದ್ರೆ ನೋಡಿ, ಪುರುಷನಷ್ಟೇ ಮಹಿಳೆಗೂ ಕೂಡ ಸಮಾನ ಅವಕಾಶ ಇರಬೇಕು.
2: ಹೌದು, ಅದೇ ರೀತಿ ಈ ಸಾಮಾಜಿಕ ಅಂತ ನಾವು ತಗೊಂಡಾಗ ನನ್ನ ಪ್ರಕಾರ ನಾಲ್ಕು ಪ್ರಮುಖ ಅಂಶಗಳು ಈ ಸಮಾಜ ಅನ್ನೋದ್ರಲ್ಲಿ ಬರ್ತವೆ. ಮೊದಲನೇದಾಗಿ ಶಿಕ್ಷಣದ ಹಕ್ಕು, ಎರಡನೇದಾಗಿ ಆಯ್ಕೆಯ ಸ್ವಾತಂತ್ರ್ಯ, ಮೂರನೇದಾಗಿ ಸಮಾನ ಗೌರವ, ಮತ್ತು ನಾಲ್ಕನೇದಾಗಿ ಹಿಂಸೆಯಿಂದ ಮುಕ್ತಿ. ಈ ಒಂದೊಂದಾಗಿ ನನ್ನ ಪ್ರಕಾರ ನಾನು ಹೇಳ್ತಾ ಹೋಗ್ತೇನೆ ಹೇಗೆ ನಾನು ಇವುಗಳನ್ನ ಅರ್ಥೈಸ್ಕೊಂಡಿದ್ದೇನೆ ಅಂತ. ಈಗ ನಾನು ಶಿಕ್ಷಣದ ಹಕ್ಕು ಅಂದಾಗ, ಈಗ ಮುಂಚೆ ಒಂದ್ ಕಾಲದಲ್ಲಿ ಚಂದ್ರಿಕಾ ಅವ್ರು ಹೇಳ್ದಾಗೆ ಹೆಣ್ಣಿಗೆ ಶಿಕ್ಷಣವನ್ನು ಕೊಡುವುದನ್ನೇ ಹತ್ತಿಕ್ಕಲಾಯಿತು.
1: ಹೌದು,
2: ಯಾಕಂದ್ರೆ ಆಗಿನ ಕಾಲದಲ್ಲಿ ನಂಬಿಕೆ ಏನಿತ್ತು ಅಂದ್ರೆ ಅವಳು ಚೆನ್ನಾಗಿ ಓದಿದ್ರೆ, ಜಾಸ್ತಿ ಓದಿದ್ರೆ ಅವಳು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಈಗ ತುಂಬಾ ಬದಲಾವಣೆಗಳನ್ನ ನಾವು ಏನ್ ಕಾಣ್ತಾ ಇದ್ದೇವೆ. ಶಿಕ್ಷಣದ ಹಕ್ಕು ಅನ್ನೋದು ಈಗ ಕಡ್ಡಾಯ ಶಿಕ್ಷಣ ಅಂತ ಬಂದಿದೆ, ಬ್ಯಾಂಕ್ಗಳಿವೆ, ಸಾಲ ಕೊಟ್ಟಾದ್ರೂ ಸಾಲ ತಗೊಂಡಾದ್ರೂ ಉನ್ನತ ಶಿಕ್ಷಣ ಪಡೀಲಿ ಅನ್ನುವಂಥದ್ದು ಸಹಾಯ ಮಾಡ್ತಾ ಇವೆ. ಆ ತರವಾಗಿ ಶಿಕ್ಷಣದ ಹಕ್ಕು ಅನ್ನೋದು ಹೆಣ್ಣಿಗೆ ದೊರಕಿದೆ. ಈಗ ಈ ಎರಡನೇದಾಗಿ ಹೇಳೋದಾದ್ರೆ ಆಯ್ಕೆಯ ಸ್ವಾತಂತ್ರ್ಯ. ಆಯ್ಕೆ ಸ್ವಾತಂತ್ರ್ಯದಲ್ಲಿ ನಾನು ರಾಜಕೀಯವನ್ನ ತಗೊಳ್ತಾ ಇದ್ದೇನೆ. ಈಗ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ತುಂಬಾ ಜನ ಇದ್ದಾರೆ, ಅವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ಮುಂತಾದ ಗ್ರಾಸ್ ರೂಟ್ ಲೆವೆಲ್ ಅಂತ ನಾವೇನ್ ಹೇಳ್ತೀವಿ ಅಲ್ಲಿ ಮೀಸಲಾತಿಗಳನ್ನ ಕಲ್ಪಿಸಲಾಗಿದೆ. ಅದೇ ರೀತಿ ದೇಶ ಮತ್ತು ರಾಜ್ಯ ರಾಜಕಾರಣದಲ್ಲಿ ನಾವು ನೋಡಿದೇವೆ ತುಂಬಾ ಜನ ಮಂತ್ರಿ ಸ್ಥಾನಗಳಲ್ಲಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳ ಅಧಿಕಾರದಲ್ಲಿದ್ದಾರೆ, ಅವರೆಲ್ಲರೂ ರಾಜಕೀಯವಾಗಿ ಮಹಿಳೆಯರ ಸ್ಥಿತಿಗತಿಗಳನ್ನ ಉದ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಒಂದು ಆಯ್ಕೆಯ ಸ್ವಾತಂತ್ರ್ಯ, ಅದು ನಾನು ರಾಜಕೀಯವಾಗಿ ನನ್ನ ಕೈಲಾಗಿದ್ದನ್ನ ನಾನು ಸೇವೆ ಸಲ್ಲಿಸ್ತೇನೆ ಮಹಿಳೆಯರ ರಂಗಕ್ಕೆ ಅಂತ. ಈಗ ಎರಡನೇದಾಗಿ ಮತ್ತೊಂದು ಕ್ಷೇತ್ರ ನನಗೆ ಅನ್ಸೋದು ಅಂದ್ರೆ ಕ್ರೀಡೆ. ಕ್ರೀಡೆ ಅನ್ನೋದು ಒಂದು ಕಾಲದಲ್ಲಿ ಪುರುಷ ಪ್ರಧಾನ ಭಾಗವಾಗಿತ್ತು. ಈಗ ನಾವು ನೋಡಿದ ಹಾಗೆ ತುಂಬಾ ಜನ ಕ್ರೀಡೆಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ಪುರುಷ ಪ್ರಧಾನ ಅಂತ ತಗೊಂಡಾಗ ಒಂದು ಕಾಲದಲ್ಲಿ ಫುಟ್ಬಾಲು, ಕ್ರಿಕೆಟ್, ಗಾಲ್ಫ್, ಆಮೇಲೆ ರೆಸ್ಲಿಂಗು, ಕುಸ್ತಿ, ಬಾಕ್ಸಿಂಗು ಇವೆಲ್ಲ ಪುರುಷ ಪ್ರಧಾನ ಕ್ಷೇತ್ರ ಮಾತ್ರ ಆಗಿತ್ತು. ಈಗ ಅಂತ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ತಮ್ಮ ಪ್ರಾಬಲ್ಯವನ್ನ ಮೆರಿತಾ ಇದ್ದಾರೆ, ಮತ್ತು ದೇಶಕ್ಕೆ, ರಾಜ್ಯಕ್ಕೆ, ಅವರ ಕುಟುಂಬಕ್ಕೆ ಎಲ್ಲ ಒಳ್ಳೆ ಹೆಸರನ್ನ ತಗೊಂಡ್ಬರ್ತಾ ಇದ್ದಾರೆ. ಹಾಗಾಗಿ ಆಮೇಲೆ ಆಯ್ಕೆ ಸ್ವಾತಂತ್ರ್ಯ ಅಂತ ಬಂದಾಗ ಇನ್ನೊಂದು ಮನರಂಜನಾ ಕ್ಷೇತ್ರ ಅಂತ ನನ್ಗನ್ಸುತ್ತೆ. ಒಂದ್ ಕಾಲದಲ್ಲಿ ಸಂಗೀತ, ನೃತ್ಯ, ಸಿನಿಮಾ ಇಂಥದ್ರಲ್ಲಿ ಭಾಗವಹಿಸೋ ಹೆಣ್ಮಕ್ಳಿಗೆ ಒಳ್ಳೆ ಹೆಸರು ಇರ್ತಾ ಇರ್ಲಿಲ್ಲ. ಸಮಾಜದ ಒಂದು ವರ್ಗದ ಜನರು ಮಾತ್ರ ಮಾಡುವಂತದ್ದು, ಒಳ್ಳೆ ಕುಟುಂಬದವರು ಯಾರು ಮಾಡಬಾರ್ದು ಅನ್ನುವಂತ ಮನೋಭಾವನೆ ನಮ್ಮಲ್ಲಿತ್ತು. ಈಗ ಹಾಗಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ನೋಡ್ತೇವೆ, ಅದು ಒಂಥರ ಸ್ವಾತಂತ್ರ್ಯನೇ. ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರ ಅಂತ ತಗೊಂಡ್ರೆ ನಾವು ಮಂಗಳಯಾನ ಅಥವಾ ಚಂದ್ರಯಾನ ಎಲ್ಲಾ ಯಾನಗಳಲ್ಲೂ ಮಹಿಳೆಯರ ಪಾತ್ರ ಬಹಳ ದೊಡ್ಡದಾಗಿದೆ. ಅದೇ ರೀತಿ ಸಸ್ಯಶಾಸ್ತ್ರ ಅಂತ ತಗೊಂಡಾಗ, ರಸಾಯನ ಶಾಸ್ತ್ರ ಅಂತ ತಗೊಂಡಾಗ, ವಿಜ್ಞಾನ ಕ್ಷೇತ್ರದಲ್ಲಿ ಅಸೀಮಾ ಚಾಟರ್ಜಿ ಅಂತ ಒಬ್ಬ ರಸಾಯನ ಶಾಸ್ತ್ರಜ್ಞ ಇದ್ದಾರೆ. ಆಮೇಲೆ ಸಸ್ಯಶಾಸ್ತ್ರದಲ್ಲಿ ಜಾನಕಿ ಅಮ್ಮಾಲ್ ಅಂತ, ಅವರವರ ಆಸಕ್ತಿಕರ ವಿಚಾರಗಳಲ್ಲಿ ಅವರು ತಮ್ಮ ಅತ್ಯುನ್ನತ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಬಿಸ್ನೆಸ್ ಅನ್ನೋದು ಅಥವಾ ವ್ಯಾಪಾರಿ ಕ್ಷೇತ್ರ ಅನ್ನೋದು ಪುರುಷ ಪ್ರಧಾನ. ಆದ್ರೆ ಅಂತ ಕ್ಷೇತ್ರದಲ್ಲೂ ಕೂಡ ಕಿರಣ್ ಮುಜುಮ್ದಾರ್ ಶಾ, ಫಾಲ್ಗುಣಿ ನಾಯರ್ನ ಅಥವಾ ವಿನೀತಾ ಸಿಂಗ್ ಅಂತ, ರೋಶ್ನಿ ಮಲ್ಹೋತ್ರ ಅಂತ, ಆತರ ತುಂಬಾ ಮಹಿಳೆಯರು ಕೂಡ ಸ್ವಂತ ಬಿಸ್ನೆಸ್, ಸ್ವಂತ ವ್ಯಾಪಾರದ ಕಂಪನಿಗಳನ್ನ ತೆಗೆಯೋದಲ್ಲದೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೂಡ ಕಲ್ಪಿಸ್ಕೊಳ್ತಾ ಇದ್ದಾರೆ. ಅದು ಒಂದು ರೀತಿ ಏನು ಹೆಮ್ಮೆಯ ವಿಚಾರ ನಮ್ಗೆ, ಅದು ಒಂದು ಸ್ವಾತಂತ್ರ್ಯ ಅಂತ ನನ್ಗೆ. ಆಮೇಲೆ ಕೊನೆಯದಾಗಿ ಸಮಾನ ಗೌರವ ಮತ್ತು ಹಿಂಸೆಯಿಂದ ಮುಕ್ತಿ. ಈ ಅಂಶಗಳನ್ನ ತಗೊಂಡಾಗ ಸಾಮಾಜಿಕ ಹಿಂಸೆ ಇರ್ಬೋದು, ಅಥವಾ ಕೌಟುಂಬಿಕ ಹಿಂಸೆ ಇರ್ಬೋದು, ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಆಗಿರುವಂತಹ ಹಿಂಸೆ ಇರ್ಬೋದು, ಹಲವಾರು ಕಠಿಣ ಕಾನೂನುಗಳನ್ನ ಮಾಡಲಾಗಿದೆ. ಅದನ್ನ ಬಳಸಿಕೊಳ್ಳುವಂತ ಸ್ವಾತಂತ್ರ್ಯವನ್ನು ಕೂಡ ಮಹಿಳೆಯ ಜಾಸ್ತಿ ಪಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ನನ್ಗೆ. ಇಂತ ಸಂದರ್ಭಗಳಲ್ಲಿ ಸಹಾಯ ಮಾಡ್ಲಿಕ್ಕೆ ಅಂತಾನೆ ನಮ್ಮಲ್ಲಿ ಮಹಿಳಾ ಪೊಲೀಸ್ ಠಾಣೆಗಳನ್ನ ನಿರ್ಮಿಸಲಾಗಿದೆ, ಆಮೇಲೆ ಪಿಂಕ್ ಪೊಲೀಸ್ ಅಂತ.
0: ಹೌದು,
2: ಅದೇ ರೀತಿ ಎಷ್ಟೋ ಮಹಿಳಾ

0: ಮತ್ತು
1: ಮಹಿಳಾ
0: ಮಕ್ಕಳ
1: ಸಹಾಯವಾಣಿ ಇದೆ.
0: ಸಹಾಯವಾಣಿಗಳಿವೆ, ಎನ್ಜಿಒಗಳಿವೆ,
2: ಹೌದು.
0: ಇವುಗಳನ್ನೆಲ್ಲವೂ ಕೂಡ ಸಾಮಾಜಿಕವಾಗಿ ಮಹಿಳೆಗೆ ಸ್ವಾತಂತ್ರ್ಯವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇವೆ. ಈ ಎಲ್ಲಾ ಸ್ವಾತಂತ್ರ್ಯಗಳ ಒಳಗೆ ದೊರಕರದಿಂದ ನನ್ನ ಪ್ರಕಾರ ಏನು ಅಂದ್ರೆ, ಸಾಮಾಜಿಕವಾಗಿ ಮಹಿಳೆಗೆ ಬೇಕಾದಂತ ವಾತಾವರಣ ನಿರ್ಮಾಣ ಆಗಿದೆ. ಅದರ ಸದುಪಯೋಗವನ್ನು ಪಡ್ಕೊಳ್ಳೋದು ನೀಡುವಂತದ್ದು ಪುರುಷರ ಜವಾಬ್ದಾರಿಯೂ ಕೂಡ ಹೌದು, ಮಹಿಳೆಯ ಜವಾಬ್ದಾರಿಯೂ ಕೂಡ ಹೌದು.
2: ನಿಜ, ಇಷ್ಟೆಲ್ಲ ಸ್ವಾತಂತ್ರ್ಯವನ್ನ ನಾವು ಅನುಭವಿಸ್ತಾ ಇದೀವಿ ಅಲ್ವಾ, ಒಂದಷ್ಟು ಖುಷಿ ಆಗತ್ತಲ್ವಾ ನಮ್ಗೆ? ಬದಲಾವಣೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಇನ್ನೊಂದು ಬಹಳ, ಈ ಸ್ವಾತಂತ್ರ್ಯದ ಜೊತೆಗೆ ನಮ್ಗೊಂದಷ್ಟು ಎಚ್ಚರಿಕೆನೂ ಬೇಕು. ಈ ಸ್ವಾತಂತ್ರ್ಯ ಅನ್ನೋದು ಈ ಸ್ವೇಚ್ಛಾಚಾರ ತರ ಆಗ್ಬಾರ್ದು ಅಲ್ವಾ? ನಾವೆಲ್ಲ ಮಹಿಳೆಯರು ಸಿಕ್ಕಿರೋ ಈ ಸ್ವಾತಂತ್ರ್ಯನ ಚೆನ್ನಾಗಿ ಬಳಸ್ಕೋತಾ ಇದೀವಾ, ಸದುಪಯೋಗ ಮಾಡ್ಕೋತಾ ಇದೀವಾ, ಇದ್ರ ಬಗ್ಗೆ ಒಂದಷ್ಟು ನಾವು ಚರ್ಚೆ ಮಾಡೋದಾದ್ರೆ ನಾವು ವೀಣಾ ಅವ್ರನ್ನ ಕೇಳೋಣವಾ? ವೀಣಾ ಅವರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸತ್ತೆ?
3: ಖಂಡಿತ ಮೇಡಮ್, ಹೇಳ್ತೀನಿ. ಹೇಳಲೇಬೇಕಾದ ವಿಚಾರ ಇದು. ನೀವು ಹೇಳ್ದಂಗೆ ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗ್ಬಾರ್ದು. ನನ್ನ ಪ್ರಕಾರ ಏನ್ ಅನ್ಸುತ್ತೆ, 70%

0: ಕೇಳ್ತಾ ಇದೀವಾ, ಇದ್ರ ಬಗ್ಗೆ ಒಂದಷ್ಟು ನಾವು ಚರ್ಚೆ ಮಾಡೋದಾದ್ರೆ ನಾವು ವೀಣಾ ಅವ್ರನ್ನ ಕೇಳೋಣವಾ. ವೀಣಾ ಅವರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ?
1: ಖಂಡಿತ ಮೇಡಮ್, ಹೇಳ್ತೀನಿ. ಹೇಳಲೇಬೇಕಾದ ವಿಚಾರ ಇದು. ನೀವು ಹೇಳ್ದಂಗೆ ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗ್ಬಾರ್ದು. ನನ್ ಪ್ರಕಾರ ಏನ್ ಅನ್ಸುತ್ತೆ, 70% ಸದ್ಬಳಕೆ ಆಗ್ತಾ ಇದೆ, ಇನ್ನೊಂದ್ 30% ಎಕ್ಸೆಪ್ಷನ್ ಇದ್ದೇ ಇದೆ, ದುರ್ಬಳಕೆ ಮಾಡ್ಕೋತಾನೆ ಇದಾರೆ. ಇದಕ್ಕೆ ಕಾರಣ ಏನಂತಂದ್ರೆ, ಕೆಲವೊಂದು ಪರಿಸ್ಥಿತಿಗಳನ್ನ ಮತ್ತೆ ವಿಚಾರಗಳನ್ನ ವಿಷಯಗಳನ್ನ ಯಾವ ರೀತಿ ಅವರು ಪಾಸಿಟಿವ್ ಆಗಿ ಮತ್ತೆ ನೆಗೆಟಿವ್ ಆಗಿ ನೋಡ್ತಾ ಇದಾರೆ, ಆ ದೃಷ್ಟಿಕೋನ ಯಾವ ತರ ಇದೆ ಅವ್ರದ್ದು, ಅದ್ರ ಮೇಲೆ ಸ್ವಾತಂತ್ರ್ಯ ಯಾವ ರೀತಿ ಉಪಯೋಗ ಮಾಡ್ಕೋತಾ ಇದಾರೆ ಅನ್ನೋದು ಮೇಲೆ ಡಿಪೆಂಡ್ ಆಗ್ತಾ ಇದೆ. ಯಾವಾಗ ಟೆಕ್ನಾಲಜಿ ತುಂಬಾ ಬೆಳೀತು ಅವಳಿಗೆ ಎಲ್ಲಾ ತರ ಎಕ್ಸ್ಪೋಜರ್ ಸಿಕ್ತು. ಅದರಿಂದ ಏನಾಯ್ತು, ಅವಳು ಈ ಕಂಪ್ಯಾರಿಸನ್ ಟೈಪ್, ಈಗ ಗಂಡಸ್ರೇ ಮಾಡ್ತಾರೆ ನಾವ್ ಯಾಕೆ ಮಾಡಬಾರ್ದು.
0: ಹೌದು.
1: ಸೊ ಈಗ ಏನಾಗ್ತಾ ಇದೆ, ಈಗ ಎಕ್ಸ್ಪೋಜರ್ ಅಂದಾಕ್ಷಣ ಈಗ ಪಬ್ಬು, ಕ್ಲಬ್ಗಳು, ಡ್ರಗ್ಸ್ ಈ ತರದವೆಲ್ಲ ಈಸಿಯಾಗಿ ಸಿಗ್ತಾ ಇದಾವೆ. ಹಂಗಾಗಿ ಗಂಡ್ ಮಕ್ಳಿಗಿಂತ ಕಡಿಮೆ ಇಲ್ಲ ಅನ್ನೋ ರೀತಿಲಿ ಈಗ ಹೆಣ್ಮಕ್ಳುಗಳು ಕೂಡ ಅವರು ಹೊರಗಡೆ ಹೋಗ್ತಾರೆ, ಅವರುಗಳು ಸ್ವಲ್ಪ ಹಾಳಾಗ್ತಾ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಅಂತ ಬಂದ್ರೆ ಹೆಣ್ಮಕ್ಳುಗಳು ಮುಂದೆನೆ ಇದಾರೆ, ಮುಂಚೂಣಿಯಲ್ಲಿದ್ದಾರೆ, ಆದ್ರೆ ಅದರಲ್ಲಿ ಅಧಿಕಾರದ ದುರುಪಯೋಗನ ಅವರು ಮಾಡ್ಕೊಳ್ತಾ ಇದಾರೆ.
0: ಅಂದ್ರೆ ನೀವು ಚೆನ್ನಾಗಿ ಹೇಳ್ತಾ ಇದ್ದೀರ, ಈ ಸ್ವಾತಂತ್ರ್ಯ ಅನ್ನೋದು ಅವಳು ಎಲ್ಲೋ ಪುರುಷನ ಜೊತೆಗೆ ಪೈಪೋಟಿಗೆ ಹೋಗಿ ತನ್ನನ್ ತಾನು ಸ್ವಾತಂತ್ರ್ಯದ ಮಿತಿನ ಮರಿತಾ ಇದ್ದಾಳೇನೋ ಅಂತ.
1: ಹೌದು ಹೌದು ಅದು. ಆಮೇಲೆ ಇನ್ನೊಂದೇನಾಗಿದೆ, ನಮ್ಮ ಮಹಿಳೆಯರಿಗಾಗಿ ಕೆಲವೊಂದು ಕಾನೂನಿನಲ್ಲಿ ಮಾರ್ಪಾಡುಗಳು ಮಾಡಿದ್ರು, ಅವಾಗಿಂದ ಏನಾಗ್ತಾ ಇದೆ, ಈ ಮಹಿಳೆಯರು ಅದನ್ನ ದುರ್ಬಳಕೆ ಮಾಡ್ಕೊತಿದ್ದಾರೆ. ಆಮೇಲೆ ಆಸ್ತಿಗಳನ್ನ ಕಿತ್ಕೊಳ್ಳೋ ಅಂತ ಅಷ್ಟು ಮಟ್ಟಿಗೆ ಕೂಡ ಹೋಗ್ತಾ ಇದಾರೆ,
2: ಹಂತದವರೆಗೂ ಇಳಿಯುವಷ್ಟು ಮಹಿಳೆ ರೆಡಿ ಆಗಿದ್ದಾಳೆ.
3: ಸಂಬಂಧಗಳಿಗೆ ಬೆಲೆ ಇಲ್ಲದ ಆಗಿದೆ, ಹಣ ಮುಖ್ಯ.
1: ಹೌದು, ನಾವು ಒಳ್ಳೊಳ್ಳೆ ಉದಾಹರಣೆಗಳನ್ನ ಬಿಟ್ಬಿಡ್ತೀವಿ. ಎಲ್ಲರೂ ನಾವು ಮಾದರಿಯಾಗಿ ತಗೊಂಡ್ಬಿಟ್ಟು ಮುಂದುವರಿಬೇಕೆ ಹೊರತು, ನಾವು ಇನ್ನ ಯಾವ್ದು 30% ಯಾವ್ದು ನಾವು ಅದು ಸರಿ ಇಲ್ಲ ಅಂತ ಅನ್ಕೋತೀವಿ, ಅದನ್ನ ನಮ್ಮ ಮಾರ್ಗಸೂಚಿ ಅಂತ ತಿಳ್ಕೊಂಡು ಅದನ್ನ ಮಾಡೋ ಅಂತದ್ದು ಸ್ವೇಚ್ಛಾಚಾರ ಅಂತ ನನ್ನ ಪ್ರಕಾರ.
0: ಅಂದ್ರೆ ಆ 30% ಆಫ್ ಪೀಪಲ್ ವಿಮೆನ್ ಏನ್ ಮಾಡ್ತಾ ಇದಾರೋ ಆ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಲಿ, ಸಭ್ಯತೆನ ಮೀರೋದು ಬೇಡ ಅನ್ನೋ ಕಾಳಜಿ ಎಚ್ಚರಿಕೆ ನಮ್ಮೆಲ್ಲ ಸ್ವಾತಂತ್ರ್ಯ ಪಡ್ಕೊಂಡಂತ ನಮ್ಮೆಲ್ಲ ಸ್ತ್ರೀಯರಲ್ಲೂ ಇರ್ಬೇಕು ಅನ್ನೋದನ್ನ ನೀವು ಎಚ್ಚರಿಕೆ ಹೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ.
2: ಸ್ವಾತಂತ್ರ್ಯ ಅಂದ್ರೆ ಕೇವಲ ಬಿಡುಗಡೆ ಅಷ್ಟೇ ಅಲ್ಲ, ಅದರದೊಂದು ಜವಾಬ್ದಾರಿ ಇರುತ್ತೆ. ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ನನ್ನ ದೇಶದ ಸಲುವಾಗಿ, ನನ್ನ ಮುಂದಿನ ಪೀಳಿಗೆ ಸಲುವಾಗಿ ಒಂದು ಜವಾಬ್ದಾರಿಯನ್ನು ಅರಿತು ಬಂದಾಗ ಸ್ವಾತಂತ್ರ್ಯ ನಿಜವಾಗ್ಲಿ ಅರ್ಥಪೂರ್ಣವಾಗಿರುತ್ತೆ.
0: ಹೌದು,
2: ಅದನ್ನೇ ಸ್ವೇಚ್ಛೆಯಾಗಿ ತಗೊಂಡು ನನ್ನ ಇಷ್ಟ ಬಂದಾಗೆ ಬದುಕ್ತೇನೆ, ಯಾಕಂದ್ರೆ ನಂತರ ದುಡ್ಡಿದೆ, ನನ್ಗೆ ಯಾರ ಸಹಾಯವೂ ಅವಶ್ಯಕತೆ ಇಲ್ಲ ಅಂತ ಹೋದಾಗ ಅದು ಸ್ವೇಚ್ಛೆ ಆಗತ್ತೆ ಹೊರತು ಆ ತರದ ಸ್ವಾತಂತ್ರ್ಯ ನಮ್ಮ ಹೆಣ್ಮಕ್ಳಿಗೆ ಬೇಡ.
0: ಬೇಡ, ನಿಜ.
3: ಎಲ್ಲಿ ಹೇಗಿರ್ಬೇಕು ಅನ್ನೋ ಒಂದು ಅರಿವು
2: ಇರ್ಬೇಕು, ಸಾಮಾಜಿಕ ಪ್ರಜ್ಞೆ ಬೆಳೆಸ್ಕೊಳ್ಬೇಕು ಹೆಣ್ಮಕ್ಳು.
3: ನಾಗರಿಕತೆ ಹೆಸರಲ್ಲಿ
1: ಈಗ ನಮ್ಮ ಸಾಮಾಜಿಕ ಜಾಲತಾಣಗಳು ತುಂಬಾ ಮುಖ್ಯ ಪಾತ್ರ ವಹಿಸ್ತಾ ಇದೆ.
0: ಹೌದು,
1: ನಾವು ಯಾವ್ದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕಿತ್ತು ಅದನ್ನೆಲ್ಲ ಇವರು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ತಮ್ಮ ಅನುಕೂಲಕ್ಕೆ, ತಮ್ಗೆ ಇದರಿಂದ ಏನೋ ಒಂದ್ ಸಣ್ಣ ಪುಟ್ಟ ಸಂಪಾದನೆ ಆಗ್ತಾ ಇದೆ ಅಂತಾನೋ ಏನೋ ಈ ತರ ಮುಂದುವರಿತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನ್ನ ಪ್ರಕಾರ.
0: ಅದೇ
1: ಒಳ್ಳೇದು ಕೆಟ್ಟದ್ದು
2: ಏನಾಗಿದೆ ಅಂದ್ರೆ, ಒಳ್ಳೇದಕ್ ಮತ್ತೆ ಕೆಟ್ಟದ್ದು ಎರಡನ್ನು ಹೋಲಿಸಿದಾಗ ಜನರ ಕಣ್ಣಿಗೆ ಬೇಗ ಬೀಳೋದು ಕೆಟ್ಟದ್ದೇ ಆಗಿದ್ದು ನಮ್ಮ ಸಮಾಜದ ವಿಪರ್ಯಾಸ. ಅವಾಗ ಏನಾಗುತ್ತೆ, ಒಳ್ಳೇದು ಮಾಡಿದ್ದು ಕೂಡ ನೆಗ್ಲೆಕ್ಟ್ ಆಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಯಾರು ಹೆಚ್ಚು ಗಮನ ಹರಿಸದೆ ಈ ಕೆಟ್ಟದ್ದನ್ನೇ ಮುಂದುವರ್ಸ್ಕೊಂಡು ಹೋಗುವಂತದ್ದು ಬರೋ ಮುಂದಿನ ಪೀಳಿಗೆಯವರು ಕೂಡ ಅದನ್ನೇ ಸರಿ ಅನ್ನೋ ಅಂತ ಮನೋಭಾವದಲ್ಲಿ ತಗೊಳ್ತಾ ಇರೋದು.
0: ಅಂದ್ರೆ ಎಲ್ಲಾ ರೀತಿನಲ್ಲೂ ನಾವು ಬೆಳೀತಾ ಇದೀವಿ, ಆದ್ರೆ ಈ ಮೌಲ್ಯಾಧಾರಿತವಾಗಿ ನಾವು ತುಂಬಾ ಕುಸಿತಾ ಇದೀವೇನೋ ಅಂತ ಅನ್ಸುತ್ತೆ.
1: ಹೌದು ಹೌದು.
0: ಹಾಗಾದ್ರೆ ಈ ಸ್ವಾತಂತ್ರ್ಯ ಅಂದ್ರೆ ಹೇಗಿರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಹೇಗಿದ್ರೆ ಚಂದ ಅಂತ ಅನ್ಸುತ್ತೆ? ಚಂದ್ರಿಕಾ ಅವ್ರು ಹೇಳ್ತೀರಾ?
3: ಹಾ, ಹೇಳ್ತೇನೆ ಮೇಡಮ್. ಆಧುನಿಕವಾಗಿ ಮಹಿಳೆಗೆ ಎಷ್ಟೇ ಸ್ವಾತಂತ್ರ್ಯ ಸಿಕ್ಕಿದೆ, ಅವಳೆಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರೆದಿದ್ದಾಳೆ, ಪುರುಷರಿಗೆ ಸಮಾನವಾಗಿದ್ದಾಳೆ ಅಂದ್ರೂ ಕೂಡ ಅವಳ ಶೋಷಣೆ ನಡೀತಾನೆ ಇದೆ. ಅದು ಹೋಗ್ಬೇಕು ಅಂತಂದ್ರೆ ಒಂದು ಭಯರಹಿತವಾದ ಮತ್ತು ಸುರಕ್ಷತೆ ಇರುವ ಒಂದು ಪರಿಸರ ನಿರ್ಮಾಣ ಆಗ್ಬೇಕು, ಅವಳಿಗೆ ಆ ಒಂದು ಸ್ವಾತಂತ್ರ್ಯ ಸಿಗ್ಬೇಕು. ಆಮೇಲೆ ಮಹಿಳೆಗೆ ಒಂದು ಗೌರವಯುತವಾದ ಬದುಕು ಸಿಗ್ಬೇಕು. ಎಲ್ಲಾ ಕ್ಷೇತ್ರಗಳಲ್ಲೂ ಅವಳು ಇದ್ದಾಳೆ ಕೂಡ ಅವಳ ಮನೆ ಮತ್ತು ಕೆಲಸದ ಸ್ಥಳಗಳಲ್ಲಿ ಯಾವುದೇ ರೀತಿಯ ಲಿಂಗ ತಾರತಮ್ಯವಿಲ್ಲದೆ ಅವಳನ್ನ ಸಮಾನವಾಗಿ ನೋಡ್ಬೇಕು, ಪೋಷಿಸ್ಬೇಕು, ಗೌರವವನ್ನು ಕೊಡ್ಬೇಕು ಅಂತ ನಾನು ಬಯಸ್ತೀನಿ.
0: ಓಕೆ, ಚೆನ್ನಾಗಿ ಹೇಳಿದ್ರಿ. ಈಗ ವೀಣಾ, ನೀವೇನ್ ಹೇಳ್ತೀರಾ?
1: ನನ್ಗೆ ಈಗ ಒಂದು ಸಣ್ಣ ಕತೆ ನಕ್ಕೋ ಬರ್ತಾ ಇದೆ.

0: ಒಬ್ಬ ಮನುಷ್ಯ ಒಂದು ಸಣ್ಣ ಹಕ್ಕಿನ ಕೈನಲ್ಲಿ ಹಿಡ್ಕೊಂಡಿರ್ತಾನೆ. ಎದುರುಗಡೆ ಇನ್ನೊಬ್ಬ ಮನುಷ್ಯ ಇರ್ತಾನೆ, ಅವನು ನಿನ್ನ ಕೈಯಲ್ಲಿ ಏನಿದೆ ಅಂತ ಕೇಳ್ತಾನೆ. ಆಗ ಈತ ಹೇಳ್ತಾನೆ, ನನ್ನ ಕೈಯಲ್ಲಿ ಒಂದು ಪಕ್ಷಿ ಇದೆ, ಜೀವಂತವಾದ ಪಕ್ಷಿ ಇದೆ ಅಂತ. ಸೊ ಅವನು ಹೇಳ್ತಾನೆ, ಅದರಲ್ಲಿ ಜೀವ ಇದೆ ಅಂತ ನಿನಗೆ ಅನ್ನಿಸ್ತಿದ್ಯಾ? ಜೀವ ಅಷ್ಟು ಬಿಗಿಯಾಗಿ ಹಿಡ್ದಿದ್ಯಲ್ಲ, ಜೀವ ಇದೆಯಾ? ನಾನು ಗಟ್ಟಿಯಾಗಿ ಹಿಡ್ದಿದ್ದೀನಿ ಅಂದ್ರೆ ಜೀವ ಹೋಗಿದೆ, ಅಥವಾ ನಾನು ಸ್ವಲ್ಪ ಅದನ್ನ ಸಡಿಲವಾಗಿ ಬಿಟ್ಟಿದ್ದೀನಿ ಅಂತಂದ್ರೆ ಅದು ಹಾರಿ ಹೋಗಿದೆ ಅಂತ ಹೇಳ್ತಾನೆ ಈತ. ಇದು ಏನ್ ಸೂಕ್ಷ್ಮವಾಗಿ ನಮ್ಗೆ ಏನ್ ತಿಳಿಸುತ್ತೆ ಅಂದ್ರೆ, ಸ್ವಾತಂತ್ರ್ಯ ಅನ್ನೋದನ್ನ ನಾವು ಗಟ್ಟಿಯಾಗಿ ಇಟ್ಕೊಂಡಷ್ಟು ಅದು ಸತ್ ಹೋಗುತ್ತೆ.
1: ನಿಜ,
0: ನಾವು ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅದು ಹಾರು ಹೋಗಿ ಚದ್ರು ಹೋಗುತ್ತೆ. ಸೊ ನಾವು ನಮ್ಗೆ ಒಂದು ಮಿತಿಯನ್ನ ಹಾಕೊಂಡು, ಚೌಕಟ್ಟನ್ನ ಹಾಕೊಂಡು ಅದರಲ್ಲಿ ನಾವು ಮುಂದುವರಿತಾ ಹೋಗ್ಬೇಕು.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಶಾಂತಲಾ ಅವರು, ನೀವೇನ್ ಹೇಳ್ತೀರಾ?
2: ಅಮೆರಿಕದ ಒಂದು ಸಾಮಾಜಿಕ ಕಾರ್ಯಕರ್ತೆ ಮಾಯಾ ಆಂಜೆಲೋ ಅಂತ ಅವ್ರು ಹೇಳ್ತಾರೆ, ಒಬ್ಬಳು ಮಹಿಳೆ ತನ್ನ ಪರವಾಗಿ ತಾನ್ ನಿಂತಾಗ ಅವಳು ಅರಿವಿಲ್ಲದೆ ಎಲ್ಲ ಮಹಿಳೆಯರ ಪರವಾಗಿ ನಿಂತ್ಕೋತಾಳೆ ಅಂತ. ಅಂದ್ರೆ ಮಹಿಳೆಗೆ ಸ್ವಾತಂತ್ರ್ಯ ಹೇಗಿರ್ಬೇಕು ಅಂದ್ರೆ, ತನ್ನ ಹಕ್ಕುಗಳ ಸಲುವಾಗಿ ತನ್ನೊಳಗಿನ ಬಂಧವನ್ನೇ ಮೀರಿ. ಎಷ್ಟೋ ಸಾರಿ ನಾವು ನೋಡ್ತೇವೆ, ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದ್ರು ಕೂಡ ನಾವು ಹೆಣ್ಮಕ್ಳು ಏನ್ ಮಾಡ್ತೇವೆ, ಅಯ್ಯೋ ನಂದಿಷ್ಟೆ ಅನ್ನುವಂತ ಮನೋಭಾವ ಬೆಳೆಸ್ಕೊಂಡಿರ್ತೇವೆ. ಅದನ್ನ ಮೀರಿ ತನ್ನ ಸಲುವಾಗಿ ತಾನು ನಿಲ್ಲುವಂತ ಸ್ವಾತಂತ್ರ್ಯ ಯಾವಾಗ ಅವಳಿಗೆ ಸಿಗುತ್ತೆ ಅಂದ್ರೆ, ತನ್ನ ಮನಸ್ಥಿತಿಯಿಂದನೇ ಸ್ವಾತಂತ್ರ್ಯ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ. ತನ್ನ ಮನಸ್ಥಿತಿಯಿಂದ ಆ ಸ್ವಾತಂತ್ರ್ಯ ಸಿಕ್ಕಾಗ ಅವಳು ಉಳಿದ ರೀತಿ ಸ್ವಾತಂತ್ರ್ಯಗಳನ್ನ ಪಡೆಯಲಿಕ್ಕೆ ಅರ್ಹಳಾಗ್ತಾಳೆ ಅಂತ ನನ್ನ ಭಾವನೆ.
1: ಹೌದು,
2: ಆ ಅರ್ಹತೆ ಗಳಿಸ್ಕೊಳ್ಳೋದು ಅವಳಲ್ಲೇ ಇದೆ. ಆ ಅರ್ಹತೆ ಅವಳಿಗೆ ಬಂತು ಅಂದ್ರೆ ಅವತ್ತಿಂದ ನಿಜವಾಗ್ಲೂ ಸ್ತ್ರೀ ಸ್ವಾತಂತ್ರ್ಯ ಅನ್ನೋದಕ್ಕೆ ಒಂದು ಅರ್ಥ ಬರುತ್ತೆ ಅಂತ.
1: ಅಂದ್ರೆ ಅವಳು ಮಾನಸಿಕವಾಗಿ ಪ್ರಬುದ್ಧಳಾದ್ರೆ ಸಿಕ್ಕ ಸ್ವಾತಂತ್ರ್ಯವನ್ನ ಸದುಪಯೋಗ ಮಾಡ್ಕೋತಾಳೆ.
2: ಹೌದು, ಆ ಪ್ರಬುದ್ಧತೆಯನ್ನ ಗಳಿಸೋದಿದೆ ಅಲ್ಲ, ಅದು ನಮ್ಮ ಮುಖ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಅದು ಒಂದು ಚಾಲೆಂಜ್ ಅಂತಾನೆ ನಾನು ಹೇಳ್ತೇನೆ.
1: ಅದರ ಅವಶ್ಯಕತೆ
2: ತುಂಬಾ ಇದೆ, ಅದರದ್ದು ಆ ರೀತಿ ಸ್ವಾತಂತ್ರ್ಯವನ್ನು ನಾನು ಅನುಭವಿಸೋ ಅವಶ್ಯಕತೆ ತುಂಬಾ ಇದೆ.
1: ಹೌದು,
2: ನನ್ನ ಪ್ರಕಾರ ಯಾವಾಗ ಸಮಾಜ ಬೌದ್ಧಿಕವಾಗಿ ಹೆಣ್ಣನ್ನು ಸಮಾನ ಅಂತ ತೀರ್ಮಾನ ಮಾಡ್ತಿದ್ದೆ ಅವತ್ತೇ ಸ್ತ್ರೀ ಸ್ವಾತಂತ್ರ್ಯ.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಶಾಂತಲ. ಬಟ್ ಈ ನೀವು ಹೇಳಿದಾಗೆ ಈ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಎಸ್ಪೆಷಲಿ ಮಹಿಳೆಗೆ ಬೇಕಾಗಿರೋದು ಮಾನಸಿಕ ಸ್ಥಿಮಿತತೆ. ಯಾಕೆಂದ್ರೆ ಅವಳು ಎಲ್ಲಾ ಕ್ಷೇತ್ರದಲ್ಲೂ ಹೋಗುವಾಗ ತನ್ನನ್ನ ತಾನು ಒಳಗೂ ನಿಭಾಯಿಸ್ಕೊಳ್ಬೇಕು, ಹೊರಗೂ ನಿಭಾಯಿಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಅವಳಿಗೆ ಆ ಸ್ಥಿಮಿತತೆ ಬೇಕು, ಆ ಸ್ಥಿರತೆ ಅನ್ನೋದು ಮತ್ತೆ ಆ ಪ್ರಜ್ಞೆ ಅನ್ನೋದು ಅವಳು ಬೆಳೆಸ್ಕೋಬೇಕು, ಅವಳು ಅದ್ರ ಬಗ್ಗೆ ಒಂದಷ್ಟು ನಿಗಾ ವಹಿಸ್ಬೇಕು ಅವಳು ಅಂತ ಅನ್ಸುತ್ತೆ.
2: ಹೌದು, ಅದರಲ್ಲಿ ಕುಟುಂಬದ ಪಾತ್ರನೂ ಇರುತ್ತೆ, ತಂದೆ ತಾಯಿಯರ ಪಾತ್ರನೂ ಇರುತ್ತೆ, ಅಣ್ಣ ತಮ್ಮಂದಿರ ಪಾತ್ರನೂ ಇರುತ್ತೆ, ಅವಳು ಬೆಳೆ ಬಂದ ವಾತಾವರಣದ ಪಾತ್ರನೂ ಇರುತ್ತೆ, ಜೊತೆಗೆ ಅವರು ಸ್ವಂತಕ್ಕೆ ಅದಕ್ಕೆ ಜವಾಬ್ದಾರರು ಅಂತ ನನ್ಗನ್ಸುತ್ತೆ.
1: ನಿಜ, ನೀವು ಮೊದಲೇ ಹೇಳಿದ್ರಿ ಅವಳು ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರಕ್ಕೂ ಅವಳೇ ಜವಾಬ್ದಾರಳಾಗಿರ್ಬೇಕು.
2: ಹೌದು,
1: ಯಾಕೆಂದ್ರೆ ಜವಾಬ್ದಾರಿ ತಗೊಳ್ಳೋದು ಎಷ್ಟು ಮುಖ್ಯನೋ, ಜವಾಬ್ದಾರಿಯ ಜೊತೆಗೆ ಬರುವಂತ ಆ ಕಾನ್ಸಿಕ್ವೆನ್ಸ್ ಇರುತ್ತಲ್ಲ, ಅದನ್ನ ನಿಭಾಯಿಸೋದಕ್ಕೆ ಅವಳು ಮೊದಲೇ ಮಾನಸಿಕವಾಗಿ ಅವಳು ರೆಡಿ ಇರ್ಬೇಕು. ಅಷ್ಟು ತಯಾರಿ ಇದ್ದಾಗ ಮಾತ್ರ ಅವಳು ಸರ್ವ ವಿಧದಲ್ಲೂ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೀನಿ ಅಂತ ಅವಳು ಫಸ್ಟ್ ಅನುಭವಿಸ್ತಾಳೆ, ಅದನ್ನ ಅವಳು ಅದನ್ನ ಫೀಲ್ ಮಾಡ್ತಾಳೆ. ಹಾಗೆ ನೀವು ಹೇಳಿದಾಗೆ ಅವಳು ತನ್ನ ಜೊತೆಯಲ್ಲಿ ಇರುವವರಿಗೂ ಕೂಡ ಆ ಭಾವನೆ ಬರುವ ಹಾಗೆ ಅವರ ಬೆಳವಣಿಗೆಗೂ ಅವಳು ಸಾಥ್ ಕೊಡ್ತಾಳೆ. ಹೌದಲ್ವಾ? ಸೊ ಈ
0: ಅದೇ ಮನೆ ಎಲ್ಲಾ ಜವಾಬ್ದಾರಿಗಳನ್ನ ಕೂಡ ಅವಳು ನಿಭಾಯಿಸ್ಕೊಂಡೇ ಹೊರಗಡೆ ಪ್ರಪಂಚಕ್ಕೆ ಹೋಗೋದು. ಇವಾಗ ನಾವು ಇವತ್ತಿನ ದಿನ ಇಲ್ಲಿ ಕೂತಿದೀವಿ ಅಂದ್ರೆ ನಾವ್ ಯಾರೇ ಆಗ್ಲಿ ಸುಮ್ನೆ ಎದ್ದು ಬಂದಿಲ್ಲ, ನಾವು
1: ಅಲ್ವಾ,
0: ನಾವೆಲ್ಲ ಮನೆಯ ಜವಾಬ್ದಾರಿಗಳನ್ನ ಮಾಡಿ ಮುಗಿಸ್ಕೊಂಡು ನಾವು ಇಲ್ಲಿ ಬಂದಿದೀವಿ, ಕೂತಿದೀವಿ. ಸೊ ನಾವು ಎಷ್ಟೇ ಸ್ವಾತಂತ್ರ್ಯ ಏನೇ ಪಡ್ಕೊಂಡು ನಮ್ಮ ಜವಾಬ್ದಾರಿಗಳನ್ನಂತೂ ನಾವು ಮರ್ತಿಲ್ಲ.
1: ಹೌದಲ್ವಾ?
0: ಸೊ ಮರೀಲೂ ಬಾರ್ದು, ಮುಂದೇನೂ ಮರೀಬಾರ್ದು. ಸೊ ಸಮಾನತೆ ಎಲ್ಲಾದ್ರಲ್ಲೂ ಇರಬೇಕು, ಜೊತೆಗೆ ಇದ್ರಲ್ಲೂ ಸಮಾನತೆ ಸಿಗ್ಲಿ, ಮನೆಯ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರಲ್ಲಿ ಎಲ್ಲಾರನ್ನು ಸಾಥ್ ಕೊಡ್ಲಿ ಅನ್ನೋದು ನನ್ನ ಅಪೇಕ್ಷೆ ಆಗಿದೆ.
1: ಚೆನ್ನಾಗಿ ಹೇಳಿದೆ. ಕೇಳಿದ್ರೆ ಇದುವರೆಗೂ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಏನು, ಯಾವ ಯಾವ ಕ್ಷೇತ್ರಗಳಲ್ಲಿ ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದರ ಸದುಪಯೋಗ ಎಷ್ಟಾಗ್ತಾ ಇದೆ, ಇನ್ನು ಯಾವ ರೀತಿನಲ್ಲಿ ಅವಳಿಗೆ ಸ್ವಾತಂತ್ರ್ಯ ಬೇಕು, ಹೀಗೆ ಇನ್ನು ಅನೇಕ ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಿದ್ವಿ. ಇದೆಲ್ಲದರ ಜೊತೆಗೆ ಸಮಾಜದ ಕಟ್ಟುಪಾಡುಗಳನ್ನ ಮೀರಿ ನಾವು ಅಂದ್ರೆ ಮಹಿಳೆಯರು ಸ್ವಾತಂತ್ರ್ಯವನ್ನ ಅನುಭವಿಸುವಾಗ ನಾವೇ ನಮ್ಮ ಸ್ವಾತಂತ್ರ್ಯಕ್ಕೆ ಒಂದಷ್ಟು ಚೌಕಟ್ಟನ್ನ ಹಾಕಬೇಕಾಗತ್ತೆ. ಆ ಚೌಕಟ್ಟಿನಲ್ಲಿ ಜವಾಬ್ದಾರಿ ಇರಬೇಕು, ಪ್ರಬುದ್ಧತೆಯಿಂದ ಆಲೋಚಿಸಿ ತಗೊಂಡಂತಹ ನಿರ್ಧಾರಗಳು ಇರಬೇಕು, ಹಾಗೆ ಅಂತಹ ನಿರ್ಧಾರಗಳಿಂದ ಕುಟುಂಬದ ಮೇಲೆ, ಮಕ್ಕಳ ಮತ್ತು ಯುವ ಪೀಳಿಗೆಯ ಮೇಲೆ ಹಾಗೂ ಸಮಾಜದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನುವ ಅರಿವು ಇರಬೇಕು.

0: ಬೇಕು. ಹಾಗೇನೆ ಕೇವಲ ಸ್ವಾತಂತ್ರ್ಯವನ್ನ ಅಪೇಕ್ಷೆ ಪಟ್ಟರೆ ಸಾಲದು, ಅದರ ಜೊತೆಗೆ ಸರಿ ಯಾವುದು ತಪ್ಪು ಯಾವುದು ಅಂತ ವಿಶ್ಲೇಷಿಸುವಂತಹ ವಿವೇಕ ಕೂಡ ನಮ್ಮಲ್ಲಿ ಇರಬೇಕಾಗತ್ತೆ. ಹಾಗೇನೆ ಮೌಲ್ಯಗಳಿಂದ ಕೂಡಿದ ಕೊಡುಗೆಯನ್ನ ನಾವು ಸಮಾಜಕ್ಕೆ ನೀಡಬೇಕು ಅನ್ನುವ ಎಚ್ಚರಿಕೆ ಕೂಡ ಈ ಚೌಕಟ್ಟಲ್ಲಿ ಇರಬೇಕಾಗತ್ತೆ. ಸರಿ, ಹಾಗಾದ್ರೆ ಈ ಚೌಕಟ್ಟಿನಲ್ಲಿ ನಮ್ಮ ಕುಟುಂಬದ ಮತ್ತು ಸಮಾಜದ ಒಳಿತಿಗಾಗಿ ನಾವೆಲ್ಲರೂ ಸ್ವಾತಂತ್ರ್ಯವನ್ನ ಅನುಭವಿಸೋಣ, ಸಂತೋಷ ಪಡೋಣ, ಸುಂದರವಾದ ಸಮಾಜವನ್ನ ಕಟ್ಟೋಣ, ಹಾಗೆ ಈ ನಮ್ಮ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಥ ನೀಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಚರ್ಚೆನಲ್ಲಿ ಭಾಗವಹಿಸೋದಕ್ಕೆ ಅಂತ ನಮ್ಮ ಸ್ಟುಡಿಯೋವರೆಗೂ ಬಂದು ತಮ್ಮ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಶಾಂತಲಾ ಅವರಿಗೂ, ಚಂದ್ರಿಕಾ ಅವರಿಗೂ ಹಾಗೂ ವೀಣಾ ಅವರಿಗೂ ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು ಮೇಡಮ್.
2: ಅವಕಾಶಕ್ಕೋಸ್ಕರ ಧನ್ಯವಾದಗಳು.
3: ಧನ್ಯವಾದಗಳು ಮೇಡಮ್. ಇದೊಂಥರ ನಮ್ಗೆ ನಮ್ಮ ಏನು ಅನಿಸಿಕೆ ಇತ್ತು ನಮ್ಮ ಸ್ತ್ರೀಯರದು ಇಷ್ಟು ದಿನದಿಂದ ಒಳಗಡೆ ಹುದುಕೊಂಡಿತ್ತು, ಅದನ್ನ ಈಚೆ ತರಿಸುವಂತ ಪ್ರಯತ್ನ ನೀವು ಮಾಡಿದ್ದೀರಾ, ಅದಕ್ಕೆ ತುಂಬಾ ಧನ್ಯವಾದಗಳು.
4: ಇದುವರೆಗೂ ಸ್ತ್ರೀ ಸ್ವಾತಂತ್ರ್ಯ ಕುರಿತು ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಶಿಕ್ಷಕಿಯಾದ ಶಾಂತಲಾ ಯಮರಾವ್, ಗೃಹಿಣಿಯಾದ ಚಂದ್ರಿಕಾ, ಉಪನ್ಯಾಸಕಿಯಾದ ವೀಣಾ ಚೆಲುವರಾಜ್, ನಡೆಸಿಕೊಟ್ಟವರು ನೇತ್ರಾ ಕೆ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
6: ಆಕಾಶವಾಣಿ ಮಡಿಕೇರಿ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
10: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
11: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
10: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
11: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
10: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
12: ಜೀವ ಅಮೂಲ್ಯವಾದದ್ದು. ಹುಟ್ಟು ಸಾವು ಇವುಗಳ ನಡುವಿನ ಕಾಲದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಅನುಭವದ ಪಾಕವನ್ನೇ ನಮಗೆ ನೀಡ್ತಾ ಹೋಗುತ್ತೆ. ಆ ಅನುಭವವನ್ನ ಪಾಠವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು.

0: ಮಧ್ಯೆ ಶರೀರದಿಂದ ಹಾರಿ ಹೋದಂತಹ ಪ್ರಾಣ ಪಕ್ಷಿ ಮತ್ತಿಂದು ಸಿಗಲಾರದು. ಪ್ರತಿಯೊಂದು ಕ್ಷಣವನ್ನ ಪ್ರೀತಿಸೋಣ, ಧೈರ್ಯದಿಂದ ಬರುವಂತಹ ಸವಾಲುಗಳನ್ನ ಎದುರಿಸೋಣ.
1: ಬಾಳು ಇಲ್ಲೇ ಬಾಳು, ಬಾಳನ್ನೇ ಬೆಳಕ ಕೇಳು.
0: ಜೀವ ಅಮೂಲ್ಯವಾದದ್ದು. ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
2: ಅದು ಒಂದು ಶಕ್ತಿ.
0: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
2: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
0: ಧೂಮಪಾನ, ಮದ್ಯಪಾನ, ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ.

0: ಅಲ್ಲವೇ? ಯುವ ಶಕ್ತಿ ದೇಶದ ಶಕ್ತಿ.
1: ಕೇಳಿದ್ರೆ ಇಂದು ಸಂಜೆ 4 ಗಂಟೆಗೆ ರೆಬೆಷಾ ಇಸಿರಿ ಕಾರ್ಯಕ್ರಮದಲ್ಲಿ ಪ್ರಕೃತಿನ ಯಾರು ಉಳಿಸೋಕು, ನಾವೇ, ಈ ಕುರಿತು ಮಾತನಾಡುತ್ತಾರೆ ಉದಯಕುಮಾರಿ ಚೆಂಬು. ಬಳಿಕ ಕೋಡಿ ಜಯಲಕ್ಷ್ಮಿ ಬಾಲಕೃಷ್ಣ ಅವರು ಹಾಡಿದ ಸೋಬಾನೆ ಪದ ಕೇಳಿದಿರಿ. 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಭೂಕಂಪನ ಕುರಿತು ಜಾಗೃತಿ ಕಾರ್ಯಕ್ರಮ, ಕಂಪನಕ್ಕೊಂದು ಸ್ಪಂದನ. 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಫಿಸಿಯೋಥೆರಪಿ ಅಥವಾ ಬೌದ್ಧ ಚಿಕಿತ್ಸೆಯ ಮಹತ್ವ ಡಾಕ್ಟರ್ ಅರ್ಪಿತಾ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ.
1: ನಮಸ್ಕಾರ ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಅರ್ಪಿತಾ ಹೆಗಡೆ ಅವರು ಇದ್ದಾರೆ. ಇವರು ಫಿಸಿಯೋಥೆರಪಿಸ್ಟ್, ಭೌತಿಕ ಚಿಕಿತ್ಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅರ್ಪಿತಾ ಮೇಡಮ್ ಅವರು ಈ ಜಲ ಭೌತಿಕ ಚಿಕಿತ್ಸೆ ಅಂದರೆ ಅಕ್ವೆಟಿಕ್ ಫಿಸಿಯೋಥೆರಪಿಸ್ಟ್ ಆಗಿ ಕಾರ್ಯನಿರತರಾಗಿದ್ದಾರೆ. ಅವರ ಒಂದು ವಿಶೇಷತೆ ಇದು, ಅದರಲ್ಲಿ ಅವರು ವಿಶೇಷ ಅಧ್ಯಯನ ಮಾಡಿದ್ದಾರೆ. ನಮಸ್ಕಾರ ಅರ್ಪಿತಾ ಮೇಡಮ್.
2: ನಮಸ್ಕಾರ ಮೇಡಮ್.
1: ಮೇಡಮ್, ಈಗ ಸಾಮಾನ್ಯವಾಗಿ ಬರೋದೊಂದು ಪ್ರಶ್ನೆ, ಭೌತಿಕ ಚಿಕಿತ್ಸೆ ಈ ಫಿಸಿಯೋಥೆರಪಿ ಅಂದ್ರೇನು ಅನ್ನೋದನ್ನ ನೀವು ನಮಗ ಹೇಳಬೇಕು.
2: ಭೌತಿಕ ಚಿಕಿತ್ಸೆ ಅಂದ್ರೆ ಫಿಸಿಯೋಥೆರಪಿ. ಸೊ ಅದಕ್ಕೆ ನಾನು ಬ್ರೇಕ್ ಡೌನ್ ಮಾಡ್ತೀನಿ. ಫಿಸಿಕಲ್ ಥೆರಪಿ ಅಂತೀವಿ, ಅಂದ್ರೆ ನಮ್ದು ಫಿಸಿಕಲ್ ಬಾಡಿಗೆ ನಾವು ವಿದೌಟ್ ಮೆಡಿಕೇಶನ್ಸ್ ಕೊಟ್ಟ ಕೆಲವೊಂದು ತೊಂದರೆಗಳೇ ಇಲ್ಲ ಕೆಲವೊಂದು ಕಂಡೀಷನ್ಸಿಗೆ ನಾವು ಹೆಂಗ್ ಟ್ರೀಟ್ ಮಾಡಬಹುದು, ಅದಕ್ಕೆ ಫಿಸಿಕಲ್ ಥೆರಪಿ ಆರ್ ಫಿಸಿಕಲ್ ಥೆರಪಿ ರಿಹ್ಯಾಬಿಲಿಟೇಷನ್ ಅಂತ ಅಂತೀವಿ. ಇದರಾಗೆ ಬೇರೆ ಬೇರೆ ಕಂಡೀಷನ್ಸ್ ಬರ್ತಾರೆ, ಮಕ್ಕಳಿಗೆ ಬೇರೆ ಮತ್ತ ನೋವುಗಳಿಗೆ ಬೇರೆ, ಆಮೇಲೆ ನ್ಯೂರೋಲಾಜಿಕಲ್ ಕಂಡೀಷನ್ಸ್, ಎದುರಾಗ ಸ್ಟ್ರೋಕ್ ಇರ್ಲಿ, ಸ್ಪೈನಲ್ ಕಾರ್ಡ್ ಇಂಜುರಿ ಇರ್ಲಿ, ಇಲ್ಲಾದ್ರೆ ಪ್ಯಾರಲೈಸಿಸ್ ಇರ್ಲಿ, ಓವರ್ ಆಲ್. ಸೊ ಎಲ್ಲದಕ್ಕೂ ಬೇರೆ ಬೇರೆ ಟೈಪ್ ಫಿಸಿಕಲ್ ಟ್ರೀಟ್ಮೆಂಟ್ ಬರುತ್ತೆ. ಫಿಸಿಕಲ್ ಟ್ರೀಟ್ಮೆಂಟ್ ಒಳಗ ಎರಡ್ ಭಾಗ ಬರುತ್ತೆ, ವ್ಯಾಯಾಮ ಎಕ್ಸಸೈಸ್ ಥೆರಪಿ ಮತ್ತು ಎಲೆಕ್ಟ್ರೋಥೆರಪಿ. ಅಲ್ಲಿ ನಾವು ಕೆಲವೊಂದು ಮಷೀನ್ಸ್ಗಳು ಯೂಸ್ ಮಾಡಿ ಫಿಸಿಕಲ್ ಪೇನ್ ಇಲ್ಲಾದ್ರೆ ಒಂದು ಹೀಲಿಂಗ್ ಏನಾಗಬೇಕು ಅದಕ್ಕೆ ನಾವು ಒಂದು ಸಪೋರ್ಟ್ ಮಾಡ್ತೀವಿ. ಸೊ ನಮ್ದು ಈ ಭೌತಿಕ ಚಿಕಿತ್ಸೆ ಒಳಗ ಎಲ್ಲೂ ನಾವು ಮೆಡಿಕೇಶನ್ಸ್ ಅದು ಯೂಸ್ ಮಾಡಂಗಿಲ್ಲ.
1: ಫಿಸಿಯೋಥೆರಪಿಸ್ಟ್ ಯಾರು ಪ್ರಿಸ್ಕ್ರಿಪ್ಷನ್ ಬರೆದು ಔಷಧಿಗಳನ್ನ
2: ಕೊಡುವುದಿಲ್ಲ.
1: ಕೇವಲ ದೇಹದ ಮೂಮೆಂಟ್ಸ್ ಗಳನ್ನ ಅಂದ್ರೆ ದೇಹವನ್ನ ಯಾವ ರೀತಿ ಉಪಯೋಗ ಮಾಡಿಕೊಂಡು ನಿಮ್ಮ ದೇಹದಿಂದನ ನೀವು ಬೇರೆ ಬೇರೆ ಚಲನೆಗಳಿಂದ ನಿಮ್ಮನ್ನ ನೀವು ಹೆಂಗ ಆರಾಮ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಿ. ಮತ್ತ ಅದ್ರ ಜೊತೆ ನೀವು ಹೇಳಿದ್ರಿ ಎಲೆಕ್ಟ್ರೋಥೆರಪಿ ಅಂತ ಕೆಲವು ಮಷೀನ್ಗಳನ್ನ ಉಪಯೋಗಿಸಿ ನೀವು ಚಿಕಿತ್ಸೆ ಕೊಡ್ತೀರಿ. ಮೇಡಮ್, ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ, ನಾವು ಯಾವಾಗ ಫಿಸಿಯೋಥೆರಪಿಸ್ಟ್ ಕಡೆ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ವೈದ್ಯರು ಏನೋ ಒಂದು ಸಮಸ್ಯೆ ಇದ್ದಾಗ ಇವ್ರ ಹತ್ರ ಹೋಗ್ರಿ ಅಂತ ಹೇಳಿ ನಮಗ್ ಕಳಿಸ್ತಾರೆ. ಅದು ಬಹಳಷ್ಟು ಜನರಿಗೆ ಆಪರೇಷನ್

0: ಶಸ್ತ್ರಚಿಕಿತ್ಸೆ ಆದ್ಮೇಲೆ ಇರಬಹುದು. ಕೆಲವೊಮ್ಮೆ ಹೊಸ ತಾಯಂದ್ರಿಗೆ ಮಕ್ಕಳಿಗೆ ಹಾಲು ಕೊಡೋದು ಸಹಿತ ಈ ಫಿಸಿಯೋಥೆರಪಿಸ್ಟ್ ಭೌತಿಕ ಚಿಕಿತ್ಸಕರು ಸಹಾಯ ಮಾಡ್ತಾರೆ. ಬಹಳಷ್ಟು ಸ್ಪೋರ್ಟ್ಸ್ ಇಂಜುರಿ ಮಕ್ಕಳು ಅಥವಾ ಏನೋ ಒಂದು ಆಟಗಾರರು ಪೆಟ್ಟು ಮಾಡಿಕೊಂಡಾಗ ಅವರು ಕೂಡ ಭೌತಿಕ ಚಿಕಿತ್ಸಕರ ಹತ್ರ ಬರ್ತಾರೆ. ಈಗ ಒಬ್ಬ ಸಾಮಾನ್ಯ ಮನುಷ್ಯ ಏನೋ ಒಂದು ಸಮಸ್ಯೆ ಅದ ಅಂದ್ರೆ ನಾವಾಗಿ ನಾವು ಭೌತಿಕ ಚಿಕಿತ್ಸಕರ ಕಡೆ ಬಂದು ನನಗೊಂದು ವ್ಯಾಯಾಮಗಳನ್ನ ಅಥವಾ ದೈಹಿಕ ಚಲನೆಗಳನ್ನ ಕಲಿಸ್ಕೊಡ್ರಿ, ನನ್ನನ್ನ ಆರಾಮ್ ಮಾಡ್ಕೊಳ್ಬೇಕು ಅಂತ ನಿಮ್ ಹತ್ರ ಬರ್ಬೋದೇನು ಅಂತ, ಏನೋ ಒಂದು ರೆಫರೆನ್ಸ್ ತಗೊಂಡೇ ಬರಬೇಕು.
1: ಸೊ ರೆಫರೆನ್ಸ್ ತಗೊಂಡೇ ಬರಬೇಕು ಅಂತ ಹಂಗೇನು ರಿಕ್ವೈರ್ಮೆಂಟ್ ಇರುವುದಿಲ್ಲ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಬಹಳ ದಿವಸದಿಂದ ಒಬ್ರಿಗೆ ಬೆನ್ನು ಇದೆ. ಸೊ ಬೆನ್ನು ನಾವು ಸಣ್ಣಾಗಿ ಇದ್ರೆ ಅದಕ್ಕೆ ಒಂಥರ
0: ನಿರ್ಲಕ್ಷ್ಯ,
1: ಸೊ ಹೋಗ್ತೈತಿ ಅಂತ ಬಿಟ್ಬಿಡ್ತೀವಿ. ಬಟ್ ಅದೇ ಒಂದು ಬೆನ್ನುವಿಗೆ ಬರ್ಲಿಕ್ಕೆ ಒಂದು 100 ಕಾರಣ ಇರ್ತಾವ. ಅದ್ರ ಕೆಲವೊಂದು ಟೈಮ್ ಸ್ಟ್ರೈನ್ ಇರುತ್ತೆ, ಕೆಲವೊಂದು ಟೈಮ್ ಏನು ಡಿಸ್ಕ್ ತೊಂದರೆ ಇರುತ್ತೆ, ಕೆಲವೊಂದು ಟೈಮ್ ಸ್ಪಾಂಡಿಲೈಟಿಸ್ ಇರುತ್ತೆ, ಕೆಲವೊಂದು ಟೈಮ್ ಆರ್ಥರೈಟಿಸ್ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗ ಬಹಳ ಕಾರಣ ಇರುತ್ತೆ. ಒಬ್ರಿಗೆ ಬಂದಿರೋದು ಬೆನ್ನು ಮತ್ತೆ ಇನ್ನೊಬ್ರಿಗೆ ಬಂದಿರೋದು ಬೆನ್ನು, ಎರಡು ಸೇಮ್ ಇರುವುದಿಲ್ಲ. ಹಿಂಗ ಯಾವುದೋ ಒಂದು ನೋವು ಇದೆ, ಬೆನ್ನು ನೋವು ಇರಲಿ, ಕುತ್ತಿಗೆ ನೋವು ಇರಲಿ, ಭುಜದ ನೋವು ಇರಲಿ, ಮೊಂಡ್ಕಾಲ್ ನೋವು, ಇವು ಎಲ್ಲ ನೋವುಗಳು ನಿಮಗ ಬಹಳ ದಿವಸದಿಂದ ಇದೆ. ನೀವು ಮೇಲ್ಮೇಲೆ ಅದಕ್ಕೆ ಮೆಡಿಕೇಶನ್ಸ್ ಎಲ್ಲ ಔಷಧಗಳು ತಗೋತಾ ಇದ್ದೀರಿ, ತಗೊಂಡಾಗ ಕಡಿಮೆ ಆಗತ್ತೆ, ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಕೂಡಲೇ ಮತ್ತೆ ಜೋರಾಗತ್ತೆ. ಹಿಂಗೇನು ಪೇನ್ಸ್ ಇದ್ರೆ ನೀವು ಒಬ್ರು ಫಿಸಿಯೋಥೆರಪಿಸ್ಟಿಗೆ ಕನ್ಸಲ್ಟ್ ಮಾಡಿ ನಿಮ್ದ ದೇಹಕ್ಕೆ ಒಂದು ಚೆಕಪ್ ಮಾಡಿಸ್ಕೋಬಹುದು. ಸೊ ನಾವು ಫಿಸಿಕಲಿ ಕೆಲವೊಂದು ಟೆಸ್ಟ್ಸ್ ಮಾಡ್ತೀವಿ, ನಮ್ದು ಫ್ಲೆಕ್ಸಿಬಿಲಿಟಿ ಟೆಸ್ಟ್ ಇರುತ್ತೆ, ಅಂದ್ರೆ ನಿಮ್ದು ಮಸಲ್ ಒಂದಿಷ್ಟು ಮೂವ್ಮೆಂಟ್ ಇರಲೇಬೇಕು ಅಂತ ನಮ್ ಕಡೆ ಒಂದು ಮಾರ್ಕರ್ ಇರುತ್ತೆ, ಅಷ್ಟು ನಿಮ್ದು ಬರ್ತಾ ಇದೆ ಇಲ್ಲ ಇದ್ ನಾವು ಚೆಕ್ ಮಾಡ್ತೀವಿ. ಸೊ ಬರ್ತಾ ಇಲ್ಲ ಅಂದ್ರೆ ಅದ್ರ ಸಂಬಂಧ ಯಾವ್ದು ಎಕ್ಸಸೈಸ್ ಮಾಡಬೇಕು ಅದು ಹೇಳ್ಕೊಡ್ತೀವಿ. ಕೆಲವೊಂದು ಜಾಯಿಂಟ್ಸಿಗೆ ಇಷ್ಟು ಸ್ನಾಯುಗಳು ನಿಮ್ದು ಇಷ್ಟು ಮೂವ್ಮೆಂಟ್ ಆಗ್ಬೇಕು, ಈ ಅಂದ್ರೆ ಮೊಂಡ್ಕಾಲ್ ಇಷ್ಟು ಬೆಂಡ್ ಆಗ್ಬೇಕು, ಅಂದ್ರೆ ಭುಜ ಇಷ್ಟು ಮೇಲ್ ಹೋಗ್ಬೇಕು, ಇಲ್ಲ ಇಷ್ಟು ಎತ್ತರ ನಿಮ್ಗೆ ಎಬಿಸ್ಲಿಕ್ ಬರ್ಬೇಕು, ಇಷ್ಟು ಒಳಗಡೆ ತಿರುಗ್ಬೇಕು, ಇಷ್ಟು ಹೊರಗಡೆ ತಿರುಗ್ಬೇಕು, ಇದ್ರದ ಎಲ್ಲ ಒಂದು ರೇಂಜ್ ಇರುತ್ತೆ. ಪ್ರತ್ಯೇಕ ಜಾಯಿಂಟಿಗೆ ಒಂದು ರೇಂಜ್ ಇರುತ್ತೆ, ಪ್ರತ್ಯೇಕ ಮಸಲಿಗೆ ಒಂದು ಫ್ಲೆಕ್ಸಿಬಿಲಿಟಿ, ಇಲ್ಲಾದ್ರೆ ನಾವು ಒಂದು ಸ್ಟ್ರೆಂಗ್ತ್ ಮತ್ ಫ್ಲೆಕ್ಸಿಬಿಲಿಟಿ ಹೇಳ್ತೀವಿ, ಇದು ಎರಡೂ ಇರುತ್ತೆ. ಸೊ ಇದ್ ಎಲ್ಲ ಟೆಸ್ಟ್ ಮಾಡ್ಲಿಕ್ಕೆ ನಮ್ದು ಬೇರೆ ಬೇರೆ ಬೇರೆಗರು ಟೆಸ್ಟ್ಸ್ ಮತ್ತು ಕೆಲವೊಂದು ಮಾರ್ಕರ್ಸ್ ಅಂತೀವಿ ನಾವು, ಅದು ಇರ್ತಾವ. ಸೊ ಅದು ನಾವು ಫಿಸಿಕಲಿ ಟೆಸ್ಟ್ ಮಾಡಿ ಅಸೆಸ್ ಮಾಡಿ ಒಬ್ರಿಗೆ ನಾವು ಹೇಳ್ತೀವಿ ದಟ್ ನಿಮ್ದು ಇದು ಪೋಶ್ಚರ್ ಸರಿ ಇಲ್ಲ, ಈ ಪೋಶ್ಚರ್ದಾಗ ಅಂದ್ರೆ ಈ ಕೂಡೋ ಪೊಸಿಷನ್ ಒಳಗೆ ನೀವು ಬಹಳ ಹೊತ್ತು ಕೂತ್ರೆ ಡೆಫಿನೆಟ್ಲಿ ಮುಂದೆ ಇನ್ನ ತ್ರಾಸ ಆಗ್ಬಹುದು, ನೀವು ಈಗಿಂದ ಮೂವ್ಮೆಂಟ್ ಮಾಡಿಲ್ಲ ಇಲ್ಲಾದ್ರೆ ತ್ರಾಸ ಆಗ್ತದೆ, ಕುತ್ತಿಗೆ ನೋವು ಬರ್ಬಹುದು, ಬೆನ್ ನೋವು ಬರ್ಬಹುದು. ಈಗಂಕರ್ ಬಹಳಷ್ಟು ಮಂದಿ ವರ್ಕ್ ಫ್ರಮ್ ಹೋಮ್ ಇಲ್ಲ ಒಂದು ಡೆಸ್ಕ್ ಜಾಬ್ ಒಳಗಿರ್ತಾರೆ. ಸೊ ಆ ಡೆಸ್ಕ್ ಜಾಬ್ ಒಳಗಿರೋರಿಗೂ ಹೆಂಗಾಗತ್ತೆ ಅಂದ್ರೆ 8-8 ತಾಸು ಕೂಡ್ತಾರೆ. ಸೊ ಅದ್ರ ಕೆಲವೊಂದು ಮೂಮೆಂಟ್ಸ್ ಮಾಡ್ಬೇಕು, ಯಾವಾಗ ಅವರು ಬ್ರೇಕ್ ತಗೋಬೇಕು, ಯಾವ್ಯಾವ ಮೂಮೆಂಟ್ಸ್ ಮಾಡ್ಬೇಕು, ಯಾವ್ಯಾವ್ದು ಮೂಮೆಂಟ್ಸ್ ಮಾಡ್ಲಿಲ್ಲ ಅಂದ್ರೆ ನಡೆಯುತ್ತೆ, ಯಾವ ಮೂಮೆಂಟ್ಸ್ ಎಷ್ಟು ಜಾಸ್ತಿ ಮಾಡ್ಬೇಕು ಎಷ್ಟು ಕಡಿಮೆ ಮಾಡ್ಬೇಕು ಅದ ನಾವು ಹೇಳ್ತೀವಿ. ಸೊ ಇದು ನಿಮ್ಗ ನೋವುಗಳು ಆಯ್ತು. ಈಗ ನಿಮ್ಗ ಬೇರೆ ತೊಂದರೆ ಇದ್ರೇನು ನಿಮ್ ಡಾಕ್ಟರ್ ಕಡೆಯಿಂದನು ಪ್ರಿಸ್ಕ್ರಿಪ್ಷನ್ ಬರುತ್ತೆ, ಬಟ್ ಅವಾಗ ಬೇರೆ ತೊಂದರೆನು ಇರುತ್ತೆ ಅದ್ರ ಜೊತೆಗೆ. ಫಾರ್ ಎಕ್ಸಾಂಪಲ್ ಪ್ಯಾರಲೈಸಿಸ್ ಆಯ್ತು. ಈಗ ಪ್ಯಾರಲೈಸಿಸ್ ಆದಾಗ ನಿಮ್ದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಿಮ್ ಯಾವ ಹಾಸ್ಪಿಟಲ್ ನಾಗ ಅಡ್ಮಿಟ್ ಆಗಿರ್ತಾರೆ ಅವ್ರ ಎಲ್ಲಿ ಡಾಕ್ಟರ್ ಇರ್ತಾರೆ ಅವರ ನೋಡಿರ್ತಾರೆ. ಅದು ಆದ ಕೂಡಲೇ ಅವ್ರು ಹೇಳ್ತಾರೆ ಈಗ ನಾವು ಔಷಧ ಕೊಡೋದಾಯ್ತು, ಈಗ ಇನ್ಮೇಲೆ ನೀವು ವ್ಯಾಯಾಮೇ ಮಾಡ್ಬೇಕು, ಫಿಸಿಯೋಥೆರಪಿನ ಮಾಡ್ಬೇಕು, ನೀವು ಎಷ್ಟು ಮಾಡ್ತೀರಿ ಅಷ್ಟು ಆರಾಮಾಗ್ತೀರಿ. ಇದು ನ್ಯೂರೋಲಾಜಿಕಲ್ ಇದರಿಂದ ಆಯ್ತು. ಹಾಗೆ ನೀವು ಹೇಳಿದ ಪ್ರಕಾರ ಈಗ ಜಸ್ಟ್ ಡೆಲಿವರಿ ಆಗಿದೆ, ಮಗುಗೆ ಹಾಲು ಕುಡಿಸ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಸೊ ತೊಂದರೆ ಆಗ್ತಾ ಇದ್ರೆ ಅದರಾಗೂ ಅದಕ್ಕೆ ನಾವು ಲ್ಯಾಕ್ಟೇಷನ್ ಸ್ಪೆಷಲಿಸ್ಟ್ ಅಂತೀವಿ, ಅಂದ್ರೆ ವುಮೆನ್ಸ್ ಹೆಲ್ತ್ ಒಳಗೆ. ಸೊ ಅದ್ರಾಗ ಬಹಳಷ್ಟು ಮೂಮೆಂಟ್ಸ್ ಬರ್ತಾವು, ಎದಿಗೆ ಮಸಾಜ್ ಮಾಡಿಕೊಂಡು ಇಲ್ಲಾದ್ರೆ ಯಾವ ತರದ ಮಗುಗೆ ನೀವು ಹಿಡಿದ್ರೆ ಯಾವ ತರದ ಮಗುದ ಲ್ಯಾಚಿಂಗ್ ಆಗ್ತದ, ಅಂದ್ರೆ ಅದಕ್ಕೆ ಹಾಲು ಕುಡಿಲಿಕ್ಕೆ ಹೆಂಗ್ ಅನುಕೂಲ ಆಗ್ತದೆ, ಹೆಂಗ್ ಹಿಡ್ಕೋಬೇಕು, ನಿಮ್ ಎದಿ ನೋವು ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಕೋಬೇಕು, ಏನ್ ಮಾಡಬಾರ್ದು ಅದ್ರ ಬಗ್ಗೆನು ಹೇಳ್ತೀವಿ. ಕೂಡೋದು ಪೋಶ್ಚರ್ ಇರುತ್ತೆ, ಅಂದ್ರೆ ಹಾಲು ಕೂಡಿಸ್ಲಿಕ್ಕೆ ಹೆಂಗ್ ಬೇಕಂಗ್ ಕೂತ್ ಮಲ್ಕೊಂಡ್ ಮಾಡಿದ್ರೆ ಮತ್ತೆ ನಮಗ ನೋವು ಆಗತ್ತೆ. ಸೊ ಆ ನೋವು ತಪ್ಪಿಸ್ಲಿಕ್ಕೆ ನೀವು ಕರೆಕ್ಟ್ ಪೋಶ್ಚರ್ ಏನ್ ತಗೋಬಹುದು, ಕರೆಕ್ಟ್ ಪೊಸಿಷನ್ ಏನ್ ತಗೋಬಹುದು. ಆಮೇಲೆ ಡೆಲಿವರಿ ಆದ ಕೂಡಲೆ ಸಿಜೇರಿಯನ್ ಇರ್ಲಿ ಇಲ್ಲಾದ್ರೆ ನಾರ್ಮಲ್ ಇರ್ಲಿ, ಹೊಟ್ಟಿ ಭಾಗ ಮಸಲ್ ಸಂಕರ್ ವೀಕ್ ಆಗಿರ್ತಾವ, ಮತ್ತ ನಮ್ದು ಬೆನ್ನು ಒಂದು 9 ತಿಂಗಳದ ಸ್ಟ್ರೆಸ್ ಇಂದ ರಿಕವರಿ ಆಗ್ತಾ ಇರ್ತದೆ. ಸೊ ಅದ್ರಾಗೂ ವ್ಯಾಯಾಮ ಹೇಳಿ ಒಂದು ಮೂಮೆಂಟ್ ಸ್ಟ್ರಾಂಗ್ ಮಾಡ್ಲಿಕ್ಕೆ, ಮತ್ತ ನಿಮ್ದು ಬೆನ್ ಮತ್ತು ಹೊಟ್ಟಿ ಮಸಲ್ಸ್ ಸ್ಟ್ರಾಂಗ್ ಮಾಡ್ಲಿಕ್ಕೆ ಯಾವ್ದಾವ್ದು ವ್ಯಾಯಾಮ ಮಾಡ್ಬೇಕು, ಯಾಕಂದ್ರೆ

0: ಹೆಣ್ಮಕ್ಳಿಗೆ ಎಷ್ಟು ಡೆಲಿವರೀಸ್ ಆಗ್ತಾವು ಅಷ್ಟು ಅವ್ರದ್ದು ಮಸಲ್ಸ್ ಪ್ರತಿ ಸತೆ ಸ್ಟ್ರೆಚ್ ಆಗಿ ಮತ್ತೆ ರಿಕವರಿ ಆಗ್ತದೆ. ಸೊ ರಿಪೀಟೆಡ್ ಡೆಲಿವರೀಸ್ ಅವ್ರ ಪ್ರೆಗ್ನೆನ್ಸಿ ಆದ ಕೂಡಲೇ ಅಷ್ಟು ಸ್ಟ್ರೆಚ್ ಆಗಿ ಅಷ್ಟದು ಮತ್ತೆ ಕಂಪ್ಲೀಟ್ ಟೈಟ್ ಆಗೋದ್ ಸಿಚುವೇಶನ್ ಆಗಿರಲ್ಲ. ನೀವು ಅದಕ್ಕೆ ಎಕ್ಸಸೈಸ್ ಮಾಡಿದ್ರಷ್ಟೇ ಅದ ಟೈಟ್ ಆಗತ್ತೆ. ಇಲ್ಲ ಆದ್ರೆ ಅದರದ ಪ್ರಭಾವ ಮಿಡಲ್ ಏಜ್ ಒಳಗ ಅಂದ್ರೆ ಒಂದ್ 40-45 ವಯಸ್ಸು ದಾಟಿದ ಕೂಡಲೇ ಹೆಂಗಾಗತ್ತೆ ಅಂದ್ರೆ ಒಂದಕ್ಕೆ ಹೋದ್ರೆ ಕಂಟ್ರೋಲ್ ಆಗಲ್ಲ, ಯಾಕಂದ್ರೆ ಅಲ್ಲಿನ ಮಸಲ್ಸ್ ವೀಕ್ ಆಗಿರ್ತಾವ. ಸೊ ಅದಕ್ಕೆ ಸ್ಟ್ರಾಂಗ್ ಮಾಡ್ಲಿಕ್ಕೂ ಮತ್ತೆ ಎಕ್ಸಸೈಸೆ ಮಾಡಬೇಕು. ಅದು ನಿಮ್ದು ಆ ಚೆಕಪ್ ಮಾಡ್ತಾರೆ ಯಾರು ಫಿಸಿಯೋಥೆರಪಿಸ್ಟ್ ಇದ್ದಾರೆ, ದಟ್ ನಿಮ್ದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಎಷ್ಟು ಸ್ಟ್ರಾಂಗ್ ಅದಾವ. ಬಿಕಾಸ್ ಒಂದು ಕಂಟ್ರೋಲ್ ಇರಲೇಬೇಕು, ಆ ಕಂಟ್ರೋಲ್ ನೀವು ಯಾವ ವಯಸ್ಸಿಗೆ ಹೋದ್ರೂ ಇರಬೇಕು. ಯಾಕಂದ್ರೆ ಅದು ಇರಲಿಲ್ಲ ಅಂದ್ರೆ ನಮ್ದು ಸೋಷಿಯಲ್ ಲೈಫ್ ಇರ್ತದ ಅದಕ್ಕೆ ಎಫೆಕ್ಟ್ ಆಗ್ತದೆ. ಅಂದ್ರೆ ನೀವು ಎಲ್ಲಿ ಟ್ರಾವೆಲ್ ಮಾಡ್ತೀರಿ, ಟ್ರಾವೆಲ್ ಮಾಡ್ಲಿಕ್ಕೆ ಹೋದಾಗ ನೀರು ಕುಡಿಯೋದು ಅವಾಯ್ಡ್ ಮಾಡ್ತೀವಿ, ಯಾಕಂದ್ರೆ ಬಹಳ ನೀರು ಕುಡಿದ್ರೆ ಮತ್ತೆ ಬಾತ್ರೂಮ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಅದಕ್ಕೆ ಮತ್ತೆ ಕಂಟ್ರೋಲ್ ಆಗಲ್ಲ. ಆಮೇಲೆ ಅದಕ್ಕೆ ನೀರ ಕುಡಿಯೋದು ಬೇಡ. ಬಟ್ ಈ ನೀರು ಕುಡಿಯೋದು ಬೇಡ ಅಂತ ಒಂದು ಏನ್ ವಿಚಾರ ಇದೆ, ಅದರಿಂದ ನಮ್ ಬೇರೆ ಬಾಡಿ ಆರ್ಗನ್ಸಿಗೆ ಎಷ್ಟು ತ್ರಾಸ ಆಗ್ತಾ ಇದೆ ಅದ್ ನಾವು ವಿಚಾರ ಮಾಡಂಗಿಲ್ಲ. ಈದ್ ಒಂದ್ ಸಣ್ಣ ವಿಷಯ ದಟ್ ನನಗ ಹೊರಗೆ ಹೋದ್ರೆ ಸರಿ ಬಾತ್ರೂಮ್ ಸಿಗಲ್ಲ ಅದಕ್ಕೆ ನಾನ್ ನೀರು ಕುಡಿಯಂಗಿಲ್ಲ, ಇಲ್ಲ ಕಂಟ್ರೋಲ್ ಆಗಂಗಿಲ್ಲ ಅದಕ್ಕೆ ನಾನ್ ನೀರು ಕುಡಿಯಂಗಿಲ್ಲ ಅಂತ ಕಿಡ್ನಿ ಸ್ಟೋನ್ ಆಗೋದನು ಪರಿಸ್ಥಿತಿ ಬರ್ತದೆ, ಇಲ್ಲ ಬೇರೆ ಏನು ತೊಂದ್ರೆ.
1: ಹೌದು, ಒಂದಕ್ಕೆ ಒಂದು ಸಂಬಂಧ ಇರ್ತದ. ಯಾವ್ದು ಒಂದು ಬೇರೆದೇ ವಿಷಯ ಬೇರೆದಕ್ಕೆ ಬರ್ತದೆ. ಒಂದು ಆರೋಗ್ಯ ಸಮಸ್ಯೆ ಇನ್ನೊಂದು ಆರೋಗ್ಯ ಸಮಸ್ಯೆ ತಂದೊಡ್ಡಬಹುದು ಅಂತ ನೀವು ಹೇಳಿದ್ರಿ. ಮೇಡಮ್, ಈಗ ಭೌತಿಕ ಚಿಕಿತ್ಸೆ ಬಗ್ಗೆ ನೀವು ಹೇಳ್ತಿದ್ರಿ. ಈಗಿನ ಜೀವನ ಎಲ್ಲರಿಗೂ ಒತ್ತಡಮಯ ಆಗ್ಯದ. ಶಾಲೆಗೆ ಹೋಗೋ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಏನೋ ಒಂದು ಒತ್ತಡ ಎಲ್ಲಾ ವಯಸ್ಸಿನೊಳಗೂ ಇದ್ದ ಇರ್ತದೆ. ಈಗ ಕಚೇರಿ ಕೆಲಸಕ್ಕೆ ಹೋಗೋರು 8 ತಾಸು ಕೆಲಸ ಮಾಡ್ತಾರ, ಒಂದೇ ಜಾಗದಾಗ ಕೂತಿರ್ತಾರ, ಅಂಥವ್ರಿಗೆ ನೀವು ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಕೆಲವರ ಅನ್ಕಿ ಒಂದ್ ಕಡೆ ಕೂತ್ರ ಅಲ್ಲಿಂದ ಏಳುದೇ ಇಲ್ಲ, ಏಳುವುದವರಿಗೆ ಕಷ್ಟ ಇರ್ತದ, ಯಾಕಂದ್ರ ಆ ಎದ್ದು ಹೋದ್ರ ಕೆಲಸ ನಡೀತಿರೋದಿಲ್ಲ. ಆದ್ರೂ ಕೂಡ ತಮ್ಮ ಆರೋಗ್ಯ ಅವರು ಕೂಡ ಕಾಯ್ಕೋಬೇಕಾಗ್ತದೆ, ಏನ್ ಹೇಳ್ತೀರಿ ಅಂತವ್ರಿಗೆ ನೀವು?
0: ಸೊ ಕಚೇರಿಗೆ ಒಬ್ರು ಯಾರು ಹೋಗ್ತಾರೆ ಅವರಿಗೆ ನಾವು ಬೇಸಿಕ್ ತೊಂದರೆಗಳೇ ಬರೋದಂದ್ರೆ ಬೆನ್ನು ಆಮೇಲೆ ಕುತ್ತಿಗೆ, ಬಿಕಾಸ್ ಅದು ಸಿಸ್ಟಮ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತಾರೆ. ಈಗಂಕರ್ ಎಲ್ಲ ಡಿಜಿಟಲ್ ಆಗಿದೆ, ಸೊ ಎಲ್ಲ ಸಿಸ್ಟಮ್ ಮುಂದೆ ಕೂಡ್ತಾರೆ, ಇಲ್ಲ ಆದ್ರೆ ಬರೆಯೋದು ಕೆಲಸ ಆಗುತ್ತೆ. ಸೊ ಇವರು ಕಂಪಲ್ಸರಿ ಒಂದು ಇಷ್ಟು ಬ್ಯಾಕ್ ಕೇರ್ ಎಕ್ಸಸೈಸಸ್ ಅಂತೀವಿ ನಾವು, ಅಂದ್ರೆ ಬೆನ್ನದ ಕಾಳಜಿ ತಗೊಳ್ಳೋದಷ್ಟು ವ್ಯಾಯಾಮ, ಆಮೇಲೆ ಕುತ್ತಿಗೆ ಕಾಳಜಿ ತಗೊಳ್ಳೋದಷ್ಟು ವ್ಯಾಯಾಮ. ಸೊ ಆದ ಬೇಸಿಕ್ ಅಷ್ಟು ಮಾಡ್ಕೊಳ್ಳೇಬೇಕು ನಾವು ಸ್ವಂತ ದೇಹಕ್ಕೆ. ಒಂದು 1/2 ತಾಸು ದಿವಸದಾಗ ಯಾವುದು ನಾವು ಕೆಲಸದಾಗ ಇರ್ಲಿ, ನಾವು ಸ್ವಂತಕ್ ಒಂದ್ 1/2 ತಾಸು ಕೊಡ್ಲಿಲ್ಲ ಅಂದ್ರೆ ಮತ್ ನಮ್ ದೇಹ ನಮ್ಗ ಹೆಂಗ್ ಬೇಕ್ ಹಂಗ್ ಸಾಥ್ ಕೊಡುದಿಲ್ಲ. ಸೊ ಇದ್ರಾಗ 1/2 ತಾಸನಾಗ ನಿಮ್ದು ಬೇರೆ ಕೇರ್ ಎಕ್ಸಸೈಸು ಬರ್ತಾವು, ಅಂದ್ರೆ ಬೆನ್ನಿನ ಸಂಪತ್ ಪಟ್ಟಿರೋದು ಎಕ್ಸಸೈಸ್, ಕುತ್ತಿಗೆ ಸಂಬಂಧಪಟ್ಟಿರೋದು ಎಕ್ಸಸೈಸ್, ಇಲ್ಲ ಒಂದ್ 15-20 ನಿಮಿಷ ವಾಕಿಂಗು ಮಾಡ್ಬೋದು. ಸೊ ಹೆಂಗಿರುತ್ತೆ ದಟ್ ನಿಮ್ಗ ಎದ್ದು ಅಡ್ಡಾಡೋದು ಆಪ್ಷನ್ ಇರೋದಿಲ್ಲ, ಬಟ್ ನಾವು ಒಂದು ನಮ್ ಎಲ್ಲಾರ ಕಡೆ ಈಗ ಫೋನ್ ಇರುತ್ತೆ ಇಲ್ಲ ಗಡಿಯಾಳ ಇರುತ್ತೆ, ಒಂದ್ ಅಲಾರ್ಮ್ ಇಡಬಹುದು ದಟ್ 1 ತಾಸಿಗೆ ಇದು ಅಲಾರ್ಮ್ ಹೋಗ್ಬೇಕು. 1 ತಾಸ್, 1.5 ತಾಸ್ಕಿನ ಹೆಚ್ಚಿಗೆ ಒಂದ ಕಡೆ ನೀವು ಒಂದ ಪೊಸಿಷನ್ ನಾಗ ಇರಬಾರ್ದು. ಸೊ ಪೊಸಿಷನ್ ಎವ್ರಿ ಟೈಮ್ ನೀವು ಚೇಂಜ್ ಮಾಡಿ ಅಡ್ಡಾಡ್ ಬರ್ರಿ ಅಂತ ಯಾರು ಹೇಳ್ತಾ ಇಲ್ಲ.
1: ಅಡ್ಡಾಡ್ಲೂಬಹುದು, 5 ನಿಮಿಷ ಸಮಯ ತೆಗಿಬಹುದು.
0: ಯಾರಿಗ್ ತೆಗಿಯೋದ್ ಆಪ್ಷನ್ ಇರುತ್ತೆ ಪ್ಲೀಸ್ ತೆಗೀರಿ. ನೀವು ನಿಮ್ದು ನೀರಿನ ಬಾಟಲ್, ನಾವ್ ಏನ್ ಮಾಡ್ತೀವಿ ಕೆಲ್ಸಕ್ಕೆ ಕೂತಿರ್ತೀವಿ, ನೀರಿನ ಬಾಟಲ್ ತಿನ್ನೋದು ಎಲ್ಲಾ ನಮ್ದ್ ಹತ್ರ ಇಟ್ಕೊಂಡಿರ್ತೀವಿ, ಕೈ ಚಾಚಿದ್ರೆ ಸಿಗ್ಬೇಕು ಹಂಗ ಇಟ್ಟಿರ್ತೀವಿ. ಹಂಗ ಇಡ್ಲಾರ್ದ ಒಂದ್ 2-3 ಹೆಜ್ಜೆ ಇಲ್ಲ 4-5 ಹೆಜ್ಜೆ ದೂರ ಇಟ್ಕೋರಿ. ಅಂದ್ರೆ ನೀವು ಎದ್ದು ಹೋಗಿ ತಗೊಂಡ್ ಬಂದ್ ಕುತ್ಕೊಂಡು ಕುಡಿಬಹುದು ಅಂತದ್ ಇಡ್ಬಹುದು ಒಂದ್. ಇಲ್ಲ ಕೂತಲ್ಲೇನ ಕೆಲವೊಂದ್ ಸ್ಟ್ರೆಚಸ್ ಮಾಡೋದಿರ್ತಾವ, ಅದು ಬೆಂಡಿಂಗ್ ಸೈಡ್ ಬೆಂಡಿಂಗ್ ಫ್ರಂಟ್ ಬೆಂಡಿಂಗ್ ಸ್ಟ್ರೆಚಸ್ ಇರ್ಲಿ, ಇಲ್ಲ ಆದ್ರೆ ಬೇಸಿಕ್ ನಿಮ್ದ ಕುತ್ತಿಗೆದ ಮೂಮೆಂಟ್ಸ್ ಸೈಡ್ ಟು ಸೈಡ್ ಮಾಡೋದು, ಫ್ರಂಟ್ ಬ್ಯಾಕ್ ಮಾಡೋದು, ಸ್ವಲ್ಪ ಶೋಲ್ಡರ್ ಶ್ರಗ್ ಮೂಮೆಂಟ್ಸ್ ಎಲ್ಲ ಮಾಡೋದು, ಇದೆಲ್ಲ ಈಗ ಅಂಕರ್ ಸಹಜವಾಗಿ ಎಲ್ಲರಿಗೂ ಒಂದ್ ಮಾಹಿತಿ ಸಿಗೋ ಹಂಗ ಇಂಟರ್ನೆಟ್ ಇದೆ. ಬಟ್ ಇಲ್ಲ ಅಂದ್ರೆ ನಿಮ್ ಕರೆಕ್ಟ್ ಆಗಿ ತಿಳ್ಕೊಳ್ಳೋದಿದ್ರೆ ನೀವು ಒಬ್ರು ಫಿಸಿಯೋಥೆರಪಿಸ್ಟ್ ಗೆ ಕನ್ಸಲ್ಟ್ ಮಾಡಿ ನಂದ್ ಹಿಂಗ್ ಹಿಂಗ್ ಕೂಡೋದಾಗತ್ತೆ, ನನಗ್ ನೀವು ಕೆಲವೊಂದು ಪ್ರಿವೆನ್ಷನ್ ಎಕ್ಸಸೈಸ್ ಹೇಳ್ಕೊಡ್ರಿ, ಅಂದ್ರೆ ನನಗ್ ಮುಂದ್ ತ್ರಾಸ ಆಗ್ಬಾರ್ದು,
1: ಅದಕ್ಕೆ ರುಟೀನ್ ಸೆಟ್ ಮಾಡ್ಕೊಡ್ರಿ ಕಚೇರಿ ಒಳಗ ಅಂತ ಹೋಗಿ
0: ಹೋಗಿ
1: ತಿಳ್ಕೊಂಡು ಕಲ್ಕೊಂಡು ಬರ್ಬಹುದು.
0: ಎಸ್, ಕಲ್ಕೊಂಡು ಬರ್ಬಹುದು. ಅಂಡ್ ಅದಕ್ಕೆ ನಿಮ್ಗ ಬೇರೆ ಒಬ್ರು ಡಾಕ್ಟರ್ ಇಂದ ಪ್ರಿಸ್ಕ್ರಿಪ್ಷನ್ ಬೇಕಂತ ಇಲ್ಲ, ನೀವಾಗಿ ನೀವು ಹೋಗಿ ನನಗಿದು ತೊಂದರೆ ಇದೆ, ನನಗಿದ್ರ ಬಗ್ಗೆ ಮಾಹಿತಿ ಬೇಕಾಗಿದೆ, ಅಂಡ್ ಇದ್ರ ಬಗ್ಗೆ ನಂಗೆ ತಿಳ್ಕೊಂಡು ನನಗೆ ಮುಂದೆ ತ್ರಾಸ ಆಗಬಾರ್ದು ಅದನ್ನು ನೋಡ್ಕೊಳ್ಳೋ ಹಂಗೆ ಗೈಡ್ ಮಾಡ್ರಿ ಅಂದರೆ ಯಾರು ಫಿಸಿಯೋಥೆರಪಿಸ್ಟ್ ನಿಮ್ಗೆ ಅದ್ರ ಬಗ್ಗೆ ಎಕ್ಸಸೈಸಸ್ ಎಲ್ಲ ಹೇಳ್ಕೊಡ್ತಾರೆ. ಸೊ ಅದು ನೀವು ಮಾಡ್ಬೋದು.
1: ಮೇಡಮ್, ಇನ್ನು ಹೆಣ್ಣು ಮಕ್ಕಳಿಗೆ ಮನೆಯೊಳಗೆ ಗೃಹಿಣಿಯರಿಗೆ ಏನು ತಲೆಯೊಳಗಿರ್ತದೆ ಅಂದರೆ, ನಾನು ಮನೆಯೊಳಗೆ ಇಷ್ಟು ಕೆಲಸ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಪಾತ್ರೆ

0: ತಿಕ್ತೀನಿ, ಇಡೀ ಮನೆ ನೋಡ್ಕೋತೀನಿ, ನನಗೆ ಯಾಕೆ ಬೇಕು ವ್ಯಾಯಾಮ, ನನಗೆ ವ್ಯಾಯಾಮ ಬೇಡ ಅನ್ನೋ ತಲೆಯೊಳಗಿರ್ತದ. ಅಂಥವ್ರಿಗೆ ನೀವೇನು ಹೇಳ್ತೀರಿ?
1: ಇದು ಎಲ್ಲರಿಗೂ ಒಂದೊಂದು ಎಕ್ಸಸೈಸಸ್ ಇಲ್ಲಾದ್ರೆ ಒಂದು ರೋಲ್ ಕೊಟ್ಟಿರುತ್ತೆ. ಸೊ ಯಾರು ಹೊರಗೆ ಹೋಗಿ ಕೆಲಸ ಮಾಡಿ ಬರ್ತಾರ ಅದು ಬೇರೆ ಆಗತ್ತೆ, ಬಟ್ ಯಾರು ಹೆಣ್ಮಕ್ಳು ಮನಿ ಒಳಗೆ ಯಾರು ಯೂಶ್ವಲಿ ಕೆಲಸ ಮಾಡ್ತಾರ ಅವ್ರು ಏನಂತಾರೆ, ನಾವು ಎಲ್ಲ ಕೆಲಸ ಮಾಡ್ತೀವಿ, ಸೊ ನಾವ್ ಯಾಕೆ ಎಕ್ಸಸೈಸ್ ಮಾಡ್ಬೇಕು, ಇದ್ರಾಗ ನಮ್ದು ವ್ಯಾಯಾಮ ಆಗತ್ತೆ. ಇಲ್ಲ, ಇದು ಏನ್ ಎಲ್ಲಾ ಪಾತ್ರೆ ತೊಳೆಯೋದಿರ್ಲಿ, ಇಲ್ಲಾದ್ರೆ ಮನಿ ಸ್ವಚ್ಛ ಮಾಡೋದಿರ್ಲಿ, ಅಡಿಗೆ ಮಾಡೋದಿರ್ಲಿ, ಇದೆಲ್ಲ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂದ್ರೆ ಇದಕ್ಕೆ ಆಕ್ಟಿವಿಟೀಸ್ ಅಂತಾರೆ. ಇದಕ್ಕೆ ವ್ಯಾಯಾಮ
0: ಚಟುವಟಿಕೆಗಳು, ದೈನಂದಿನ ಚಟುವಟಿಕೆ.
1: ಹೌದು ಹೌದು,
0: ಇದು ಸಾಮಾನ್ಯ ಕೆಲಸಗಳು.
1: ಆ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಶಕ್ತಿ ಬೇಕು, ಆ ಶಕ್ತಿ ಬೇಕಂದ್ರೆ ನೀವು ವ್ಯಾಯಾಮ ಮಾಡ್ಬೇಕು. ಸೊ ಅದು ಮಾಡ್ತೀನಿ ಅದಕ್ಕೆ ನಾ ಇದು ಮಾಡೋದಿಲ್ಲ ಹಂಗಾಗುದಿಲ್ಲ, ಅವು ಎಲ್ಲ ಕೆಲಸಗಳು ಮಾಡ್ಲಿಕ್ಕೆ ಒಂದು ಸಾಧಾರಣ ಶಕ್ತಿ ನಮ್ ದೇಹದಾಗ ಇರ್ಬೇಕು. ಸೊ ಆ ಶಕ್ತಿ ಇರ್ಲಿಕ್ಕೆ ನಾವು ವ್ಯಾಯಾಮಗಳು ಮಾಡ್ಬೇಕು. ಅದ್ರಾಗೂ ಬೆನ್ನಿನ ಕೇರ್ ವ್ಯಾಯಾಮ ಬರ್ತಾವ, ಅಂದ್ರೆ ಅಗೇನ್ ಬ್ಯಾಕ್ ಕೇರ್ ಎಕ್ಸಸೈಸಸ್ ಬರ್ತಾವ. ಆಮೇಲೆ ಕಾಲಿನ ಶಕ್ತಿ ಮೇಂಟೈನ್ ಮಾಡ್ಬೇಕು, ಕೈಯಿನ ಶಕ್ತಿ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಈಗೀಗ ನಾವು ಏನ್ ನೋಡ್ತೀವಿ, ಒಂದು ಹಬ್ಬ ಬಂತು ಬಹಳ ಅಡಿಗೆ ಮಾಡೋದ್ ಕೆಲಸ ಬಂತಂದ್ರೆ ಸುಸ್ತಾಗ್ಬಿಡುತ್ತೆ, ಯಾಕಂದ್ರೆ ದಿನದ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಆಯ್ತು. ಕುತ್ಗಿ ನೋವು ಬಂತು, ಕೈ ನೋವು ಬಂತು, ಭುಜದ ನೋವು ಬಂತು, ಬೆನ್ ನೋವು ಬಂತು, ಇದು ಬಹಳ ರೆಗ್ಯುಲರ್ ಆಗಿ ಬಂದ್ಬಿಡ್ತು. ಅದು ನಿಮ್ದು ದಿನದ ಕೆಲಸ ಅಂದ್ರೆ ಅದು ಬರಬಾರ್ದು. ಸೊ ಅದು ಬರಬಾರ್ದಂದ್ರೆ ಏನ್ ಮಾಡ್ಬೇಕು, ನಿಮ್ ದೇಹದ ಶಕ್ತಿ ಮೇಂಟೈನ್ ಇಡಬೇಕು. ದೇಹದ ಶಕ್ತಿ ಮೇಂಟೈನ್ ಇಡಬೇಕಂದ್ರೆ ವ್ಯಾಯಾಮ ಮಾಡ್ಬೇಕು. ಒಂದು ಮಸಲ್ ಸ್ಟ್ರೆಂತ್ ಇಲ್ಲ, ಮಸಲ್ಸಿನ ಶಕ್ತಿ ಮೇಂಟೈನ್ ಆಗಬೇಕು ಅಂದ್ರೆ ಆಹಾರದಿಂದ ಏನ್ ಬರುತ್ತೆ ಅದು ಬರುತ್ತೆ, ಬಟ್ ವ್ಯಾಯಾಮದ ಕೆಲಸ ವ್ಯಾಯಾಮ ಮಾಡ್ತದೆ. ವ್ಯಾಯಾಮಕ್ಕೆ ಯಾವುದು ಸಬ್ಸ್ಟಿಟ್ಯೂಟ್ ಇಲ್ಲ. ನಾನು ಪ್ರೋಟೀನ್ ತಿಂದೆ ಅದಕ್ಕೆ ನಂದ ಶಕ್ತಿ ಬೆಳೀತು, ಬಟ್ ಪ್ರೋಟೀನ್ ತಿಂದು ನೀವು ವ್ಯಾಯಾಮ ಮಾಡಿಲ್ಲ ಅಂದ್ರೆ ಆ ಪ್ರೋಟೀನ್ ನಿಮ್ ಮಸಲ್ಸ್ ಒಳಗೆ ಹೋಗುವುದೇ ಇಲ್ಲ. ವ್ಯಾಯಾಮಿನ ಕೆಲಸ ಇದು ವ್ಯಾಯಾಮ ಮಾಡುತ್ತೆ. ಅದು ಯಾವುದು ವಯಸ್ಸಿರ್ಲಿ, ಯಾವುದು ಅಂದ್ರೆ ಹೆಣ್ಣಿರ್ಲಿ ಗಂಡಿರ್ಲಿ ಹುಡುಗರು ಇರ್ಲಿ ವಯಸ್ಸಾಗಿದ್ದಾರೆ, ವ್ಯಾಯಾಮಿನ ಕೆಲಸ ಇದು ವ್ಯಾಯಾಮ ಮಾಡುತ್ತೆ. ಅಂಡ್ ಅದಕ್ಕೆ ಇನ್ನ ತನಕ ಅಂಕಾರ AI ಬಂದಿಲ್ಲ, ಇಲ್ಲಾದ್ರೆ ಯಾವ್ದು ತರದ ಸಬ್ಸ್ಟಿಟ್ಯೂಟ್ ಬಂದಿಲ್ಲ. ನಮ್ ಶಕ್ತಿ ಬೆಳಿಬೇಕಂದ್ರೆ ನಾವೇ ವ್ಯಾಯಾಮ ಮಾಡ್ಬೇಕು. ಈಗ ಪೇಷಂಟ್ಗೆ ಶಕ್ತಿ ಬರ್ಬೇಕಂತ ನಾ ವ್ಯಾಯಾಮ ಮಾಡಿದ್ರೆ ನನ್ ಶಕ್ತಿ ಬೆಳೆಯುತ್ತೆ, ಪೇಷಂಟ್ ಇನ್ ಶಕ್ತಿ ಬೆಳೆಯುವುದಿಲ್ಲ. ಅವ್ರು ಬೆಳೆಸ್ಬೇಕಂದ್ರೆ ಅವ್ರ ಮಾಡ್ಬೇಕು.
0: ವ್ಯಾಯಾಮ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತೀರಿ ನೀವು. ಇನ್ನು ಈಗಿನ ಕಾಲದ ಮಕ್ಕಳಿಗೆ ಚಟುವಟಿಕೆಗಳು ಬಹಳ ಕಡಿಮೆ. ಈಗ ಹೆಂಗಾಗ್ಬಿಟ್ಟದ ಅಂತ ಹೇಳಿದ್ರ, ಮನೆಗೆ ಬಂದ ತಕ್ಷಣ ಪುಸ್ತಕ ತೆಗೆದು ಓದ್ಲಿಕ್ಕೆ ಮಕ್ಕಳು ಕೂಡ್ತಾರೆ, ಆಟ ಆಡ್ಲಿಕ್ಕೆ ಹೋಗುದೇ ಇಲ್ಲ. ಆಟಗಳು ಕಡಿಮೆ ಆಗ್ಯಾವು, ಪಾಠಗಳು ಜಾಸ್ತಿ ಆಗ್ಯಾವು. ಏನ್ ಹೇಳ್ತೀರಿ, ಆರೋಗ್ಯಕರ ಸಮಾಜ ಕಟ್ಟಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವ ರೀತಿ ನಾವು ತಯಾರು ಮಾಡ್ಬೇಕು? ಆಸ್ ಅ ಒಬ್ಬ ಭೌತಿಕ ಚಿಕಿತ್ಸಕರಾಗಿ ನೀವು ಮಕ್ಕಳಲ್ಲಿ ಏನಾದ್ರೂ ನಿಮ್ಮ ಹತ್ರ ಪೇಷಂಟ್ಸ್ ಅಂತ ಬಂದ್ರ ಅವ್ರಿಗೆ ಏನ್ ಸಮಸ್ಯೆ ಇರ್ತದ, ಮಕ್ಕಳಿಗೆಲ್ಲ ಏನ್ ಹೇಳ್ತೀರಿ?
1: ಈಗಿನ ಕಾಲದಾಗ ಚೈಲ್ಡ್ಹುಡ್ ಒಬೆಸಿಟಿ ಇದು ಬಹಳ ಕಾಮನ್ ಆಗಿದೆ. ಅಂದ್ರೆ ಸಣ್ಣ ಮಕ್ಕಳ ಒಳಗನ ಬೊಜ್ಜು ಬರೋದು ಇದು ಬಹಳ ಕಾಮನ್ ಆಗ್ಬಿಟ್ಟಿದೆ. ಅಂಡ್ ಇದಕ್ಕ ಎರಡ್ ಕಾರಣ. ಒಂದಂದ್ರೆ ನೀವು ಹೇಳಿದ ಪ್ರಕಾರ ಆಟಗಳು ಕಡಿಮೆ ಆಗ್ಯಾವ, ಪಾಠಗಳು ಜಾಸ್ತಿ ಆಗ್ಯಾವ. ಒಂದ್ ಇನ್ನೊಂದು ಜಂಕ್ ಫುಡ್ ಅಂದ್ರೆ ಹೊರಗಿಂದ ಇದು ಆಹಾರಗಳು. ಸೊ ನಾನು ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಹೇಳ್ಬಹುದು. ಸೊ ಪ್ರತ್ಯೇಕ ಹುಡುಗರು ಅವ್ರ ಸಾಲಿ ಒಳಗ್ ಏನ್ ಕೆಲಸ ಆಗತ್ತೆ ಅದಕ್ಕಿನ್ನ ಹೆಚ್ಚಿಗೆ ಒಂದ್ ಟೈಪ್ ಅವ್ರದ್ದು ಏನೋ ಒಂದ್ ಆಟ ಇಲ್ಲ ಫಿಸಿಕಲ್ ಆಕ್ಟಿವಿಟಿ ಇರ್ಲೇಬೇಕು. ಸೊ ಅವರಿಗೆ ಯಾರು ಕೇಳ್ತಾ ಇದಾರೆ ಪೇರೆಂಟ್ಸ್, ಅವ್ರಿಗೂ ಗೊತ್ತಿರ್ಲಿ ದಟ್ ನಿಮ್ ಮಕ್ಕಳಿಗೆ ಹೊರಗ್ ಕಳಿಸಿ, ಏನಾದ್ರೂ ಒಂದ್ ಆಟಕ್ಕಂತ ಕಳಿಸಿ, ಬಟ್ ಅವ್ರಿಗೆ ಹೊರಗ್ ಕಳಿಸಿ ಅವ್ರು ಓಡಾಡ್ಬೇಕು, ಜಿಗಿಬೇಕು, ಬೀಳ್ಬೇಕು. ಬರೇ ಓದಿದ್ರೆ ಫಿಸಿಕಲ್ ಸ್ಟ್ರೆಂತ್ ಬೆಳೆಯಲ್ಲ. ಸೊ ಓದ್ಬೇಕು ಹೌದು, ಅಂಡ್ ಈಗಂಕಾರ ಓದೋದೂ ಬಹಳ ಜಾಸ್ತಿ ಆಗಿದೆ, ನಾ ಇಲ್ಲಂತ ಹೇಳಂಗಿಲ್ಲ, ಬಟ್ ಅದರ ಜೊತೆಗೆ ಅವರಿಗೆ ಹೊರಗ್ ಹೋಗಿ ಆಟ ಆಡ್ಲಿಕ್ಕೆ ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರಿ ಅಷ್ಟು ಒಳ್ಳೇದು. ವಿಡಿಯೋ ಗೇಮ್ ಮೇಲೆ ಇಲ್ಲಾದ್ರೆ TV ಇಲ್ಲಾದ್ರೆ ಮೊಬೈಲ್ ಗೇಮ್ ಆಡೋದು ಇದಕ್ಕಿನ್ನ ಅವರು ಹೊರಗ್ ಹೋಗಿ ಅಟ್ಲೀಸ್ಟ್ ಒಂದ್ ಅರ್ಧ ಇಂದ ಒಂದ್ ತಾಸ್ ಅವ್ರ ಆಟ ಆಡಿ ಬರ್ಲಿ, ಏನು ಇಲ್ಲ ಅಂದ್ರೆ ಬರೇ ಓಡಾಡ್ ಬರ್ಲಿ, ಸೈಕಲ್ ಮಾಡ್ಲಿ, ಏನಾದ್ರೂ ಒಂದ್ ಆಟದಾಗ ಹಾಕ್ರಿ, ಇಲ್ಲ ಒಂದ್ ಕ್ಲಾಸಿಗೆ ಹಾಕ್ರಿ, ಯಾವುದೋ ಒಂದು ಫಿಸಿಕಲ್ ಆಕ್ಟಿವಿಟಿ ಇರೋದು ಒಂದ್ ಕ್ಲಾಸ್ ಇರ್ಲಿ, ಕ್ಲಾಸ್ ಇಲ್ಲ ಅಂದ್ರೂ ಅವ್ರು ಆಟ ಆಡ್ಲಿ,
0: ಡಾನ್ಸ್ ಕಲೀಲಿಕ್ಕೆ ಏನಾದ್ರೂ
1: ಇರ್ಲಿ. ಈಗಂಕಾರ ಬಹಳಷ್ಟು ಆಪ್ಷನ್ಸ್ ಅವೈಲೇಬಲ್ ಇದೆ. ಅದು ಏನು ಇಲ್ಲ ಅಂದ್ರೆ ಹೊರಗ್ ಆಟ ಆಡ್ಲಿಕ್ಕೆ ಕರೆಸ್ರಿ. ಈಗ ಹುಡುಗರು ಇದ್ರೆ ಹೋಗ್ತಾರೆ ಸೈಕಲ್ ಓಡಿಸ್ಲಿಕ್ಕೆ, ಕೆಲವೊಂದ್ ಕಡೆ ಆ ಒಂದು ಆಪ್ಷನ್ ಇರಲ್ಲ, ಬೇರೆ ಏನಾದ್ರೂ ಮಾಡ್ರಿ, ಬಟ್ ಒಟ್ ಆಟ ಆಡ್ರಿ. ಇಲ್ಲ ನೀವು ನಿಮ್ಗೆ ಟೈಮ್ ಇದ್ರೆ ನೀವು ಅವ್ರ ಜೊತೆಗೆ ಆಟ ಆಡ್ರಿ, ಬಟ್ ಆಡ್ರಿ. ಬ್ಯಾಡ್ಮಿಂಟನ್ ಇರ್ಲಿ, ಸಣ್ಣ ಪುಟ್ಟ ಆಟನೂ ಆಡ್ಬಹುದು, ಬಟ್ ಫಿಸಿಕಲ್ ಮೂಮೆಂಟ್ ಆಗ್ಬೇಕು ಅವರಿಗೆ. ಹೊರಗಿಂದ ಏನ್ ನಾವು ಸನ್ಲೈಟ್ ಬೀಳ್ಬೇಕಂತ ಹೇಳ್ತೀವಿ ಅದನ್ನು ಬೀಳ್ಬೇಕು ಮೈ ಮೇಲೆ, ಎಲ್ಲಿ ಮಟ್ಟ ಅದು ಬೀಳೋದು ಬಡಿಯೋದಾಗಂಗಿಲ್ಲ.
0: ಬಹಳ ಒಳ್ಳೆಯದು. ಮತ್ತ ಇನ್ನು ವಯಸ್ಸಾದವರಲ್ಲಿ ನಾವು ನೋಡ್ತೀವಿ, ಬಹಳಷ್ಟು ವಯಸ್ಸಾದಂಗ ದೇಹದಲ್ಲಿ ನೋವುಗಳು ಶುರು ಆಗ್ತಾವ, ಬೇರೆ ಬೇರೆ ತರದ ನೋವುಗಳು. ಈ ನೋವು

0: ಸಹಿತ ಜೀವನ, ನೆಮ್ಮದಿಯ ಜೀವನ ಇರಬೇಕು ಅನ್ನೋದು ವಯಸ್ಸಾದವರೆಲ್ಲರದು ಅಪೇಕ್ಷೆ. ಆ ತರ ಈ ಮುಪ್ಪಿನಲ್ಲಿ ಆರೋಗ್ಯಕರವಾಗಿ ನಾವು ಬದುಕು ನಡೆಸಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತೀರಿ?
1: ವಯಸ್ಸಾಗಿದ್ದವರಿಗೆ ಮೇನ್ಲಿ ನೋಡ್ರಿ, ಅವರು ಬೇರೆ ಏನು ಮಾಡ್ತಾ ಇಲ್ಲ ಅಂದ್ರೇನು ವಾಕಿಂಗ್ ಮಾಡ್ರಿ ಅಂತ ಹೇಳ್ತೀವಿ. ಏನು ಇದ್ರೂ ಒಂದು ಅರ್ಧ ತಾಸಾದ್ರೂ ವಾಕಿಂಗಿಗೆ ಹೋಗ್ರಿ, ಯಾಕಂದ್ರೆ ಅದರಿಂದ ಸ್ಟ್ಯಾಮಿನಾ ಡೆವಲಪ್ ಆಗುತ್ತೆ ಅಂಡ್ ಸ್ಟ್ಯಾಮಿನಾ ಮೇಂಟೈನ್ ಇರುತ್ತೆ. ಯಾಕಂದ್ರೆ ಶಕ್ತಿ ಬೇರೆ ಸ್ಟ್ಯಾಮಿನಾ ಬೇರೆ, ಅಂದ್ರೆ ನಾವು ಅದಕ್ಕೆ ಎಂಡ್ಯೂರೆನ್ಸ್ ಅಂತೀವಿ. ಬಿಕಾಸ್ ಶಕ್ತಿ ಇದ್ರೇನು ಸ್ಟ್ಯಾಮಿನಾ ಇರುತ್ತೆ ಅಂತ ಇಲ್ಲ. ಈಗ ಒಂದು ಅರ್ಧ ತಾಸು ನಡಿಲಿಕ್ಕೆ ಏನು ನಮ್ದು ಕಾಲ್ನಾಗ ಶಕ್ತಿನೂ ಇರಬೇಕು ಸ್ಟ್ಯಾಮಿನಾನು ಇರಬೇಕು, ಎರಡೂ ಇದ್ರೆ ಆ ಅರ್ಧ ತಾಸು ನಡಿಲಿಕ್ಕಾಗತ್ತೆ. ಇಲ್ಲಾದ್ರೆ 15 ನಿಮಿಷ ನಡೆದ್ಕೂಡ್ಲೆ ಕೂಡ್ಬೇಕನ್ಸುತ್ತೆ. ಬಿಕಾಸ್ ಸುಸ್ತಾಗತ್ತೆ. ಸುಸ್ತಿ ಯಾಕಾಗತ್ತೆ? ಒಂದು ಸ್ಟ್ಯಾಮಿನಾ, ಸ್ಟ್ಯಾಮಿನಾ ಬರೀ ಮಸಲ್ಸ್ನಾಗ ಇರುವುದಿಲ್ಲ, ಸ್ಟ್ಯಾಮಿನಾ ನಮ್ದು ಹೃದಯ, ಸ್ಟ್ಯಾಮಿನಾ ನಮ್ದು ಲಂಗ್ಸ್. ಅಂದ್ರೆ ನಮಗ ದಾಹ ಹತ್ತಾ ಇದ್ರೆ ನಮ್ದ್ ಲಂಗ್ಸ್ ಒಳಗೆ ಅಷ್ಟು ಸ್ಟ್ಯಾಮಿನಾ ಇಲ್ಲ. ಸೊ ಅದಕ್ಕೆ ಹೆಂಗ್ ಬೆಳೆಸೋದು? ಮೂವ್ಮೆಂಟ್ ಮಾಡೋದು. ಅಂದ್ರೆ ಏನ್ ನಿಮಗೆ ಬೆಳೆಸೋದಿದ್ರೆ ಅದ ಮೂವ್ಮೆಂಟ್ ನಾವು ರಿಪೀಟ್ ಮತ್ ಮಾಡಿದ್ರೆ ನಮ್ ದೇಹಕ್ಕದ ಪ್ರಾಕ್ಟೀಸ್ ಆಗತ್ತೆ. ಪ್ರಾಕ್ಟೀಸ್ ಆಗಿ ನಾವು ಅದಕ್ಕೆ ಪುಷ್ ಮಾಡಿದ್ರೆ ನಮ್ದು ಕೆಪಾಸಿಟಿ ಬೆಳೆಯುತ್ತೆ. ನಾವು ಪುಷ ಮಾಡಿಲ್ಲ ತ್ರಾಸ್ ಆಗ್ತದ ಅಂತ ಬಿಟ್ಬಿಟ್ರೆ ಮತ್ತೆ ಕೆಪಾಸಿಟಿ ಡೆವಲಪ್ ಆಗಂಗಿಲ್ಲ, ಇನ್ನ ಕಡಿಮೆ ಆಕೋತ ಹೋಗ್ತದೆ. ಕೆಲವೊಂದ್ ವಿಷಯದಾಗ ಅದು ಬೇಕು. ಈಗ ಬಿದ್ದಾರೆ, ಇಲ್ಲ ಏನು ನೋವಾಗಿದೆ, ಫ್ರಾಕ್ಚರ್ ಆಗಿದೆ, ಅವಾಗೆಲ್ಲ ನೀವು ಮಾಡಿದ್ರೆ ಓಕೆ, ಬಟ್ ರೆಸ್ಟ್ ತಗೊಂಡ್ರೆ ಓಕೆ. ಬಟ್ ಇಲ್ಲಾರ್ದಾಗ ಆ ಒಂದು ಓವರ್ ರೆಸ್ಟ್ ಮಾಡೋದು ಸರಿಯಲ್ಲ. ಸೊ ದಿನದ ಇದ್ರಾಗ ಮಲ್ಕೊಂಡು ಮಾಡೋದು ವ್ಯಾಯಾಮ ಇರುತ್ತೆ, ಕೂತು ಮಾಡೋದು ವ್ಯಾಯಾಮ ಇರುತ್ತೆ. ಈಗ ಅಂಕರ್ ಚೇರ್ ಯೋಗ ಅಂತಾನು ಬಂದಿದೆ, ಅಂದ್ರೆ ಕೂತು ಮಾಡೋದು ಯೋಗಾಸನಗಳನ್ನು ಬಂದಾವು, ಕೂತು ಮಾಡೋದು ಬೇರೆ ಬೇರೆ ವ್ಯಾಯಾಮಗಳನ್ನು ಬಂದಾವು. ಅಂಡ್ ನಾವು ಒಂದ್ ಇಷ್ಟು ಚಲೋ ಎರಾದಾಗಿದ್ದೀವಿ ಅಂದ್ರೆ ನಮಗ್ ಇನ್ಫಾರ್ಮೇಶನ್ ಬಹಳ ಈಸಿಲಿ ಅವೈಲೇಬಲ್ ಇದೆ. ಸರಿ ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕರೆ, ಸರಿಯಾಗಿ ಮಾಹಿತಿ ನಿಮ್ಗೆ ಸಿಗ್ತಾ ಇದ್ರೆ, ಆ ಮಾಹಿತಿ ತಗೊಂಡು ನೀವು ನಿಮ್ದು ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ನಿಮ್ದ ಡೆವಲಪ್ಮೆಂಟ್ ಆಗುತ್ತೆ. ಸೊ ಎಕ್ಸಸೈಸ್ ವಯಸ್ಸಾಗಿದ್ದವ್ರು ಇದ್ರೇನು ಮಾಡ್ಲೇಬೇಕು. ಮಲ್ಕೊಂಡು ಮಾಡ್ಲಿ, ಕೂತು ಮಾಡ್ಲಿ, ನಡೆಯೋದು ಬಿಡಬೇಡ್ರಿ. ಇದಿಷ್ಟು ಮೇಂಟೈನ್ ಮಾಡಿದ್ರೆ ವಯಸ್ಸಾಗಿದ್ದವ್ರು ಯಾರಿದಾರಲ್ಲ ಅವ್ರಿಗೆ ಎಷ್ಟೋ ಫಿಸಿಕಲಿ ಆಗೋದ ತ್ರಾಸ್ ಕಡಿಮೆ ಆಗ್ಬೋದು,
0: ನೋವುಗಳು.
1: ಹೌದು ಹೌದು. ನಿಮ್ಗ ಹೆಲ್ತ್ ಚೆಕಪ್ ಅಂತ ಬೇಸಿಕ್ ಚೆಕಪ್ ಮಾಡ್ತಾರೆ, ಅದ್ರಾಗ ನಿಮ್ ಬೇಸಿಕ್ ಮಾಹಿತಿ ಸಿಕ್ಬಿಡ್ತದ. ಅದ್ರ ಮೇಲ್ ನಿಮ್ ಫಿಸಿಕಲ್ ಫಿಟ್ನೆಸ್ ಏನಿದೆ ಗೊತ್ತಾಗ್ಬೇಕಂದ್ರೆ ನೀವು ಫಿಸಿಯೋಥೆರಪಿಸ್ಟ್ ಗೆ ಅಪ್ರೋಚ್ ಆಗಿದ್ರೆ, ಅಂದ್ರೆ ಭೌತಿಕ ಚಿಕಿತ್ಸೆ ಯಾರಿರ್ತಾರ ಅವ್ರಿಗೆ ಅಪ್ರೋಚ್ ಆದ್ರೆ ಅವ್ರು ನಿಮ್ದು ಈ ಎಲ್ಲಾ ಟೆಸ್ಟ್ ಮಾಡಿ ನಿಮ್ಗ ನೀವು ಯಾವ್ದ್ಯಾವ ವ್ಯಾಯಾಮ ಮಾಡ್ಬೋದು, ನೀವು ಯಾವ್ಯಾವ ವ್ಯಾಯಾಮ ಮಾಡಬಾರ್ದು, ಇಷ್ಟೇ ಮಾಡ್ರಿ, ಇಲ್ಲ ಇದಕ್ಕಿನ್ನ ಇದು ಹೆಚ್ಚಿಗೆ ಮಾಡ್ರಿ, ಇಲ್ಲ ಇಷ್ಟು ಕಡಿಮೆ ಮಾಡ್ರಿ ಅಂತ ನಿಮ್ಗ ಗೈಡೆನ್ಸ್ ಕೊಟ್ಟೇ ಕೊಡ್ತಾರೆ. ಬಟ್ ನೀವು ಅಪ್ರೋಚ್ ಆಗ್ಬಹುದು. ಅದಕ್ಕೆ ಬೇರೆ ಯಾರು ಮತ್ತೆ ಡಾಕ್ಟರಿಗೆ ತೋರಿಸ್ಬೇಕಂದ್ರೆ ಅದನ್ನು ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನೀವು ಒಂದ್ ಅದರದ ಲಾಭ ತಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ.
0: ನೀವು ಹೇಳೋ ಪ್ರಕಾರ ಈಗಾಗಲೇ ಕಾಯಿಲೆ ಇದ್ದವರು ಕೂಡ ತಮ್ಮ ಇತಿಮಿತಿಗಳನ್ನ ತಿಳ್ಕೊಂಡು, ಹೃದಯದ ಕಾಯಿಲೆ ಇದ್ದವರು ಸಹಿತ ಅಥವಾ ಬೇರೆ ಬೇರೆ ಯಾವುದೇ ಕಾಯಿಲೆ ಇದ್ದವರು ಸಹಿತ ನಿಮ್ಮ ಹತ್ರ ಅಂದ್ರೆ ಭೌತಿಕ ಚಿಕಿತ್ಸಕರ ಹತ್ರ ಬಂದಾಗ ನೀವು ಬೇರೆ ಬೇರೆ ಪರೀಕ್ಷೆ ಮಾಡಿ ಅವರು ಏನನ್ನ ಮಾಡಬೇಕು ಮಾಡಬಾರದು ಅನ್ನೋದನ್ನ ನೀವು ಹೇಳಲಿಕ್ಕೆ ಸಾಧ್ಯ ನಿಮಗೆ. ಹಿಂಗಾಗಿ ಭೌತಿಕ ಚಿಕಿತ್ಸೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ನಿಮ್ಮ ಮಾತುಗಳಿಂದ ಗೊತ್ತಾಯ್ತು.
1: ನಾನೀಗ ಯಾವ್ಯಾವ ಕಾಯಿಲೆ ಬಗ್ಗೆ ಹೇಳಿನಿ, ಅದರಾಗ ಪ್ಯಾರಲೈಸಿಸ್ ಆಗಿರ್ಲಿ, ಪಾರ್ಕಿನ್ಸನ್ಸ್, ಇಲ್ಲಾದ್ರೆ ಬೆನ್ನಿಗೆ ಇಂಜುರಿ ಆಗಿ ಏನ್ ಪ್ಯಾರಲೈಸಿಸ್ ಆಗತ್ತೆ, ಸಣ್ಣ ಮಕ್ಕಳಿಗೆ ಬೆಳವಣಿಗೆ ಇರೋದು, ಫಿಸಿಕಲ್ ಬೆಳವಣಿಗೆ ಇರೋದು ತೊಂದ್ರೆ, ಆಮೇಲೆ ತುಂಬಾ ದಿವಸದಿಂದ ಇರೋದು ಬೆನ್ನೋವು ಇಲ್ಲ ಕಾಲ್ ನೋವು ನಿಮ್ದು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ, ಮತ್ ಇದ್ರ ಬಗ್ಗೆ ನಾವು ಏನ್ ಟ್ರೀಟ್ಮೆಂಟ್ ಮಾಡಬಹುದು ಭೌತಿಕ ಚಿಕಿತ್ಸೆಯಿಂದ ಮತ್ತ ಜಲ ಚಿಕಿತ್ಸೆಯಿಂದ, ಅದ್ರ ಬಗ್ಗೆ ನಿಮಗ ಇನ್ನ ಮಾಹಿತಿ ಬೇಕಂದ್ರೆ ನೀವು ನನಗ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಈ ನಂಬರ್ ಮೇಲೆ ಸಿಗ್ತೀನಿ, 9019736347. ಇನ್ನೊಮ್ಮೆ ನಾನು ನಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ, 9019736347.
0: ಒಳ್ಳೆಯದು ಡಾಕ್ಟರ್ ಅರ್ಪಿತಾ ಹೆಗಡೆ ಅವರೇ. ಇದುವರೆಗೆ ನೀವು ಭೌತಿಕ ಚಿಕಿತ್ಸೆಯ ಮಹತ್ವ, ಆರೋಗ್ಯ ಸರಿಯಾಗಿರ್ಬೇಕು ಅಂತ ಹೇಳಿದ್ರೆ ದೇಹವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ಬಲ್ಲವರಿಂದ ತಿಳ್ಕೊಂಡು ವ್ಯಾಯಾಮಗಳನ್ನ ಮಾಡಿ ನಿಮ್ಮಂತಹ ಭೌತಿಕ ಚಿಕಿತ್ಸಕರ ಹತ್ರ ಬಂದಾಗ ನೀವು ಏನು ಮಾಡಬೇಕು ಮಾಡಬಾರದು ದೇಹದ ಸಾಮರ್ಥ್ಯಗಳನ್ನ ಅಳೆದು ಹೇಳ್ತೀರಿ, ಅಂತಹ ಸೇವೆಗಳನ್ನ ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರ ಸಮಾಜ ಕಟ್ಟೋದಕ್ಕೆ ಇದು ಸಹಾಯಕಾರಿ ಅನ್ನೋದು ಗೊತ್ತಾಗ್ತದೆ. ಧನ್ಯವಾದಗಳು.
2: ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆಯ ಮಹತ್ವ ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಅರ್ಪಿತಾ ಹೆಗಡೆ ಅವರೊಂದಿಗೆ ಮಾಲಾ ಸಾಂಬ್ರಾಣಿ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು.

ಕೇಳುಗರೆ, ಇದು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಮ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಾಯಂಕಾಲ 6:50ಕ್ಕೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777 ಅಥವಾ 2237074888. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನಿನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀಯುತ ಗುರುರಾಜ್ ಮಾಲವಿ ಕರ್ಣಂ.
2: ವಿಶ್ವಕರ್ಮ ಜಯಂತಿಯ ಪ್ರಯುಕ್ತ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಭಾರತ ಸರ್ಕಾರವು 17 ಸೆಪ್ಟೆಂಬರ್ 2023 ಆರಂಭಿಸಿದ ಮಹತ್ವದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಸಾಂಪ್ರದಾಯಿಕ ಕೌಶಲ್ಯ ಹೊಂದಿರುವ ಕುಶಲಕರ್ಮಿಗಳು ಮತ್ತು ಕರಕುಶಲ ವೃತ್ತಿಪರರಿಗೆ ಆರ್ಥಿಕ ಕೌಶಲ್ಯ ತಾಂತ್ರಿಕ ಮತ್ತು ಮಾರುಕಟ್ಟೆ ಬೆಂಬಲ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಾಂಪ್ರದಾಯಿಕ ವೃತ್ತಿ ಮತ್ತು ಕಲೆಗಳನ್ನು ಸಂರಕ್ಷಿಸುವುದು, ಕುಶಲಕರ್ಮಿಗಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು, ಆಧುನಿಕ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಒದಗಿಸುವುದು, ಕಡಿಮೆ ಬಡ್ಡಿದರದಲ್ಲಿ ಸಾಲದ ಸೌಲಭ್ಯವನ್ನು ಕಲ್ಪಿಸುವುದು, ಕುಶಲಕರ್ಮಿಗಳನ್ನು ಸ್ವಯಂ ಉದ್ಯೋಗಿ ಮತ್ತು ಉದ್ಯಮಿಗಳಾಗಿ ಅಭಿವೃದ್ಧಿಪಡಿಸುವುದು, ಡಿಜಿಟಲ್ ಪಾವತಿ ಮತ್ತು ಡಿಜಿಟಲ್ ವ್ಯವಹಾರವನ್ನು ಉತ್ತೇಜಿಸುವುದು, ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ಮಾರಾಟ ಅವಕಾಶ ಕಲ್ಪಿಸುವುದು, ಕುಶಲಕರ್ಮಿಗಳ ಆದಾಯ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ 18 ವೃತ್ತಿಗಳು ಪ್ರಮುಖವಾಗಿ ಒಳಗೊಂಡಿವೆ. ಕಟ್ಟಿಗೆ ಮಾಡುವುದು, ಬಡಗಿ, ಕಾರ್ಪೆಂಟರ್, ದೋಣಿ ತಯಾರಕ, ಬೋಟ್ ಮೇಕರ್, ಆಯುಧ ತಯಾರಕ, ಆರ್ಮೋರರ್, ಲೋಹದ ಕೆಲಸಗಾರ ಮಾಡುವನು, ಮೆಟಲ್ ಆರ್ಟಿಸನ್, ಬೀಗ ತಯಾರಕ, ಲಾಕ್ ಸ್ಮಿತ್, ಉಪಕರಣ ತಯಾರಕ, ಟೂಲ್ ಕಿಟ್ ಮೇಕರ್, ಚಿನ್ನದ ಕೆಲಸಗಾರ, ಗೋಲ್ಡ್ ಸ್ಮಿತ್, ಕುಂಬಾರ, ಪಾಟರ್, ಶಿಲ್ಪಿ, ಕಲ್ಲಿನ ಕೆಲಸಗಾರ, ಸ್ಕಲ್ಪ್ಚರ್, ಸ್ಟೋನ್ ವರ್ಕರ್, ಚಮ್ಮಾರ, ಕಾಬ್ಲರ್, ರಾಜಮಿಸ್ತ್ರಿ, ಮ್ಯಾಸನ್, ಬುಟ್ಟಿ, ಚಾಪೆ, ಪೊರಕೆ ತಯಾರಕ, ಸಾಂಪ್ರದಾಯಿಕ ಆಟಿಕೆ ತಯಾರಕ, ಡಾಲ್ ಮೇಕರ್, ಟಾಯ್ಸ್ ಮೇಕರ್, ಕ್ಷೌರಿಕ ಬಾರ್ಬರ್, ಹೂಮಾಲೆ ತಯಾರಕ, ಗಾರ್ಲೆಂಡ್ ಮೇಕರ್, ಅಗಸ ವಾಷರ್ಮ್ಯಾನ್, ದರ್ಜೆ ಟೇಲರ್, ಮೀನುಗಾರಿಕಾ ಬಲೆ ತಯಾರಕ, ಫಿಶ್ ನೆಟ್. ಈ ಎಲ್ಲ 18 ವೃತ್ತಿಗಳನ್ನು ಒಳಗೊಂಡಿರತಕ್ಕಂಥ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪ್ರಮುಖ 6 ಪ್ರಯೋಜನಗಳು. ಮೊದಲನೆಯದಾಗಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡನ್ನು ನೀಡಲಾಗುತ್ತದೆ. ಇದು ಅವರ ವೃತ್ತಿಗೆ ಅಧಿಕೃತ ಗುರುತನ್ನು ನೀಡುತ್ತದೆ. ಇನ್ನು ಎರಡನೆಯದಾಗಿ, ಬೇಸಿಕ್ ಟ್ರೈನಿಂಗ್ 5-7 ದಿನಗಳ ಕಾಲ, 40 ಗಂಟೆಗಳ ಕಾಲ ಈ ತರಬೇತಿ ನೀಡಲಾಗುವುದು. ಅದಾದ ನಂತರ ವೃತ್ತಿಗೆ ಸಂಬಂಧಪಟ್ಟ ಪರಿಕರಗಳ ಖರೀದಿಗೆ 15,000 ರೂಪಾಯಿಗಳನ್ನು ಟೂಲ್ ಕಿಟ್ ಇನ್ಸೆಂಟಿವ್ ಆಗಿ ನೀಡಲಾಗುತ್ತದೆ.

ಇದಾದ ನಂತರ ದೊಡ್ಡ ಪ್ರಯೋಜನ ಏನಂದರೆ ಸಾಲ. ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಕೊಲಾಟ್ರಲ್ ಫ್ರೀ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಲೋನ್ ಸಾಲದ ಸೌಲಭ್ಯ ಇರುತ್ತದೆ. ಒಟ್ಟು 300,000 ಸಾಲ ಇರುತ್ತದೆ. ಅದು ಮೊದಲನೇ ಹಂತ 100,000 ಸಾಲ ಇರುತ್ತದೆ. ಆ 100,000 ಸಾಲವನ್ನು 18 ತಿಂಗಳ ನಂತರ ಸಾಲವನ್ನು ಮರುಪಾವತಿಸಿದಲ್ಲಿ ನಿಮಗೆ 2ನೇ ಸಾಲ, ಅದು 200,000 ಸಾಲ ದೊರೆಯುತ್ತದೆ. 200,000 ಸಾಲವನ್ನು 30 ತಿಂಗಳಲ್ಲಿ ಮರುಪಾವತಿಸಿಕೊಂಡರೆ ಮತ್ತು 3ನೇ ಸಾಲ, ಒಟ್ಟು 300,000 ಸಾಲ ಸೌಲಭ್ಯ ದೊರೆಯುತ್ತದೆ. ಈ ಎಲ್ಲ ಸಾಲಕ್ಕೆ ರಿಯಾಯಿತಿ ದರದಲ್ಲಿ 5%ರಷ್ಟು ಮಾತ್ರ ಬಡ್ಡಿದರ ಇರುತ್ತದೆ. ಈ ಒಂದು ಯೋಜನೆಯನ್ನು ಡಿಜಿಟಲ್ ವ್ಯವಹಾರಗಳಿಗೆ ಪ್ರೋತ್ಸಾಹನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಮಾರುಕಟ್ಟೆಯ ಸಹಾಯ ಅಂದರೆ ಎಕ್ಸಿಬಿಷನ್, ಟ್ರೇಡ್ ಫೇರ್, ಇ ಕಾಮರ್ಸ್ ಮುಂತಾದ ಮಾರುಕಟ್ಟೆಯಲ್ಲಿ ಇವೆಲ್ಲವನ್ನು ಪ್ರಚಾರ ಮಾಡಬಹುದಾಗಿರುತ್ತದೆ. ಯೋಜನೆಯ ಅತ್ಯಂತ ಮುಖ್ಯವಾದ ಭಾಗಗಳಲ್ಲಿ ಒಂದು ಮಾರ್ಕೆಟಿಂಗ್ ಸಪೋರ್ಟ್. ಸಾಂಪ್ರದಾಯಿಕ ಆರ್ಟಿಸನ್ ಸಾಮಾನ್ಯವಾಗಿ ಉತ್ತಮ ಉತ್ಪನ್ನವನ್ನು ತಯಾರಿಸಬಹುದು, ಆದರೆ ಉತ್ಪನ್ನವನ್ನು ಯಾರಿಗೆ ಮಾರಬೇಕು? ಇದಕ್ಕೆ ಪಿ ಎಂ ವಿಶ್ವಕರ್ಮ ಯೋಜನೆ ಇದನ್ನು ಮಾರ್ಕೆಟಿಂಗ್ ಸಪೋರ್ಟ್ ಮೂಲಕ ಬ್ರ್ಯಾಂಡಿಂಗ್, ಕ್ವಾಲಿಟಿ ಇಂಪ್ರೂವ್ಮೆಂಟ್, ಪ್ಯಾಕೇಜಿಂಗ್, ಪ್ರಮೋಷನ್, ಎಕ್ಸಿಬಿಷನ್ಸ್, ಟ್ರೇಡ್ ಫೇರ್ಸ್, ಆನ್ಲೈನ್ ಪ್ಲಾಟ್ಫಾರ್ಮ್, ಇ ಕಾಮರ್ಸ್, ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಇತ್ಯಾದಿಗಳೊಂದಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶವಿದೆ. 2025ರಲ್ಲಿ ಸುಮಾರು 30,000 ವಿಶ್ವಕರ್ಮ ಬೆನಿಫಿಷಿಯರ್ಸನ್ನು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂದರೆ ಜೆಮ್ಗೆ ಆನ್ಬೋರ್ಡ್ ಮಾಡಲಾಗಿದೆ. ಪ್ರಸ್ತುತ ಈ ಯೋಜನೆಯ ಸಾಧನೆ ಮತ್ತು ಸ್ಥಿತಿಗತಿಗಳನ್ನು ಗಮನಿಸುವುದಾದರೆ 2026ರ ಇತ್ತೀಚಿನ ಸರ್ಕಾರಿ ಮಾಹಿತಿಯ ಪ್ರಕಾರ ಯೋಜನೆಯಲ್ಲಿ 30,000 ಹೆಚ್ಚು ಸಾಂಪ್ರದಾಯಿಕ ಕುಶಲಕರ್ಮಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 24.32 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೌಶಲ್ಯ ತರಬೇತಿ ನೀಡಲಾಗಿದೆ ಮತ್ತು 17.70 ಲಕ್ಷಕ್ಕೂ ಹೆಚ್ಚು ಜನರಿಗೆ ಟೂಲ್ ಕಿಟ್ ಸೌಲಭ್ಯ ದೊರೆತಿದೆ. ಈ ಯೋಜನೆಯ ಅರ್ಹತೆಯ ಮುಖ್ಯ ಅಂಶಗಳು: ಸಾಮಾನ್ಯವಾಗಿ ಅರ್ಜಿದಾರರು ಪಿ ಎಂ ವಿಶ್ವಕರ್ಮ ಪಟ್ಟಿಯಲ್ಲಿರುವ 18 ವೃತ್ತಿಗಳಲ್ಲಿ ಯಾವುದಾದರೂ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿರಬೇಕು. ಈ ವೃತ್ತಿಯನ್ನು ಕೈಯಿಂದ ಸಾಂಪ್ರದಾಯಿಕ ಉಪಕರಣಗಳಿಂದ ನಡೆಸುತ್ತಿರುವ ಆರ್ಟಿಸನ್ ಅಥವಾ ಕ್ರಾಫ್ಟ್ಸ್ ಪರ್ಸನ್ ಆಗಿರಬೇಕು. ಸಾಮಾನ್ಯವಾಗಿ 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸು ಇರಬೇಕು. ಒಂದೇ ಕುಟುಂಬದಿಂದ ಸಾಮಾನ್ಯವಾಗಿ ಒಬ್ಬ ಸದಸ್ಯನಿಗೆ ಮಾತ್ರ ಪ್ರಯೋಜನವಿರುತ್ತದೆ. ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳಿಗೆ ಯೋಜನೆಯ ಅರ್ಹತೆ ನಿರ್ಬಂಧಗಳಿವೆ. ಇತರೆ ಸಾಲ ಸರ್ಕಾರಿ ಯೋಜನೆಗಳೊಂದಿಗೆ ಕೆಲವು ಎಲಿಜಿಬಿಲಿಟಿ ಕಂಡೀಷನ್ಸ್ ಅನ್ವಯಿಸಬಹುದು. ಅಂತಿಮ ಅರ್ಹತೆ ಅಧಿಕೃತ ವೆರಿಫಿಕೇಷನ್ ಪ್ರಕ್ರಿಯೆಯಲ್ಲಿ ನಂತರ ನಿರ್ಧಾರವಾಗುತ್ತದೆ. ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತದೆಂದರೆ, ಆರ್ಟಿಸನ್ ತನ್ನ ವಿವರಗಳೊಂದಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುತ್ತಾನೆ. ಸ್ಥಳೀಯ ಮಟ್ಟದಲ್ಲಿ ವೆರಿಫಿಕೇಷನ್ ನಡೆಯುತ್ತದೆ. ಅರ್ಹತೆ ದೃಢಪಟ್ಟ ನಂತರ ಪಿ ಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡನ್ನು ನೀಡುತ್ತಾರೆ. ಅದಾದ ನಂತರ ಸ್ಕಿಲ್ ವೆರಿಫಿಕೇಷನ್, ಬೇಸಿಕ್ ಟ್ರೈನಿಂಗ್, ಟೂಲ್ ಕಿಟ್ ಇನ್ಸೆಂಟಿವ್. ಇದಾದ ನಂತರ ಮೊದಲ ಹಂತದ 100,000 ಸಾಲಕ್ಕೆ ಅರ್ಹತೆ ಬರುತ್ತದೆ. ಈ 100,000 ಸಾಲ ಮರುಪಾವತಿಸಿದ ನಂತರ ಮತ್ತೆ ಅಡ್ವಾನ್ಸ್ಡ್ ಟ್ರೈನಿಂಗ್ 15 ದಿವಸಗಳ ಕಾಲ ಇರುತ್ತದೆ. 2ನೇ ಹಂತದ 200,000 ಸಾಲಕ್ಕೆ ಮತ್ತೆ ಅರ್ಹತೆ ಬರುತ್ತದೆ. ಪಿ ಎಂ ವಿಶ್ವಕರ್ಮ ಯೋಜನೆಯ ಗುರಿ ಆರಂಭಿಕವಾಗಿ 2023-24 2027-28 ಅವಧಿಯಲ್ಲಿ 30,000 ಬೆನಿಫಿಷಿಯರ್ಸ್ ತಲುಪುವ ಗುರಿ ಇತ್ತು. ಆದರೆ ಈ ಗುರಿಯನ್ನು ಸೆಪ್ಟೆಂಬರ್ 2025ರಲ್ಲೇ ಸಾಧಿಸಲಾಗಿದೆ. ಅಂದರೆ ನಿಗದಿತ 5 ವರ್ಷದ ಅವಧಿಗಿಂತ ಬಹಳ ಮುಂಚೆಯೇ ಗುರಿಯನ್ನು ಮುಟ್ಟಿದ್ದಾರೆ. ಕರ್ನಾಟಕವು ಪಿ ಎಂ ವಿಶ್ವಕರ್ಮಗೆ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. ಯೋಜನೆಯು ಆರಂಭಿಕ ಹಂತದಲ್ಲಿಯೇ ಕರ್ನಾಟಕದಲ್ಲಿ ಹೆಚ್ಚಿನ ರಿಜಿಸ್ಟ್ರೇಷನ್ಸ್ ಕಂಡುಬಂದಿದ್ದವು. 30 ಜನವರಿ 2024 ವೇಳೆಗೆ ಕರ್ನಾಟಕದಲ್ಲಿ 108,922 ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ಸ್ ದಾಖಲಾಗಿದ್ದವು. 2024ರಲ್ಲಿ ಬೆಂಗಳೂರಿನ NSTI ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಕೇಂದ್ರಗಳಲ್ಲಿ ಪಿ ಎಂ ವಿಶ್ವಕರ್ಮ ಟ್ರೈನಿಂಗ್ ಆಕ್ಟಿವಿಟೀಸ್ ನಡೆದಿದೆ. 2024ರ 1 ಅಧಿಕೃತ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ 50 ಟ್ರೈನಿಂಗ್ ಸೆಂಟರ್ಸನ್ನು ಗುರುತಿಸಲಾಗಿದ್ದು ಮತ್ತು ಕರ್ನಾಟಕದಲ್ಲಿ 2,08,000

0: 21 ಬೆನಿಫಿಷಿಯರ್ಸ್ ಟ್ರೈನ್ಡ್ ಆಗಿದ್ದಾರೆಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಗಿದೆ. ಪಿಎಂ ವಿಶ್ವಕರ್ಮ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವು ಇಲಾಖೆಗಳು ಅಥವಾ ಸಂಸ್ಥೆಗಳು ಭಾಗಿಯಾಗಿವೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಪ್ರಮುಖವಾಗಿ ಎರಡು ಮಾರ್ಗಗಳಿವೆ. ನಿಮ್ಮ ಹತ್ತಿರದ ಸಿ ಎಸ್ಸಿಗೆ ಹೋಗಿ ಪಿಎಂ ವಿಶ್ವಕರ್ಮ ರಿಜಿಸ್ಟ್ರೇಷನ್ಸ್ ಮಾಡಿಸಬಹುದು. ಸಾಮಾನ್ಯವಾಗಿ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ನಿಮ್ಮ ಆಧಾರ್ ಆಧಾರಿತ ಇ KYC ಮತ್ತು ಅಪ್ಲಿಕೇಶನ್ ಪ್ರಕ್ರಿಯೆ ನಡೆಸುತ್ತಾರೆ. ಅಧಿಕೃತ ಪಿಎಂ ವಿಶ್ವಕರ್ಮ ವೆಬ್ಸೈಟ್ ಪೋರ್ಟಲ್ನಲ್ಲಿ ಅರ್ಜಿ ಮತ್ತು ಯೋಜನೆಯ ಅಧಿಕೃತ ಮಾಹಿತಿಗಾಗಿ ಪಿಎಂ ವಿಶ್ವಕರ್ಮ ಪೋರ್ಟಲ್ ಬಳಸಬಹುದು. ಸಾಮಾನ್ಯವಾಗಿ ಬೇಕಾಗುವ ದಾಖಲೆಗಳು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ಡ್ ಮೊಬೈಲ್ ನಂಬರ್, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ನಿಮ್ಮ ವೃತ್ತಿಗೆ ಸಂಬಂಧಿಸಿದ ವಿವರಗಳು, ಇತರೆ ದಾಖಲೆಗಳು ವೆರಿಫಿಕೇಷನ್ ಸಮಯದಲ್ಲಿ ಕೇಳಬಹುದು. ಕರ್ನಾಟಕದ 30 ಜಿಲ್ಲೆಗಳಿಗೆ ಪಿಎಂ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಸಂಪರ್ಕ ವ್ಯವಸ್ಥೆ DIC ಅಂದರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಂಪರ್ಕಿಸಬಹುದು. ಈ ಯೋಜನೆಯ ಮೂಲ ಮಂತ್ರ ಲೋಕಲ್ ಟು ವೋಕಲ್, ವೋಕಲ್ ಟು ಗ್ಲೋಬಲ್.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ ನೀಡಿದವರು ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀಯುತ ಗುರುರಾಜ್ ಮಾಲವಿ ಕರ್ಣಂ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿ.ಎ. ಅಜರುದ್ದೀನ್. ಮುಖ್ಯಾಂಶಗಳು: ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ 3ನೇ ರಾಷ್ಟ್ರೀಯ ಸಮ್ಮೇಳನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಇಂದು 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಂರಕ್ಷಣೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನ ಹಾಗೂ ಕರ್ನಾಟಕ ಸೇರಿ 4 ರಾಜ್ಯಗಳ 28 ವಿಧಾನ ಪರಿಷತ್ ಸ್ಥಾನಗಳಿಗೆ ಉಪಚುನಾವಣೆ ಘೋಷಣೆ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್, ಭಾರತದ 217 ರನ್ ಗುರಿ ಬೆನ್ನತ್ತಿರುವ ಶ್ರೀಲಂಕಾ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ, ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯುತ್ತಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರು ಹಾಗೂ ಸಂಬಂಧಿತ ಸರ್ಕಾರಿ ಇಲಾಖೆಗಳು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಈ 2 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಐತಿಹಾಸಿಕ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂದು ಸಂಜೆ ಗುಜರಾತ್ನ ಏಕ್ತಾ ನಗರದಲ್ಲಿ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 1954ರಲ್ಲಿ ಸ್ಥಾಪನೆಯಾದ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ, ನಾನ್ ಫೀಚರ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಸಮಾರಂಭದಲ್ಲಿ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟ್ರಪತಿ ಪ್ರದಾನ ಮಾಡಲಿದ್ದಾರೆ. 2024ನೇ ಸಾಲಿನ ಅತ್ಯುತ್ತಮ ಚಲನಚಿತ್ರ ಸಾಧನೆಗಳಿಗಾಗಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಆಯ್ಕೆಯಾಗಿದ್ದು ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮ್ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮ್ಮ ಗುಜರಾತ್ ಪ್ರವಾಸದ ಭಾಗ

0: ವಾಗಿ ನಾಳೆ ರಾಷ್ಟಪತಿಯವರು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಬ್ರಹ್ಮಕುಮಾರಿ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಉದ್ಘಾಟಿಸಲಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಆಯೋಜಿಸಲಾಗಿರುವ 9ನೇ ಭಾರತ ಅಂತಾರಾಷ್ಟೀಯ ಜಲ ಸಪ್ತಾಹ 2026ಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನೀರಿನ ಪ್ರತಿ ಹನಿಯನ್ನು ಅತ್ಯಂತ ಜಾಗರೂಕತೆಯಿಂದ ಮತ್ತು ನಿಖರವಾಗಿ ಬಳಸುವುದು ಹಾಗೂ ಸಂರಕ್ಷಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ತಿಳಿಸಿದರು. ಜಲ ನಿರ್ವಹಣೆಯ ಪ್ರಮುಖ ಸವಾಲುಗಳ ಕುರಿತು ಎಲ್ಲಾ ಪಾಲುದಾರರು ಒಂದೆಡೆ ಸೇರಿ ಸಮಾಲೋಚಿಸಲು ಈ ಜಲ ಸಪ್ತಾಹ ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸುರಕ್ಷಿತ ಮತ್ತು ಸಾಕಷ್ಟು ಕುಡಿಯುವ ನೀರನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದರು. ವಿಶ್ವಸಂಸ್ಥೆಯ ಮಹಾಸಭೆಯ ಉನ್ನತ ಮಟ್ಟದ ಅಧಿವೇಶನದ ಹಿನ್ನೆಲೆಯಲ್ಲಿ ನ್ಯೂಯಾರ್ಕ್ನಲ್ಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಹಲವು ರಾಷ್ಟಗಳ ನಾಯಕರೊಂದಿಗೆ ಸಭೆಗಳನ್ನು ನಡೆಸಿದ್ದಾರೆ. ದಕ್ಷಿಣ ಪೆಸಿಫಿಕ್ ರಾಷ್ಟವಾದ ನೌರು ದೇಶದ ಅಧ್ಯಕ್ಷ ಡೇವಿಡ್ ಅಡಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಸಚಿವರು ಶ್ಲಾಘಿಸಿದ್ದಾರೆ ಹಾಗೂ ಆ ದೇಶದ ಅಭಿವೃದ್ಧಿ ಪಾಲುದಾರಿಕೆಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮಹಾಸಭೆಯ ಅಧಿವೇಶನದ ನಡುವೆ ಮೊದಲ V4 ಮತ್ತು ಭಾರತ ವಿದೇಶಾಂಗ ಸಚಿವರ ಸಭೆ ನಿನ್ನೆ ನಡೆಯಿತು. ಸ್ಲೋವಾಕಿಯಾದ ಅಧ್ಯಕ್ಷತೆಯಲ್ಲಿ ನಡೆದ ಈ ಐತಿಹಾಸಿಕ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಪೋಲೆಂಡ್, ಹಂಗೇರಿ, ಸ್ಲೋವಾಕಿಯಾ ಮತ್ತು ಜೆಕ್ ಗಣರಾಜ್ಯದ ವಿದೇಶಾಂಗ ಸಚಿವರು ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಒಂದು ರಾಜ್ಯಸಭಾ ಸ್ಥಾನ ಹಾಗೂ ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ ಮತ್ತು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳ ವಿಧಾನ ಪರಿಷತ್ನ ಒಟ್ಟು 28 ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಇಂದು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಟಿಎಂಸಿ ಸಂಸದೆ ರುಕ್ಮಿಣಿ ಮಲ್ಲಿಕ್ ಅವರ ರಾಜೀನಾಮೆಯಿಂದಾಗಿ ಪಶ್ಚಿಮ ಬಂಗಾಳ ರಾಜ್ಯಸಭಾ ಸ್ಥಾನ ತೆರವಾಗಿತ್ತು. ರಾಜ್ಯಸಭಾ ಸ್ಥಾನಕ್ಕೆ ಈ ತಿಂಗಳ 29ರಿಂದ ನಾಮಪತ್ರ ಸಲ್ಲಿಕೆಯಾಗಲಿದ್ದು 16 ಅಕ್ಟೋಬರ್ ಮತದಾನ ನಡೆಯಲಿರುವ. ಇದರ ಜೊತೆಗೆ ಉತ್ತರ ಪ್ರದೇಶದ 11, ಬಿಹಾರದ 8, ಮಹಾರಾಷ್ಟದ 5 ಹಾಗೂ ಕರ್ನಾಟಕದ 4 ವಿಧಾನ ಪರಿಷತ್ ಸ್ಥಾನಗಳಿಗೆ 23 ಅಕ್ಟೋಬರ್ ಮತದಾನ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ವಿಧಾನ ಪರಿಷತ್ ಚುನಾವಣೆಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೂಡ ಇದೇ ತಿಂಗಳ 29ರಿಂದ ಆರಂಭವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020ರ ಕುರಿತ ಒಂದು ನೋಟ ಇಲ್ಲಿದೆ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968ರಿಂದ ಚಾಲ್ತಿಯಲ್ಲಿದ್ದ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವ ರಾಷ್ಟೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020ರ ಜುಲೈ 29ರಂದು ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಜಪಾನ್ನ ನಿಶಿನ್ನಲ್ಲಿ ಇಂದು ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಸ್ಪರ್ಧೆಯ ಫೈನಲ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾ ತಂಡಕ್ಕೆ 217 ರನ್ಗಳ ಗುರಿ ನೀಡಿದೆ. ಗುರಿ ಬೆನ್ನತ್ತಿರುವ ಶ್ರೀಲಂಕಾ ಇತ್ತೀಚಿನ ವರದಿ ಬಂದಾಗ 11.1 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 55 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಭಾರತ

ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿತು. ಸ್ಮೃತಿ ಮಂದಾನಾ 79, ಶಫಾಲಿ ವರ್ಮಾ 48 ಹಾಗೂ ರಿಚಾ ಘೋಷ್ ಅಜೇಯ 49 ರನ್ ಗಳಿಸಿ ತಂಡದ ಮೊತ್ತಕ್ಕೆ ಕೊಡುಗೆ ನೀಡಿದರು. ಈ ನಡುವೆ ಭಾರತ ತಂಡದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂದಾನಾ ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ 11,000 ರನ್ಗಳನ್ನು ಪೂರೈಸಿದ ವಿಶ್ವದ ಮೊದಲ ಆಟಗಾರ್ತಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ಅವರು ಭಾರತದ ಮಾಜಿ ನಾಯಕಿ ಮಿಥಾಲಿ ರಾಜ್ ಅವರ 10,868 ರನ್ಗಳ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಟೇಬಲ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಇಂದು ನಡೆದ 16ರ ಸುತ್ತಿನ ಪಂದ್ಯದಲ್ಲಿ ಭಾರತದ ತಂಡ ಥೈಲ್ಯಾಂಡ್ ತಂಡವನ್ನು 3-2 ಸೆಟ್ಗಳ ಅಂತರದಲ್ಲಿ ಮಣಿಸಿತು. ಭಾರತದ ಗೆಲುವಿನಲ್ಲಿ ಯಶಸ್ವಿನಿ ಘೋರ್ಪಡೆ ಹಾಗೂ ಶ್ರೀಜಾ ಅಕುಲಾ ಪ್ರಮುಖ ಪಾತ್ರ ವಹಿಸಿದರು. ಭಾರತ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಉತ್ತರ ಕೊರಿಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ 3ನೇ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ

ಈ ಮೂಲಕ ಅವರು ಭಾರತದ ಮಾಜಿ ನಾಯಕಿ ಮಿಥಾಲಿ ರಾಜ್ ಅವರ 10,868 ರನ್ಗಳ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ಟೇಬಲ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಇಂದು ನಡೆದ 16ರ ಸುತ್ತಿನ ಪಂದ್ಯದಲ್ಲಿ ಭಾರತದ ತಂಡ ಥೈಲ್ಯಾಂಡ್ ತಂಡವನ್ನು 3-2 ಸೆಟ್ಗಳ ಅಂತರದಲ್ಲಿ ಮಣಿಸಿತು. ಭಾರತದ ಗೆಲುವಿನಲ್ಲಿ ಯಶಸ್ವಿನಿ ಘೋರ್ಪಡೆ ಹಾಗೂ ಶ್ರೀಜಾ ಅಕುಲಾ ಪ್ರಮುಖ ಪಾತ್ರ ವಹಿಸಿದರು. ಭಾರತ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಉತ್ತರ ಕೊರಿಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯ 3ನೇ ರಾಷ್ಟೀಯ ಸಮ್ಮೇಳನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಇಂದು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ. ನೀರಿನ ಸಮರ್ಪಕ ಬಳಕೆ ಹಾಗೂ ಸಂರಕ್ಷಣೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನ ಹಾಗೂ ಕರ್ನಾಟಕ ಸೇರಿ 4 ರಾಜ್ಯಗಳ 28 ವಿಧಾನ ಪರಿಷತ್ ಸ್ಥಾನಗಳಿಗೆ ಉಪಚುನಾವಣೆ ಘೋಷಣೆ. ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಫೈನಲ್. ಭಾರತದ 217 ರನ್ ಗುರಿ ಬೆನ್ನತ್ತಿರುವ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:10.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳು. ಈ ಗೀತೆಯ ರಚನೆ ವಿ. ಸೀತಾರಾಮಯ್ಯ.

0: ಮನು ಮನ ಘನ ಕಾಣಿಕೆಗಳನು ಘನ ಪ್ರೇಮದ ಉತ್ಸಾಹವನು
1: ಮನು ಮನ ಘನ ಕಾಣಿಕೆಗಳನು ಘನ ಪ್ರೇಮದ ಉತ್ಸಾಹವನು
0: ಜನನಿ ನಿನ್ನ ಯಶ ಬೆಳಗಲಿಗೆ

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದೊಂದು ನಿಧನ ಸುದ್ದಿ. ವಾಲ್ನೂರು ತ್ಯಾಗತ್ತೂರು ಗ್ರಾಮದ ಶಿವನೇಗೌಡನ ಮನೆ ಭೈರಪ್ಪ ಅವರು ಇಂದು ನಿಧನರಾದರು. 86 ವರ್ಷ ಪ್ರಾಯದ ನಿವೃತ್ತ CRPF ಯೋಧ ಶಿವನೇಗೌಡನ ಮನೆ ಭೈರಪ್ಪ ಅವರ ಅಂತ್ಯಕ್ರಿಯೆ ಇಂದೇ ಸಂಜೆ 6 ಗಂಟೆ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
1: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.

ಪ್ರಿಯ ಕೇಳುಗರೆ, ಇಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಜಾಗೃತಿ ವಿಷಯವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಂದು ಕ್ಯಾನ್ಸರ್ ಜಾಗೃತಿ ದಿನ. ಕ್ಯಾನ್ಸರ್ ಎಂಬ ಪದ ಇಂದಿಗೂ ನಮ್ಮಲ್ಲಿ ಭಯ, ಆತಂಕ ಮತ್ತು ನಿರಾಶೆಯನ್ನುಂಟು ಮಾಡುತ್ತದೆ. ಆದರೆ ಒಂದು ವಿಷಯ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು, ಕ್ಯಾನ್ಸರ್ ಅಂದರೆ ಜೀವನದ ಅಂತ್ಯವಲ್ಲ. ವೈದ್ಯಕೀಯ ವಿಜ್ಞಾನ ಇಂದು ಬಹಳ ಮುಂದುವರೆದಿದೆ. ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಗುಣಪಡಿಸಬಹುದು. ಶಸ್ತ್ರಚಿಕಿತ್ಸೆ, ಕಿಮೋಥೆರಪಿ, ರೇಡಿಯೋಥೆರಪಿ, ಹಾರ್ಮೋನ್ ಚಿಕಿತ್ಸೆ, ಇತರ ಆಧುನಿಕ ಚಿಕಿತ್ಸೆಗಳ ಮೂಲಕ ಹಲವು ವರ್ಷಗಳ ಕಾಲ ನಿಯಂತ್ರಣದಲ್ಲಿ ಇಡಬಹುದು. ಆದ್ದರಿಂದ ಕ್ಯಾನ್ಸರ್ ಬಗ್ಗೆ ನಮಗೆ ಬೇಕಾಗಿರುವುದು ಭಯವಲ್ಲ, ಜಾಗೃತಿ.

ಶ್ರೋತೃಗಳೇ, ಇಂದು ಕ್ಯಾನ್ಸರ್ ಜಾಗೃತಿ ದಿನ. ನಮ್ಮ ದೇಹ ಕೋಟ್ಯಾಂತರ ಕೋಶಗಳಿಂದ ನಿರ್ಮಿತವಾಗಿದೆ. ಸಾಮಾನ್ಯವಾಗಿ ಈ ಕೋಶಗಳು ನಿಯಂತ್ರಿತ ರೀತಿಯಲ್ಲಿ ಬೆಳೆಯುತ್ತದೆ, ಹಳೆಯದಾದಾಗ ನಾಶವಾಗುತ್ತದೆ. ನಿಯಂತ್ರಣ ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾದಾಗ ಕೆಲವು ಕೋಶಗಳು ಅನಿಯಂತ್ರಿತವಾಗಿ ಬೆಳೆಯುತ್ತವೆ. ಈ ಅಸಹಜ ಕೋಶಗಳ ಬೆಳವಣಿಗೆಯೇ ಕ್ಯಾನ್ಸರ್. ನಾವು ಕೆಲವು ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. ಕಾರಣವಿಲ್ಲದೆ ತೂಕ ಕಡಿಮೆಯಾಗುವುದು, ದೀರ್ಘಕಾಲದ ಕೆಮ್ಮು, ಮಲಮೂತ್ರದಲ್ಲಿ ರಕ್ತ, ಗುಣವಾಗದ ಗಾಯ, ದೇಹದ ಯಾವುದಾದ್ರೂ ಭಾಗದಲ್ಲಿ ಹೊಸ ಗಡ್ಡೆ, ನುಂಗಲು ತೊಂದರೆ, ನಿರಂತರ ಅಜೀರ್ಣ, ಅಸಹಜ ರಕ್ತಸ್ರಾವ, ದೀರ್ಘಕಾಲದ ಧ್ವನಿ ಬದಲಾವಣೆ, ಇವೆಲ್ಲ ಎಚ್ಚರಿಕೆಯ ಸೂಚನೆಗಳಾಗಿರಬಹುದು. ನಮ್ಮ ಸಮಾಜದಲ್ಲಿ ಕಂಡುಬರುವ ಕೆಲವು ಪ್ರಮುಖ ಕ್ಯಾನ್ಸರ್ಗಳು ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ದೊಡ್ಡ ಕರುಳಿನ ಕ್ಯಾನ್ಸರ್, ಪ್ರಾಸ್ಪೇಟ್ ಕ್ಯಾನ್ಸರ್. ಈ ಎಲ್ಲ ಕ್ಯಾನ್ಸರ್ಗಳನ್ನು ತಡೆಗಟ್ಟಲು ಸಾಧ್ಯವಿಲ್ಲ. ತಂಬಾಕು ಸೇವನೆಯನ್ನು ಸಂಪೂರ್ಣವಾಗಿ ತ್ಯಜಿಸುವುದು, ಮದ್ಯಪಾನ ತಪ್ಪಿಸುವುದು ಅಥವಾ ಮಿತಿಗೊಳಿಸುವಿಕೆ, ಹಣ್ಣು ತರಕಾರಿಗಳ ಸಮತೋಲನ ಆಹಾರ ಸೇವನೆ, ನಿಯಮಿತ ದೈಹಿಕ ಚಟುವಟಿಕೆ ನಡೆಸುವುದು ಸೂಕ್ತ.

ಕೇಳಿದರೆ ಇಂದು ಕ್ಯಾನ್ಸರ್ ಜಾಗೃತಿ ದಿನ. ನಮ್ಮ ಸಮಾಜದಲ್ಲಿ ಕಂಡುಬರುವ ಕೆಲವು ಪ್ರಮುಖ ಕ್ಯಾನ್ಸರ್ಗಳು ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್, ತಂಬಾಕು, ಉಟ್ಗ, ಪಾನ್, ಧೂಮಪಾನ ಮುಂತಾದವು ಪ್ರಮುಖ ಅಪಾಯಕಾರಕ ಅಂಶಗಳು. ಬಾಯಿಯಲ್ಲಿ 2 ವಾರಗಳಿಗಿಂತ ಹೆಚ್ಚು ಕಾಲ ಗುಣವಾಗದ ಗಾಯ, ಬಿಳಿ ಅಥವಾ ಕೆಂಪು ಮಚ್ಚೆ, ಬಾಯಿ ತೆರೆಯಲು ಅಥವಾ ನುಂಗಲು ತೊಂದರೆ, ಕುತ್ತಿಗೆಯಲ್ಲಿ ಗಡ್ಡೆ ಮುಂತಾದವು ಕಂಡುಬಂದರೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಇನ್ನು ಮಹಿಳೆಯರಲ್ಲಿ ಪ್ರಮುಖ ಕ್ಯಾನ್ಸರ್ಗಳಲ್ಲಿ ಇದು ಒಂದು, ಸ್ತನ ಕ್ಯಾನ್ಸರ್. ಸ್ತನದಲ್ಲಿ ಹೊಸ ಗಡ್ಡೆ, ಚರ್ಮದ ಸ್ವರೂಪದಲ್ಲಿ ಬದಲಾವಣೆ, ತೊಟ್ಟಿನಲ್ಲಿ ಒಳಕ್ಕೆ ಎಳೆಯುವಿಕೆ ಅಥವಾ ಅಸಹಜ ಸ್ರಾವ ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಬೇಕು. ವಯಸ್ಸು ಮತ್ತು ವೈಯಕ್ತಿಕ ಅಪಾಯಕ್ಕೆ ಅನುಗುಣವಾಗಿ ಮ್ಯಾಮೋಗ್ರಫಿ ಮುಂತಾದ ಸ್ಕ್ರೀನಿಂಗ್ಗಳನ್ನು ವೈದ್ಯರ ಸಲಹೆಯಂತೆ ಮಾಡಿಸಿಕೊಳ್ಳಬಹುದು. ಇನ್ನು ಗರ್ಭಕಂಠದ ಕ್ಯಾನ್ಸರ್ HPV ಸೋಂಕು ಇದರ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಲಸಿಕೆ ಮತ್ತು ಸೂಕ್ತ ವಯಸ್ಸಿನಲ್ಲಿ ನಿಯಮಿತ ಸ್ಕ್ರೀನಿಂಗ್ ಮೂಲಕ ಈ ಕ್ಯಾನ್ಸರ್ನ ಅಪಾಯವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಶ್ವಾಸಕೋಶದ ಕ್ಯಾನ್ಸರ್ ಇದು ಧೂಮಪಾನ ಇದರ ಪ್ರಮುಖ ಕಾರಣ. ದೀರ್ಘಕಾಲದ ಕೆಮ್ಮು, ಕಫದಲ್ಲಿ ರಕ್ತ, ಉಸಿರಾಟದ ತೊಂದರೆ, ಎದೆನೋವು ಅಥವಾ ಕಾರಣವಿಲ್ಲದೆ ತೂಕ ಇಳಿಯುವುದು ಮುಂತಾದ ಲಕ್ಷಣಗಳನ್ನು ಕಂಡುಬಂದರೆ ವೈದ್ಯಕೀಯ ಪರೀಕ್ಷೆ ಅಗತ್ಯ. ಧೂಮಪಾನವನ್ನು ನಿಲ್ಲಿಸುವುದು ಅತ್ಯಂತ ಪರಿಣಾಮಕಾರಿ ತಡೆಗಟ್ಟುವ ಕ್ರಮಗಳಲ್ಲಿ ಒಂದು. ಇನ್ನು ದೊಡ್ಡ ಕರುಳಿನ ಕ್ಯಾನ್ಸರ್ ಮಲದಲ್ಲಿ ರಕ್ತ, ಮಲ ವಿಸರ್ಜನೆಯ ಕ್ರಮದಲ್ಲಿ ನಿರಂತರ ಬದಲಾವಣೆ, ಹೊಟ್ಟೆನೋವು, ರಕ್ತಹೀನತೆ ಅಥವಾ ಕಾರಣವಿಲ್ಲದೆ ತೂಕ ಕಡಿಮೆಯಾಗುವುದು ಮುಂತಾದವು ಕಂಡುಬರಬಹುದು. ವಯಸ್ಸು ಮತ್ತು ಅಪಾಯದ ಆಧಾರದ ಮೇಲೆ ಸೂಕ್ತ ಸ್ಕ್ರೀನಿಂಗ್ ಮಾಡಿಸಿಕೊಳ್ಳುವುದು ಪ್ರಮುಖ ಮುಖ್ಯ. ಇನ್ನು ಪ್ರಾಸ್ಪೇಟ್ ಕ್ಯಾನ್ಸರ್ ವಯಸ್ಸಾದ ಪುರುಷರಲ್ಲಿ ಇದರ ಅಪಾಯ ಹೆಚ್ಚಾಗಿರುತ್ತದೆ. ಮೂತ್ರ ವಿಸರ್ಜನೆಯ ತೊಂದರೆ, ಮೂತ್ರದ ಹರಿವು ಕಡಿಮೆಯಾಗುವುದು ಅಥವಾ ಪದೇ ಪದೇ ಮೂತ್ರವಾಗುವುದು ಮುಂತಾದ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಬೇಕು. ಇವು ಪ್ರಾಸ್ಪೇಟ್ನ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಲ್ಲಿಯೂ ಕಂಡುಬರುವುದರಿಂದ ಸ್ವಯಂ ನಿರ್ಣಯ ಮಾಡಿಕೊಳ್ಳಬಾರದು.

ಈಗ ವಾಣಿಜ್ಯರಂ ಅವರ ಸ್ವರದಲ್ಲಿ ಮಾನಸ ಸರೋವರ ಚಿತ್ರದ ಒಂದು ಗೀತೆ ಜಿ ಎಸ್ ಶಿವರುದ್ರಪ್ಪ ಅವರದು, ಸಂಗೀತ ವಿಜಯ ಭಾಸ್ಕರ್.

ಶ್ರೋತೃಗಳೇ, ಇಂದು ಕ್ಯಾನ್ಸರ್ ಜಾಗೃತಿ ದಿನ. ಕ್ಯಾನ್ಸರ್ ಬಂದರೆ ಏನು ಮಾಡಬೇಕು? ಕ್ಯಾನ್ಸರ್ ಪತ್ತೆಯಾದಾಗ ಮೊದಲನೇದಾಗಿ ಆತಂಕಕ್ಕೆ ಒಳಗಾಗಬಾರದು. ಎರಡನೆಯ ವೈದ್ಯಕೀಯ ಅಭಿಪ್ರಾಯವನ್ನು ಪಡೆಯುವುದು ಅಗತ್ಯವಿದ್ದರೆ ಪಡೆಯಬಹುದು, ಆದರೆ ಚಿಕಿತ್ಸೆ ಆರಂಭಿಸುವುದನ್ನು ಅನಗತ್ಯವಾಗಿ ವಿಳಂಬ ಮಾಡಬಾರದು. ಕ್ಯಾನ್ಸರ್ ಎಂದರೆ ಚಿಕಿತ್ಸೆ ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಯನ್ನು ನಾವು ಬದಲಿಸಬೇಕಾಗಿದೆ. ಇಂದಿನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ವೈಯಕ್ತಿಕಗೊಳಿಸಿದ ಚಿಕಿತ್ಸೆ, ಉದ್ದೇಶಿತ ಔಷಧಿಗಳು ಮತ್ತು ಇಮ್ಯುನ್ಯೋಥೆರಪಿಯಂತಹ ಹಲವು ಹೊಸ ಆಯ್ಕೆಗಳು ಲಭ್ಯವಿದೆ. ಅದೇ ಸಮಯದಲ್ಲಿ ಸಾಮಾಜಿಕ ಬೆಂಬಲವೂ ಬಹಳ ಮುಖ್ಯ. ಕ್ಯಾನ್ಸರ್ ರೋಗಿಗೆ ಇದು ನಿನಗೆ ಏಕೆ ಬಂತು ಎಂದು ದೂಷಿಸುವ ಬದಲು ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಧೈರ್ಯ ನೀಡುವುದು ಕುಟುಂಬದ ಕರ್ತವ್ಯ. ಸೆಪ್ಟೆಂಬರ್ 22ರ ಕ್ಯಾನ್ಸರ್ ಜಾಗೃತಿ ದಿನದ ಸಂದೇಶ ಒಂದೇ: ಕ್ಯಾನ್ಸರ್ ಬಗ್ಗೆ ತಿಳಿದುಕೊಳ್ಳಿ, ಅಪಾಯಕಾರಕ ಅಂಶಗಳನ್ನು ದೂರವಿಡಿ, ಅಸಹಜ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ, ವೈದ್ಯರ ಸಲಹೆಯಂತೆ ಸ್ಕ್ರೀನಿಂಗ್ ಮಾಡಿಸಿಕೊಳ್ಳಿ, ಕ್ಯಾನ್ಸರ್ ಪತ್ತೆಯಾದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಆರಂಭಿಕ ಪತ್ತೆ ಒಂದು ದೊಡ್ಡ ಅಸ್ತ್ರ. ಆದ್ದರಿಂದ ಭಯದಿಂದ ದೂರವಿರಿ, ನಿರ್ಲಕ್ಷ್ಯದಿಂದಲೂ ದೂರವಿರಿ, ಜಾಗೃತಿಯಿಂದ ಬದುಕನ್ನು ಕಾಪಾಡಿಕೊಳ್ಳಿ. ಈಗ ಸೋನು ನಿಗಮ ಅವರ ಸ್ವರದಲ್ಲಿ ರಾಜಕುಮಾರ ಚಿತ್ರದ ಒಂದು ಗೀತೆ. ಗೀತರಚನೆ ಗೌಸ್ ಪಿಯರ್, ಸಂಗೀತ ವಿ ಹರಿಕೃಷ್ಣ.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಇದೊಂದು ಪ್ರಕಟಣೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮತ್ತು ಇತರ ಸಮುದಾಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳನ್ನು ಮಹಾರಾಷ್ಟ್ರದ ನಾಗಪುರದ ದೀಕ್ಷಾಭೂಮಿ ಯಾತ್ರೆಗೆ ಅರ್ಜಿಗಳನ್ನು ಆಹ್ವಾನಿಸಿ ಈಗಾಗಲೇ ಅಂದರೆ ಸೆಪ್ಟೆಂಬರ್ 19 ಅಕ್ಟೋಬರ್ 9 ನಿಗದಿಪಡಿಸಲಾಗಿದ್ದು, ಯಾತ್ರೆಗೆ ತೆರಳ ಬಯಸುವ ಅರ್ಹ ಯಾತ್ರಾರ್ಥಿಗಳು ಇಲಾಖಾ ವೆಬ್ಸೈಟ್ನಲ್ಲಿ

ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ದಾಖಲಾತಿಗಳನ್ನು ಉಪನಿರ್ದೇಶಕರ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಮಡಿಕೇರಿ ಇಲ್ಲಿಗೆ ದಿನಾಂಕ 9/10/2026 5:30 ಒಳಗಾಗಿ ಸಲ್ಲಿಸುವುದು. ನಂತರ ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ದೀಕ್ಷಾಭೂಮಿ ನಾಗಪುರಕ್ಕೆ ಹೋಗಬಯಸುವ ಯಾತ್ರಾರ್ಥಿಗಳು, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಇವರಿಗೆ 9:00 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು. ಜಿಲ್ಲಾವಾರು ನಿಗದಿತ ಗುರಿಗಳಿಗಿಂತ ಹೆಚ್ಚು ಅರ್ಜಿಗಳು ಸ್ವೀಕೃತಗೊಂಡಲ್ಲಿ ವಯಸ್ಸಿನ ಶ್ರೇಷ್ಠತೆ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಸಮಯ ಈಗ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಕಸ್ತೂರಿ ರಂಗನ್ ವರದಿ, ಬರಗಾಲ ಕುರಿತಂತೆ ಮುಂದುವರಿದ ಚರ್ಚೆ. ಕೆಪಿಸಿ ಪಶುವೈದ್ಯರ ನೇಮಕಾತಿ ಹಗರಣ, ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸಿದ ಸಿಐಡಿ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟಪತಿಯವರಿಂದ ಇಂದು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ವಿಧಾನ ಪರಿಷತ್ನ 4 ಸ್ಥಾನಗಳ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಿಸಿದೆ. ವಿಧಾನ ಪರಿಷತ್ನ 2 ಶಿಕ್ಷಕರ ಹಾಗೂ 2 ಪದವೀಧರ ಕ್ಷೇತ್ರಗಳಿಗೆ ನಡೆಯಲಿರುವ ದ್ವೈವಾರ್ಷಿಕ ಚುನಾವಣೆಗೆ ಇದೇ 29ರಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು, ಅಕ್ಟೋಬರ್ 23ಕ್ಕೆ ಚುನಾವಣೆ ನಡೆಯಲಿದೆ. ಅಕ್ಟೋಬರ್ 27ರಂದು ಮತ ಎಣಿಕೆ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ಅಕ್ಟೋಬರ್ 6 ಆಗಿದ್ದು, 7ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಈ ಕ್ಷೇತ್ರಗಳಲ್ಲಿ ಮಾದರಿ ನೀತಿ ಸಂಹಿತೆ ತಕ್ಷಣದಿಂದಲೇ ಜಾರಿಗೆ ಬಂದಿದೆ. ವಿಧಾನ ಪರಿಷತ್ನ ಶಿಕ್ಷಕರು ಹಾಗೂ ಪದವೀಧರ ಕ್ಷೇತ್ರಗಳಿಗೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದ್ದು, ಒಂದು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ಚಿದಾನಂದ ಎಂ ಗೌಡ, ಪಶ್ಚಿಮ ಪದವೀಧರ ಕ್ಷೇತ್ರದ ಎಸ್ವಿ ಸಂಕನೂರು, ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಶಶಿಲ್ ಜಿ ನಮೋಶಿ ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪುಟ್ಟಣ್ಣ ಅವರ ಅವಧಿ ನವೆಂಬರ್ 11ಕ್ಕೆ ಕೊನೆಗೊಳ್ಳಲಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿಯ ಆರಂಭಿಕ ಅಡಿಪಾಯದಿಂದ ಹಿಡಿದು ತಂತ್ರಜ್ಞಾನದ ಅಗಾಧ ಪರಿವರ್ತನೆ ಹಾಗೂ ಸಾಧನೆಗೆ ಕಿಯೋನಿಕ್ಸ್ ಗಮನಾರ್ಹ ಕೊಡುಗೆ ನೀಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಿಯೋನಿಕ್ಸ್ನ 50ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ ಎಂದು ಬಣ್ಣಿಸಿದ್ದಾರೆ. 5 ದಶಕಗಳ ಯಶಸ್ವಿ ಪಯಣವು ಕರ್ನಾಟಕ ಜಾಗತಿಕ ತಂತ್ರಜ್ಞಾನ ತಾಣವಾಗಿ ರೂಪುಗೊಂಡಿರುವ ದೊಡ್ಡ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ತಂತ್ರಜ್ಞಾನ ಮಹತ್ವಾಕಾಂಕ್ಷೆಗಳ ಜೊತೆಗೆ ಕಿಯೋನಿಕ್ಸ್ ಪಾತ್ರವು ವಿಸ್ತರಿಸಿದೆ. ಇದು ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಅನುಷ್ಠಾನ ಸಂಸ್ಥೆಯಾಗಿಯೂ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಕಿಯೋನಿಕ್ಸ್ ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಕಲಬುರಗಿ ಸೇರಿದಂತೆ ಬೆಂಗಳೂರಿನ ಆಚೆಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವಲ್ಲಿ ಪ್ರಮುಖ ಹೆಜ್ಜೆ ಇಟ್ಟಿದೆ. ವಿಧಾನಸಭೆ ಕಲಾಪದಲ್ಲಿಂದು 2ನೇ ದಿನವೂ ಕಸ್ತೂರಿ ರಂಗನ್ ವರದಿ ಕುರಿತಂತೆ ವಿಶೇಷ ಚರ್ಚೆ ಮುಂದುವರೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಸದಸ್ಯ ವಿ ಸುನೀಲ್ ಕುಮಾರ್, ಉಡುಪಿ ಜಿಲ್ಲೆಯ 67 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಲಾಗಿದೆ. ಈ ಭಾಗದಲ್ಲಿ ಜನರು ಜೀವನ ನಡೆಸುವುದು ದುಸ್ತರವಾಗಿದೆ ಎಂದು ಬೆಳಕು ಚೆಲ್ಲಿದರು. ಕುಡಿಯುವ ನೀರಿನ ಪೈಪ್ಲೈನ್ ಹಾಕಲು ಅರಣ್ಯ ಇಲಾಖೆ ಪರವಾನಗಿ ನೀಡುತ್ತಿಲ್ಲ ಎಂದು ಸದನದ ಗಮನ ಸೆಳೆದರು. ಜನರ ಬದುಕಿನ ಜೊತೆಗೆ ಪಶ್ಚಿಮ ಘಟ್ಟವೂ ಉಳಿಯಬೇಕು ಎಂದು ಅಭಿಪ್ರಾಯಪಟ್ಟರು. ಶಾಸಕ ಟಿಡಿ ರಾಜೇಗೌಡ ಮಾತನಾಡಿ, ಸದನ ಒಮ್ಮತದಿಂದ ಈ ವರದಿಯನ್ನು ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದರು. ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ವಿಷಯ ಪ್ರಸ್ತಾಪಿಸಿ, ಉತ್ತರ ಕನ್ನಡ ಜಿಲ್ಲೆ ರಾಜ್ಯದ ಅತಿ ಹೆಚ್ಚಿನ ಪ್ರಮಾಣದ ಪಶ್ಚಿಮ ಘಟ್ಟ ಪ್ರದೇಶ ಹೊಂದಿರುವ ಜಿಲ್ಲೆಯಾಗಿದೆ. ಇಲ್ಲಿನ ಜನರು ಈಗಾಗಲೇ ಕಾಳಿ, ಬೇಡ್ತಿ, ಗಂಗಾವಳಿ, ಶರಾವತಿ ಸಹಿತ 5 ಜಲವಿದ್ಯುತ್ ಯೋಜನೆಗೆ, ಕೈಗಾ ಅಣುವಿದ್ಯುತ್ ಸ್ಥಾವರಕ್ಕೆ ಹಾಗೂ ಸೀಬರ್ಡ್ ನೌಕಾನೆಲೆಗೆ ಅಪಾರ ತ್ಯಾಗ ಮಾಡಿದ್ದಾರೆ ಎಂದು ತಿಳಿಸಿದರು. ಶಾಸಕಿ ಭಾಗೀರಥಿ ಮುರುಳ್ಯ ಮಾತನಾಡಿ, ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ 26 ಗ್ರಾಮಗಳು ಸೇರಿದ್ದು, ಈ ಭಾಗದ ಜನರ ಹಿತರಕ್ಷಣೆ ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಕಸ್ತೂರಿ ರಂಗನ್ ವರದಿ ಹಾಗೂ ರಾಜ್ಯದಲ್ಲಿ ಉಂಟಾಗಿರುವ ಗಂಭೀರ ಬರ ಪರಿಸ್ಥಿತಿಯ ಕುರಿತು ವಿಧಾನಮಂಡಲದಲ್ಲಿ ಪಕ್ಷಾತೀತವಾಗಿ

0: ಸಮಗ್ರ ಚರ್ಚೆ ನಡೆಸಿ ರಾಜ್ಯದ ಹಿತಾಸಕ್ತಿಗೆ ಪೂರಕವಾದ ಒಮ್ಮತದ ನಿರ್ಣಯ ಕೈಗೊಳ್ಳಬೇಕಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ಬಾರಿ ಬರ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆಯ ತೀವ್ರ ಕೊರತೆ ಕಂಡು ಬಂದಿದ್ದು ಕೃಷಿ ಚಟುವಟಿಕೆ ಮತ್ತು ರೈತರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಪೆಸಿಫಿಕ್ ಸಾಗರದ ಮೇಲ್ಮೈ ನೀರಿನ ತಾಪಮಾನ ಹೆಚ್ಚಳದಿಂದ ಉಂಟಾಗುವ ಎಲ್ನಿನೋ ಪ್ರಕ್ರಿಯೆಯು ಮಳೆ ಕೊರತೆಗೆ ಕಾರಣವಾಗಿದ್ದು ಈ ಬಾರಿ ಅದರ ತೀವ್ರತೆ ಹೆಚ್ಚಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ವಾಡಿಕೆಯಂತೆ ಸುಮಾರು 852 ಮಿಲಿಮೀಟರ್ ಮಳೆಯಾಗಬೇಕಿತ್ತು, ಆದರೆ 642 ಮಿಲಿಮೀಟರ್ ಮಳೆಯಷ್ಟೇ ದಾಖಲಾಗಿದೆ. ರಾಜ್ಯದ ಸರಾಸರಿ ಮಳೆ ಕೊರತೆ ಶೇಕಡಾ 36%, ದಕ್ಷಿಣ ಒಳನಾಡಿನಲ್ಲಿ ಶೇಕಡಾ 46%, ಉತ್ತರ ಒಳನಾಡಿನಲ್ಲಿ ಶೇಕಡಾ 44%, ಮಲೆನಾಡಿನಲ್ಲಿ ಶೇಕಡಾ 38%, ಹಾಗೂ ಕರಾವಳಿ ಭಾಗದಲ್ಲಿ ಶೇಕಡಾ 28%ರಷ್ಟು ಮಳೆ ಕೊರತೆ ದಾಖಲಾಗಿದೆ ಎಂದು ವಿವರಿಸಿದರು. ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿತ್ತು. ನಿರಂತರ ಪರಿಶೀಲನೆಯ ಬಳಿಕ ಮತ್ತೆ 23 ತಾಲೂಕುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇನ್ನು 53 ತಾಲೂಕುಗಳನ್ನು ಬರಪಟ್ಟಿಗೆ ಸೇರಿಸಲಾಗುತ್ತಿದ್ದು ಒಟ್ಟು 177 ತಾಲೂಕುಗಳು ಬರಪೀಡಿತ ಪ್ರದೇಶಗಳಾಗಿ ಘೋಷಣೆಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದ ತನಿಖೆಯ ಪ್ರಗತಿಯ ಕುರಿತ ವರದಿಯನ್ನು ಸಿಐಡಿ ರಾಜ್ಯ ಸರ್ಕಾರ ಹಾಗೂ ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಕೆಪಿಎಸ್ಸಿ ಮೂಲಕ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಕುರಿತಾದ ಈ ವರದಿಯಲ್ಲಿ ಹಣದ ವರ್ಗಾವಣೆಯ ವಿವರಗಳು, ಬಂಧಿತ ಬಿಜೆಪಿ ಮುಖಂಡ ಬಸವರಾಜ ಕನ್ನಾಳೆ ಸೇರಿದಂತೆ ಮಧ್ಯವರ್ತಿಗಳ ಶಾಮೀಲು ಹಾಗೂ ನೇಮಕಾತಿ ಪ್ರಕ್ರಿಯೆಯನ್ನು ತಿರುಚುವಲ್ಲಿ ಅಧಿಕಾರಿಗಳ ಪಾತ್ರದ ಬಗ್ಗೆ ಮಾಹಿತಿ ನೀಡಲಾಗಿದೆ. ತನಿಖೆಯ ವೇಳೆ ಸುಮಾರು 22 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ವಜ್ರದ ಆಭರಣಗಳಲ್ಲದೆ 1,50,00,000 ಹೆಚ್ಚಿನ ಹಣವನ್ನು ಪತ್ತೆ ಹಚ್ಚಲಾಗಿದೆ. ಕನಿಷ್ಠ 3 ಅಭ್ಯರ್ಥಿಗಳು ಕನ್ನಾಳೆಗೆ ಒಟ್ಟು 60 ಲಕ್ಷ ರೂಪಾಯಿ ನಗದು ನೀಡಿದ್ದಾರೆ ಎಂದು ತನಿಖೆಯಲ್ಲಿ ಉಲ್ಲೇಖಿಸಲಾಗಿದೆ. ಕನ್ನಾಳೆ ಮತ್ತು ಅವರ ಸಹಚರರಿಗೆ ಸಂಬಂಧಿಸಿದ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಗಣನೀಯ ಪ್ರಮಾಣದ ಹಣ ಇರುವುದನ್ನು ಸಿಐಡಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಹಿರಿಯ ನಟ ಅನಂತ್ ನಾಗ್ ಅವರಿಗೆ 2024 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಲಿದ್ದಾರೆ. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಕನ್ನಡದ ಮಿಥ್ಯ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆಯಲಿದೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಹಾಗೂ ಈ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅವರಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಸಿಕ್ಕಿದೆ. ಅತ್ಯುತ್ತಮ ಬಾಲನಟ ಪ್ರಶಸ್ತಿಗೆ ಮಿಥ್ಯ ಸಿನಿಮಾಗಾಗಿ ಅತೀಶ್ ಎಸ್ ಶೆಟ್ಟಿ ಭಾಜನರಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತು ಒಂದು ನೋಟ ಇಲ್ಲಿದೆ. 2020 ಜುಲೈ 29 ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5 ತರಗತಿಯವರೆಗೆ ಮಾತೃಭಾಷೆ ಅಥವಾ ಗೃಹಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಯೋಜನೆಯು ದೇಶಾದ್ಯಂತ 8.9 ಲಕ್ಷಕ್ಕೂ ಹೆಚ್ಚು ಶಾಲೆಗಳ ಸುಮಾರು 4.2 ಕೋಟಿಗೂ ಅಧಿಕ ಮಕ್ಕಳಿಗೆ ತಲುಪುವ ಮೂಲಕ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ವೇತನ ಪರಿಷ್ಕರಣೆ ಮತ್ತು ದೈನಂದಿನ ಕರ್ತವ್ಯದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಕೋರಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ತುರ್ತು ಸಮಯದಲ್ಲಿ ಬಡವರಿಗೆ ಸಿಗಬೇಕಾದ ಮೂಲಭೂತ ಜೀವರಕ್ಷಕ ಸೇವೆಯನ್ನು ಸ್ಥಗಿತಗೊಳಿಸಿದ್ದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆಯಲ್ಲಿ ಶಿಷ್ಟಾಚಾರವನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗುತ್ತಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಎಂ ಕಾರಜೋಳ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ

0: ಸಿರುವುದಾಗಿ ಘೋಷಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರಾಜ್ಯದ ತಂತ್ರಜ್ಞಾನ ನಾಯಕತ್ವಕ್ಕೆ ಕಿಯೋನಿಕ್ಸ್ ಕೊಡುಗೆ ಅಪಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಕಸ್ತೂರಿ ರಂಗನ್ ವರದಿ, ಬರಗಾಲ ಕುರಿತಂತೆ ಮುಂದುವರೆದ ಚರ್ಚೆ. ಕೆಪಿಎಸ್ಸಿ ಪಶುವೈದ್ಯರ ನೇಮಕಾತಿ ಹಗರಣ, ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸಿದ ಸಿಐಡಿ. ಹಿರಿಯ ನಟ ಅನಂತ್ನಾಗ್ ಅವರಿಗೆ ರಾಷ್ಟ್ರಪತಿ ಅವರಿಂದ ಇಂದು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ, ನಮಸ್ತೆ.
1: ಗುರುಜಿ, ಆಜ್ ಆಪ್ ಹಮೇ ಕ್ಯಾ ಪಡಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ, ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ.
3: ಜಲ್ದಿ ಸುನಾಯಿ ಗುರುಜಿ, ಹಮೇ ಕಹಾನಿ ಸುನಿನಿ ಹೈ.
2: ಕ್ಯೂ ನಹೀ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
2: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
1: ಜಾಮೂನ್ ಮರನಾ ಗುರುಜಿ?
2: ಶಿಲ್ಪ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
2: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹಿ ಸ್ವಾದಿಷ್ಟ ಥೆ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ, ವಹ ಬಂದರ್ ಉನ್ಹಿ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೇ ರಹತಾ ಥಾ.
1: ಗುರುಜಿ, ಮಜೆ ಸೇ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
2: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
1: ಮಗರ್ಮಚ್ಚ ಯಾನಿ ಕ್ಯಾ ಹೈ?
2: ಮಗರ್ಮಚ್ಚ ಅಂದರೆ ಮೊಸಳೆ, ಉಸೆ ಮಗರ್ ಭಿ ಕಹತೆ ಹೈ. ಮಗರ್ಮಚ್ಚ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
1: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
2: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಜೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಜೆ ಭಿ ಖಿಲಾಓ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮ್ಹೆ ಭಿ ಜಾಮೂನ್ ಖಿಲಾಉಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು.

0: ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
1: ಹಾ ಠೀಕ್ ಕಹ. ಬಂದರ್ ಜಾಮುನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ ಔರ್ ಮಗರ್ ಪೇಟ್ ಭರ್ ಕೆ ಖಾತಾ. ಜಬ್ ಉಸ್ಕಾ ಪೇಟ್ ಭರ್ ಜಾತಾ ಅಪ್ನಿ ಪತ್ನಿ ಕೆ ಲಿಯೆ ಭಿ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮುನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
0: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸುಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
1: ಹೌದು.
0: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥೀ ಗುರುಜಿ?
1: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥೀ ಜಿಸೇ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮುನೋ ಪರ್ ಜಾನ್ ಛಿಡಕ್ತಿ ಥೀ.
0: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
1: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ್ ಜಾಮುನ್ ಖಾಯಾ ಕರ್ತಿ ಥೀ. ಅಪ್ನೆ ಪತಿ ಸೇವಾ ಜಾನ್ ಗಯಿ ಥೀ ಕಿ ವಹ ಜಾಮುನೋ ಕೋ ಕಹಾ ಸೇ ಲಾತಾ ಹೈ. ಅಭಿ ಇನ್ ಜಾಮುನೋ ಸೇ ಉಸ್ಕಾ ಮನ್ ನಹೀ ಭರ್ತಾ ಥಾ. ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
0: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
1: ಹೌದು. ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
0: ತಬುಸ್ನೆ ಕ್ಯಾ ಕಿಯಾ?
1: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೇ ಅಪ್ನೆ ಮನ್ ಕಿ ಬಾತ್ ಕಹೆ ಡಾಲಿ ಔರ್ ಜಾನ್ತಿ ಹೋ ಉಸ್ಕಿ ಇಚ್ಛಾ ಬಹುತ್ ಹೀ ಬುರಿ ಥೀ.
0: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು. ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
1: ಹಾ, ಉಸ್ನೆ ಕಹಾ ಯೇ ಜಾಮುನ್ ಕಿತ್ನಿ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ್ ಜಾಮುನೋ ಕೋ ಖಾತಾ ಹೈ. ಇತ್ನೆ ಸಾರೆ ಸ್ವಾದಿಷ್ಟ ಜಾಮುನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ. ಮೈ ಉಸ್ ಬಂದರ್ ಕೋ ಹೀ ಖಾನಾ ಚಾಹತಿ ಹೂ, ಆಜ್ ಉಸೆ ಹೀ ಲಾಯಿಯೇ. ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು.
0: ಜಿ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ. ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು? ನಾನು ಆ ಕೋತಿಯನ್ನೇ ತಿನ್ನಬೇಕು, ಅದನ್ನೇ ಕರೆದು ತನ್ನಿ.
2: ಅರೆ, ಆಮೇಲೇನಾಯ್ತು?
1: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬ್ರಾ ಗಯಾ. ಉಸ್ಕೋ ಪತ್ನಿ ಪರ್ ಭೀ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭೀ. ಕ್ಯಾ ಕರೆ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ ಲೇಕಿನ್ ವಹ ನಹೀ ಮಾನಿ. ಉಸ್ಕಾ ಏಕ್ ಹೀ ಹಠ ಥಾ ಕಿ ಬಂದರ್ ಕೋ ಖಾನಾ ಹೈ. ಅಬ್ ಮಗರ್ಮಚ್ಛ ಕ್ಯಾ ಕರೆ, ಇಸಿ ದುವಿಧಾ ಮೇ ವಹ ಬಂದರ್ ಕೆ ಪಾಸ್ ಆಯಾ.
0: ದುವಿಧಾ ಅಂದ್ರೆ ಏನು ಗುರುಜಿ?
1: ದುವಿಧಾ ಅಂದ್ರೆ ಚಿಂತೆ ಅಥವಾ ಸಂದೇಹ ಎಂದು.
0: ಓಹೋ, ಹೆಂಡತಿಯ ಮಾತು ಕೇಳಿ ಮೊಸಳೆಯು ಚಿಂತೆಗೀಡಾಯಿತು. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನೂ ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
1: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖಕರ್ ಬಂದರ್ನೇ ಪೂಛಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ? ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹೀ ಬತಾವೋಗೆ?
0: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
1: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ಮಚ್ಚನೆ ಉಸ್ಕೆ ಸಾಮ್ನೆ ಝೂಟ್ ಬೋಲಾ, ಕಹಾ ಮೇರಿ ಪತ್ನಿ ತುಮೆ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೆ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರೋ, ಮೈ ತುಮ್ಹಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ಮಚ್ಚ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ಕರ್ ಬೈಠ ಗಯಾ. ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
0: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
2: ಅಯ್ಯೋ ಪಾಪ ಕೋತಿ.
0: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
1: ಹಾ, ತೈರ್ತೆ ಹುವೆ ಮಗರ್ಮಚ್ಚ ತಲಾಬ್ ಕೆ ಬೀಚ್ ಮೇ ಆಗೆ.

0: उसने सोचा बंदर अभी भाग नहीं सकता। तब उसने बंदर से कहा,
1: ओहो ಮೊಸಳೆಯು ತೇಲುತ್ತಾ ಕೊಳದ ಮಧ್ಯಭಾಗಕ್ಕೆ ಬಂದಿದೆ.
2: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
0: ತುಮ್ಸೆ ಜಾಮೂನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ ಉಸೆ ಬಹುತ್ ಪಸಂದ್ ಹೈ ತುಮ್ ತೋ ಬಹುತ್ ಸಾರೆ ಜಾಮೂನ್ ಖಾತೆ ಹೋ ತುಮ್ಹಾರಾ ಶರೀರ್ ತೋ ಔರ್ ಭಿ ಸ್ವಾದಿಷ್ಟ ಹೋಗಾ ನಾ ಮೇರಿ ಪತ್ನಿ ತುಮ್ಹೇ ಹಿ ಖಾನಾ ಚಾಹತಿ ಹೈ ಇಸಿಲಿಯೇ ತುಮ್ಹೇ ಲೇ ಜಾ ರಹಾ ಹೂಂ.
1: ಹಾ ಗುರುಜಿ, ಗೊತ್ತಾಯ್ತು.
2: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
0: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ. ಉಸ್ಕೋ ಕುಚ್ ಭಿ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೆ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ. ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ್ ಉಸ್ನೆ ಮಗರ್ಮಚ್ಚ ಸೇ ಕಹಾ,
1: ಮೊಸಳೆಗೆ ಭಯವಾಗತೊಡಗಿತು.
3: ಹೌದು, ಕುಚ್ ಭಿ ನಹೀ ಸೂಜಾ ಅಂದ್ರೆ
2: ಏನೂ ಮಾಡಲು ತೋಚಲಿಲ್ಲ ಅಂತ.
1: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು
3: ಹಿಮ್ಮತ್ ನಹೀ ಹಾರಿ ಅಂದ್ರೆ
2: ಎದೆಗುಂದಲಿಲ್ಲ.
1: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು,
0: ದೋಸ್ತ್ ತುಮ್ಹಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ लेकिन मेरा हृदय तो मेरे शरीर से भी स्वादिष्ट है. अच्छा तो मैं तुम्हारा हृदय ही उसे दूंगा. कैसे मित्र, मेरा हृदय तो मैंने पेड़ पर ही रखा हुआ है. अगर तुम पहले ही बोलते तो मैं अपना हृदय लेकर आता.
2: गेळेया, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೆ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
1: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
2: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
1: ತೋ ಮಗರ್ಮಚ್ನೆ ಕ್ಯಾ ಕಹಾ?
0: ಮಗರ್ನೆ ಕಹಾ, ಅಚ್ಚಾ ಮಿತ್ರ, ಕೋಯಿ ಬಾತ್ ನಹೀ, ಮೈ ತುಮ್ಹೇ ಪೇಡ್ ಕೆ ಪಾಸ್ ಲೇ ಜಾತಾ ಹೂಂ. ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೇ ಆ ಜಾನಾ, ಚಲೋ.
1: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ. ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
0: ಬಹುತ್ ಬಡಿಯಾ ವಿದ್ಯಾ.
2: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೈ.
1: ಹಾಂ, ಫಿರ್ ಕ್ಯಾ ಹುವಾ?
0: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ್ ಪೇಡ್ ಪರ್ ಚಡ್ಕರ್ ಬೈಠ್ ಗಯಾ ಔರ್ ಮಗರ್ ಸೆ ಕಹನೆ ಲಗಾ.
1: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.
2: ಕ್ಯಾ ಕಹಾ? ಏನು ಹೇಳಿತು?
0: ಧೋಕೆಬಾಸ್, मैंने तुम पर भरोसा किया, अपना मित्र बनाया और हर दिन जामुन खिलाए. तुमने तो मेरे साथ विश्वासघात किया. मेरा हृदय तो मेरे सीने में है, उसे मैं पेड़ पर कैसे रख सकता हूँ? तुमने मुझे मार डालने के लिए झूठ कहा, पर मैंने झूठ बोलकर अपनी जान बचाई है. चले जाओ यहाँ से. फिर मगरमच्छ शर्माता हुआ वहां से चला गया.
1: अब्बा, ಕೋತಿ ಬಚಾವಾಯ್ತು.
0: ಅಚ್ಚಾ
2: ಗುರುಜಿ, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
0: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
1: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಜೆ ಬಹುತ್ ಪಸಂದ್ ಆಯಿ.
2: ಮುಜೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
0: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಚ್ ನಯಾ ಪಢೇಂಗೆ.
2: ಧನ್ಯವಾದ್ ಗುರುಜಿ.
1: ನಮಸ್ತೆ ಗುರುಜಿ.
0: ನಮಸ್ತೆ ಬಚ್ಚೋ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
5: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

kid.

0: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್. ಈಗ ಸಮಯ 4:31. ಈಗ ವಾಣಿಜ್ಯ ಪ್ರಕಟಣೆಗಳು.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ಗೀತಮಾಧುರ್ಯ
3: ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ಮ್ಯಾಗೆ ಅಂದಾದ ಚಂದಾದ ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ.
1: ಗೀತಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ.
2: ನೀವು ಹಾಡ್ತೀರಾ?
4: ಇದೇ ಭಾನುವಾರ ಅಂದ್ರೆ ಸೆಪ್ಟೆಂಬರ್ 27
2: ಮಧ್ಯಾಹ್ನ 3:00 to 4:00
4: ಗೀತಮಾಧುರ್ಯ, ವೈವಿಧ್ಯಮಯ ಹಾಡುಗಳ ಹೂರಣ.

0: ಕೂಡಿದೆ.
1: ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು
0: 0822 2228 5 5 8 ಮತ್ತೊಂದು ದೂರವಾಣಿ ಸಂಖ್ಯೆ 2281 2 9.
2: ಗೀತಾ ಮಾಧುರ್ಯ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: The number you've dialed is currently busy. Kindly try.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090128.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಇನ್ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
8: ಅದು ಒಂದು ಶಕ್ತಿ.
7: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
8: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗ್ ಮಾತ್ರ.
7: ಧೂಮಪಾನ, ಮದ್ಯಪಾನ, ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶ.

0: ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 4:04:29. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಅರೆ ಭಾಷೆ ಐಸಿರಿ.
2: ಇಂದಿನ ಅರೆಭಾಷೆ ಐಸಿರಿ ಕಾರ್ಯಕ್ರಮಕ್ಕೆ ಕೇಳುಗ ಬಾಂಧವಕ್ಕೆಲ್ಲ ಸ್ವಾಗತ. ಪ್ರಕೃತಿನ ಯಾರು ಉಳಿಸೋಕೋ, ನಾವೇ ಮಾತಾಡುವೆ. ಉದಯ ಕುಮಾರಿ, ಚೆಂಬು.
3: ಜೀವನ ಇದೊಂದು ನೌಕೆ. ಈ ನೌಕೆ ಕೆಲವು ಸರ್ತಿ ರೌದ್ರ ಅಲೆಗಳಿಂದ ಕೂಡಿದ ಸಮುದ್ರ ರಾಜನ ನರ್ತನದ ಹಂಗೆ ಕಂಡದೆ. ಕೆಲವು ಸರ್ತಿ

ಅಲ್ಲದ ಬಿಳಿ ನೀರಿನಂಗೆ ಕಂಡದೆ. ಈ ನೌಕೆಲಿ ಪಯಣಿಗರಾದ ನಾವು ಪಡ್ಕಂಬಂಥದ್ದು ಕಳ್ಕಂಬಂಥದ್ದು ಸುಮಾರು ಇದ್ದದೆ. ಹಂಗೇನೆ ಜ್ಞಾನಿಗ ಅಜ್ಞಾನಿಗ ವಿವೇಕಿಗ ಅವಿವೇಕಿಗ ಹಿಂಗೆ ಎಲ್ಲ ಥರಲ್ಲಿ ನೋಡಕ್ಕೆ. ಈ ನೌಕೆಲಿ ನಮ್ಮೊಟ್ಟಿಗೆ ಹೋಗುವ ಪ್ರಾಣಿ ಪಕ್ಷಿಗಳ ಬೆಲೆ ನಗಣ್ಯ ಔಟು. ಈ ನೌಕೆಲಿ ಹೋಗುವ ಪಯಣಿಗರ ತೂಕ ಪೂರ್ತಿ ಪ್ರಕೃತಿ ಮಾತೆ ನಮ್ಮ ಮೇಲೆ ಬಿದ್ದದೆ. ಈ ಪ್ರಕೃತಿ ಮಾತೆಗೆ ಅವಳ ಮಕ್ಕ ಎಂಥವೇ ಇದ್ದರೂ ಎಲ್ಲದರ ಮರೆತು ಒಂದೇ ದೃಷ್ಟಿಯಿಂದ ನೋಡಿದೆ. ನಾವಿಕ ಇಲ್ಲದ ಈ ನೌಕೆಗೆ ಪ್ರಕೃತಿ ಮಾತೆನೇ ನಾವಿಕಳದೆ. ಪಯಣಿಗರ ಅಳಿವು ಉಳಿವು ಪ್ರಕೃತಿ ಮಾತೆನ ಕೈಲಿರ್ದು ಅಕ್ಷರಶಃ ನಿಜ. ಹೊಡೆಯುವ ಜಡಿಮಳೆ ಬೀಸುವ ಬಿರುಗಾಳಿಗೆ ಪಾಂಬುವ ನೌಕೆನ ದಡ ಸೇರಿಸುವ ತಾಕತ್ತು ಪ್ರಕೃತಿ ಮಾತೆನ ಹೆಗಲು ಮೇಲೆ ಹೊತ್ತುಟು. ಪ್ರಕೃತಿ ಮಾತೆ ಅವಳ ಕೆಲಸಗಳ ಭಾರಿ ಜಾಗೃತಿಯಲ್ಲಿ ಮಾಡಕಾಕನ ಪಯಣಿಗರಾದ ನಾವು ನಮ್ಮ ಆಸೆಗಳ ತೀರ್ಸಿಕ್ಕಾಗಿ ಎಷ್ಟೇ ಮುಂದೆ ಬಂದರೂ ಒಂದೊಂದೇ ಹಜ್ಜೆಗಳ ಹಿಂದೆ ಇಸುವ ಪರಿಸ್ಥಿತಿ ಬಂದದೆ. ಇದಕ್ಕೆಲ್ಲ ನಾವೇ ಕಾರಣಕರ್ತರಾದವೆ. ಅಂದು ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬರ್ತಿತ್ತು, ಅದಕ್ಕೆ ಕಾರಣನೂ ಇತ್ತು. ಬಾನಕ್ಕೆ ಮುಟ್ಟುವಷ್ಟು ಎತ್ತರಲ್ಲಿ ಮರಗ ಬೆಳೆದು ಹೋದ ಹೋದಲ್ಲಿ ಮಳೆ ಕಾಡುಗ ಮೋಡಗಳ ಆಕರ್ಷಿಸಿ ಮಳೆ ಬರ್ತಿತ್ತು. ಆ ಕಾಡುಗಳಲ್ಲಿ ಸೂರ್ಯನ ಬಿಸಿಲು ಬೀಳುವಷ್ಟು ಸೆರೆ ಇರ್ತಿತ್ಲೆ. ಇಂದು ಅದೆಲ್ಲ ಮಾಯಕಾವುಟು. ಕಾರಣ ಬಾನಕ್ಕೆ ಹತ್ತಿಕೆ ಏಣಿಸಿದಂಗೆ ಮೊಬೈಲ್ ಟವರ್ಗಳ ಸಂಖ್ಯೆ ಲೆಕ್ಕ ಇಲ್ಲದಷ್ಟು ತಲೆ ಎತ್ತಿ ನಿಂತುಟು. ದೊಡ್ಡ ದೊಡ್ಡ ಕಾರ್ಖಾನೆಗ ಹಿಂಗಾಗಿ ನೀರಿನ ಅಂಶ ನೆಲದ ತಾಪಮಾನ ಗಾಳಿ ಬೆಳಕು ಕಡಿಮೆ ಆವುಟು. ಈ ಕಾರ್ಖಾನೆ ವಾಹನಗಳಿಂದ ಬರುವ ಹೊಗೆಂದಾಗಿ ನಾವು ಉಸಿರಾಡುವ ಗಾಳಿಲಿ ಕೂಡ ವಿಷ ತುಂಬಿ ನೆಲದ ಮೇಲೆ ಮತ್ತೆ ನೀರಲ್ಲಿ ಬದುಕುವ ಜೀವಗಳ ಸಂಖ್ಯೆ ಕಡಿಮೆ ಆವುಟು. ಕಾಡಲ್ಲಿ ಸಿಕ್ಕುವ ದೈ ಮರ ಬೊಳ್ಳಿಗ ಅಳೆದು ಹೋಗುಟು. ಆದರೂ ಮನುಷ್ಯ ಪ್ರಕೃತಿನ ಹಾಳು ಮಾಡ್ದರ ಇನ್ನೂ ನಿಲ್ಲಿಸಿತ್ಲೆ. ಯುದ್ಧ ವಿಮಾನ ಸಬ್ಮೆರಿನ್ ಯುದ್ಧ ನೌಕೆಗ ಕ್ಷಿಪಣಿ ಕಣ್ಣು ಮುಚ್ಚಿ ಬುಡಿಕೆ ಮುಂದೆ ಇಡೀ ಜಗತ್ತಿನನೆ ಭಸ್ಮ ಮಾಡುವ ಅಣುಬಾಂಬು ಇದೆಲ್ಲ ವಿಜ್ಞಾನನ ಎತ್ತಿ ಹಿಡಿಯುವ ಸಾಧನೆ. ಆದರೂ ಮನುಷ್ಯ ಕುಲಕ್ಕೆ ಬಾಧಕ ತಂದದೆ. ಹಂಗೇನೆ ಪೇಟೆ ಹಳ್ಳಿಗಳ ಸೆರಂಗಡಿಲಿ ಪ್ಲಾಸ್ಟಿಕ್ ರಾಶಿಗಳ ನೋಡಕ್ಕೆ ಆ ರಾಶಿಗೆ ಕಿಚ್ಚಿ ಇಸಿ ಕಣ್ಣು ಮೂಕು ಬುಡಿಕಾಗದ ಹೊಗೆ ಇದು ತಿಂಗಳ ಕಟ್ಲೆಯಲ್ಲಿ ಇದ್ದದೆ. ಇನ್ನೊಂದು ಕಡೆ ನೀರಿಗಾಗಿ ಪರದಾಟ. ಜಲಾಶಯಗಳಲ್ಲಿ ನೀರಿನ ಸಮಸ್ಯೆಯಿಂದ ಕರೆಂಟಿನ ಸಮಸ್ಯೆ ಆಗಿದ್ದದೆ. ಹಿಂಗೆ ಬೇರೆ ಬೇರೆ ತರಲಿ ತೊಂದರೆಗ ಹುಟ್ಟಿರು ಇಂದಿನ ಪೇಪರ್ ನಾಳೆನ ವೇಸ್ಟ್ ಪೇಪರ್ ಆದೆ. ಸಾಧಿಸಿದರೆ ಸಬಳವನ್ನೂ ನುಂಗಬಹುದು. ಈ ಮಾತು ಯಾರ ತಲೆಯಲ್ಲಿನೂ ಇಲ್ಲೆ. ಹಂಗಾಗಿ ಪ್ರಕೃತಿ ಮಾತೆನ ತಾಳ್ಮೆನ ಕಟ್ಟಡ ಬಿರ್ಕುಬಿಟ್ಟುಟು. ಅವಳ ಸರ್ರನ್ನ ಕೊರ್ದು ಬೋರ್ವೆಲ್ ಸುರಂಗ ಮಾರ್ಗಗಳ ಕೊರ್ದು ನರಕ ಕೊಡುಕನ ನಾವಿಕಳಾದ ಮಾತೆನ ಮುಷ್ಟಿಲಿರುವ ಹಿಡ್ತನ ಕಳ್ಕಂಡದೆ. ನಮ್ಮ ಸರ್ರಕ್ಕೆ ಗಾಯ ಆಗಿ ರಕ್ತಬಾಕನ ನಾವಿಗೆ ತಲೆ ತಿರುಗಿದೆ. ಹಿಂಗಿರ್ಕನ ಇಡೀ ಜಗತ್ತಿನ ಭಾರ ಅವಳ ಮೇಲೆ ಬೀಳ್ಕನ ಮಾತೆ ಒಮ್ಮೆ ಆದರೂ ಒದಕ್ಕೇ ಒದಕಕಾದೆ. ಈ ಪಯಣಿಗರೆಲ್ಲ ಬೇವು ಬೆಲ್ಲ ತಿಂದರೂ ಅವರವರ ಆಸೆ ಗೋಪುರಗಳ ದಾಟಿ ಹೋಗ್ತವಳು ಮಾತೆ ಕ್ಷಮಯಾ ಧರಿತ್ರಿ. ಅವಳ ಅಳಿವು ಉಳಿವಿನ ಮೇಲೆ ನಿಗ ಇಸದೆ ಕೆಟ್ಟ ಆಸೆಗಳ ಮನಸ್ಸಿಲಿಸಿ ಅವಳ ಸಂಪತ್ತುಗಳ ಅಗತ್ಯಕ್ಕಿಂತ ಹೆಚ್ಚಿ ತಕೊಂಡು ಅವಳ ಕೆಂಪು ಕಣ್ಣಿಗೆ ಗುರಿ ಆಗ್ತವಳು. ಈ ಪಯಣಿಗರ ಕೆಟ್ಟ ಆಸೆ ಆಲೋಚನೆಗೆ ಮಾತೆನ ಬಾಳು ಕಷ್ಟಲಿ ಸೆಕ್ಕುಕನ ಅವಳಿಗೆ ಅವಳನ್ನೇ ಕಾಪಾಡಿಕಂಬ ಬಲನ ಕಳ್ಕಂಡದೆ. ಅತಿವೃಷ್ಟಿ ಅನಾವೃಷ್ಟಿಗಳೊಟ್ಟಿಗೆ ಪ್ರಕೃತಿ ವಿಕೋಪಕ್ಕೆ ಬೊಲಿ ಆದ ಒಲ್ದ ದುರ್ದೈವ. ಇದರೆಲ್ಲ ನೋಡ್ಕನ ಬೇಜಾರದೆ. ಆದರೆ ಇಂಥ ಪರಿಸ್ಥಿತಿ ನಾವಿಗೆ ಬಾಕಿಲೇತ ಯಾರೂ ನೆನೆಸುದು ಬೇಡ. ಎಲ್ಲಿ ಏನಾದೇತ ಹೇಳಿಕಾದ್ಲೆ. ಒಮ್ಮೆ ಶ್ರೀಮಂತ ಹಳ್ಳಂದ ಆಚೆ ಹೋಗಿ ದೋಣಿಗಾಗಿ ಕಾದು ನಿಂತಿತ್ತು. ಅರ್ಧ ಬಟ್ಟೆ ಹಾಕಂಡಿ ಇದ್ದ ಬಡಮ ಬಂದು ಶ್ರೀಮಂತನ ಹಕ್ಕಲೆ ನಿಂತಿತ್ತು. ಶ್ರೀಮಂತ ಬಡವನ ನೋಡಿ ಹಣ್ಯ ದೂರಲ್ಲಿ ಹೋಗಿ ನಿಂತತು. ಬಡವಂಗೆ ಬೇಜಾರಾದೆ. ಬಡವ ಹೇಳ್ದೆ, ಒಂದು ವೇಳೆ ದೋಣಿ ಮುಚ್ಚಿರೆ ಎಲ್ಲಿ ನಿಲ್ಲುವರಿ ಇತ್ತ ಕೇಳ್ಕನ ಅವನ ಗತ್ತನ ತೋರಿಸಿದೆ. ಹಣ್ಯ ಹೊತ್ತಲ್ಲಿ ದೋಣಿ ಬಾತು. ಶ್ರೀಮಂತ ಬಡವ ದೋಣಿ ಹತ್ತಿದೋ. ಹಣ್ಯ ಹೊತ್ತಲ್ಲಿ ಬಡವನ ಮಾತು ನಂಗೆ

0: ದೋಣಿ ಮುಚ್ಚಿ ಶ್ರೀಮಂತ ನೀರು ಲೀಪಾಂಬುದರ ನೋಡಿ ಬಡವ ಶ್ರೀಮಂತನ ದಡ ಸೇರಿಸಿತು. ಶ್ರೀಮಂತ ಬಡವಂಗೆ ಕೈ ಮುಗ್ತು. ಅಯ್ಯೋ, ನಾ ಬಡವ, ನೀವ್ಯಾಕೆ ನಂಗೆ ಕೈ ಮುಗಿದು? ನಾ ನನ್ನ ಕೆಲಸನ ಮಾಡ್ದಷ್ಟೇ. ಎಷ್ಟಾದರೂ ನೀವು ಶ್ರೀಮಂತರಲ್ಲ. ಬಡವನ ಮಾತು ಶ್ರೀಮಂತಂಗೆ ಪಾಠ ಕಲಿಸಿತು. ಹಂಗೇನೆ ಪ್ರಕೃತಿ ಮಾತೆಗೆ ಯಾರ ಮೇಲೂ ಭೇದ ಭಿನ್ನೆ ಇಲ್ಲೆ. ಹಂಗಾಗಿ ಈ ಕಷ್ಟ ನಷ್ಟದ ದೂರಕ್ಕೆ ಪ್ರಕೃತಿನ ಉಳಿಸಮ, ಉಳಿಸಿಕಾಗಿ ನಾವೆಲ್ಲ ಕೈ ಜೋಡಿಸಮ.
1: ಇದುವರೆಗೆ ಪ್ರಕೃತಿನ ಯಾರು ಉಳಿಸೋಕು? ನಾವೇ. ಮಾತಾಡ್ದವು ಉದಯ ಕುಮಾರಿ ಚೆಂಬು. ಈಗ ಕೋಡಿ ಜಯಲಕ್ಷ್ಮಿ ಬಾಲಕೃಷ್ಣ ಅವು ಹಾಡ್ದ ಒಂದು ಸೋಬಾನೆ ಪದ.

0: ಇದುವರೆಗೆ ಹೆಣ್ಣು ಹುಡುಕುವ ಸೋಬಾನೆ ಪದ ಹಾಡಿದವು ಕೋಡಿ ಜಯಲಕ್ಷ್ಮಿ ಬಾಲಕೃಷ್ಣ. ಇದು ಇಂದಿನ ಅರೆಭಾಷೆ ಐಸಿರಿ.
1: ಅರೆಭಾಷೆ ಐಸಿರಿ ಕಾರ್ಯಕ್ರಮ ಕೇಳಿದಿರಿ. ನಿರ್ವಹಣೆ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ರವರೆಗೆ ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237477 2237478 ಅಥವಾ 2237449 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹೆರ್ಟ್ಸ್. ಶ್ರೋತೃಗಳೇ, ಈಗ ಭಾವಗೀತೆಗಳ ಸಮಯ. ಭಾವಗೀತೆಗಳನ್ನ ಆಲಿಸೋಣ. ಮೊದಲಿಗೆ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ಎಂಬ ಗೀತೆಯನ್ನು ಕೇಳೋಣ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಗೀತೆಯನ್ನ ರಚಿಸಿದ್ದಾರೆ ದಾರಾ ಬೇಂದ್ರೆ.

ಆ ನದಿಯ ದಡದಲ್ಲಿ ಹಾಡನುಲಿಯುವ ಹಕ್ಕಿ ಹಾರಿ ಬಂದು ಸೇರಿಲ್ಲಿ ನನ್ನ ಕೊರಳ ಬುಡದಲ್ಲಿ ಎನ್ನುವ ಗೀತೆಗೆ ಧ್ವನಿಯಾಗಿದ್ದಾರೆ ಶರದಿ ಪಾಟೀಲ್. ರಚನೆ ಮಾಧವಿ ಭಂಡಾರಿಯವರದ್ದು. ಸಂಗೀತ ನೀಡಿದ್ದಾರೆ ಟಿ ಜಿ ಗೋಪಾಲಕೃಷ್ಣನ್.

ಶ್ರೋತೃಗಳೇ, ಇದು ನಿಮ್ಮ ಗಮನಕ್ಕೆ ಇಂದು ಸಂಜೆ 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಭೂಕಂಪನ ಕುರಿತು ಜಾಗೃತಿ ಕಾರ್ಯಕ್ರಮ ಕಂಪನಕ್ಕೊಂದು ಸ್ಪಂದನ. ರಚನೆ, ನಿರೂಪಣೆ ಮತ್ತು ನಿರ್ಮಾಣ ಎಂಎಂ ಶ್ರುತಿ, ಸಹ ನಿರೂಪಣೆ ಸಂತೋಷ್ ಕೆಎನ್. ಅಕ್ಷರ ನ.

ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.

0: ಶ್ರೋತೃಗಳೇ, ಈಗ ಸಮಯ 4:29:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ನೆನಪುನಿನಾದ ನೆನಪುನಿನಾದ
1: ಕಾರ್ಯಕ್ರಮ. ನೆನಪುನಿನಾದ
3: ನೆನಪುನಿನಾದ
1: ಕಾರ್ಯಕ್ರಮ. ನೆನಪುನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪುನಿನಾದ
1: ನೆನಪುನಿನಾದ
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಚಿ ಉದಯಶಂಕರ್ ಅವರು ರಚಿಸಿರುವ ಗೀತಾ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಂಗೀತ ನೀಡಿದ್ದಾರೆ ಇಳಯರಾಜಾ.

ಮುಂದಿನ ಗೀತೆ ದೇವತಾ ಮನುಷ್ಯ ಚಿತ್ರದ್ದು. ಹಾಡಿಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ರಚನೆ ಜೀವುದಯ ಶಂಕರ್ ಅವರದ್ದು, ಸಂಗೀತ ಸಂಯೋಜಿಸಿದ್ದಾರೆ ಉಪೇಂದ್ರ ಕುಮಾರ್.

ಜೀವ ಅಮೂಲ್ಯವಾದದ್ದು. ಹುಟ್ಟು ಸಾವು ಇವುಗಳ ನಡುವಿನ ಕಾಲದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಅನುಭವದ ಪಾಕವನ್ನೇ ನಮಗೆ ನೀಡ್ತಾ ಹೋಗುತ್ತೆ. ಆ ಅನುಭವವನ್ನ ಪಾಠವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು.

0: ಶರೀರದಿಂದ ಹಾರಿ ಹೋದಂತಹ ಪ್ರಾಣ ಪಕ್ಷಿ ಮತ್ತೆಂದೂ ಸಿಗಲಾರದು. ಪ್ರತಿಯೊಂದು ಕ್ಷಣವನ್ನ ಪ್ರೀತಿಸೋಣ, ಧೈರ್ಯದಿಂದ ಬರುವಂತಹ ಸವಾಲುಗಳನ್ನ ಎದುರಿಸೋಣ.
1: ಬಾಳು ಇಲ್ಲೇ ಬಾಳು, ಬಾಳನ್ನೇ ಬೆಳಕ ಕೇಳು.
0: ಜೀವ ಅಮೂಲ್ಯವಾದದ್ದು.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿ ಬಯಲು ದಾರಿ ಚಿತ್ರದ ಗೀತೆ. ಶಿವದೇ ಶಂಕರ್ ಅವರು ಸಾಹಿತ್ಯ ರಚಿಸಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ನೀ ಬರೆದ ಕಾದಂಬರಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ವಿಜಯಾನಂದ್ ಅವರು ಸಂಗೀತ ನೀಡಿರುವ ಈ ಗೀತೆಗೆ ಸಾಹಿತ್ಯ ರಚಿಸಿದ್ದಾರೆ ಆರ್ ಎನ್ ಜಯಗೋಪಾಲ್.

ಇನ್ನು ಕೇಳಿ ನೀನನ್ನ ಗೆಲ್ಲಲಾರೆ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು. ಸಂಗೀತ ಸಂಯೋಜನೆ ಇಳೆಯರಾಜ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಸ್ತೂರಿ ನಿವಾಸ ಚಿತ್ರದ ಗೀತೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ. ಜಿಕೆ ವೆಂಕಟೇಶ್ ಅವರು ಸಂಗೀತ ನೀಡಿರುವ ಈ ಗೀತೆಯನ್ನು ರಚಿಸಿದ್ದಾರೆ ಆರ್ ಎನ್ ಜಯಗೋಪಾಲ್.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

0: ಶ್ರೋತೃಗಳಿಗೆ ಈಗ ಸಮಯ 5:32. ಈಗ ಜಾಹೀರಾತುಗಳು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರ್ ಬೆಂಗಳೂರು ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
6: ಬ್ಯಾಂಗ್ಳೂರ್ ಮೈಸೂರು ರೋಡು ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪ್ಬಿಡ್ತಾರೆ. ಕರೆಕ್ಟು, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಾದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕ್ಯಾನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
5: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್, ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
3: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರಾ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಆಕಾಶವಾಣಿ ಮಡಿಕೇರಿ, ಶ್ರೋತೃಗಳೇ, ಸಮಯ 5:07. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
7: ಆಕಾಶವಾಣಿ ಮಡಿಕೇರಿ.

0: ನಮ್ಮ ಪರಿಸರ ನಮ್ಮ ಭವಿಷ್ಯ, ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ.
1: ತಾರೆಗಳ ಪುನಸುತ ಮುಗಿಗೇರಿ ತಿರುಗಿ
0: ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ.

ಇಂದಿನ ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೂಕಂಪನ ಕುರಿತ ಜಾಗೃತಿ ಕಾರ್ಯಕ್ರಮ ಕಂಪನಕ್ಕೊಂದು ಸ್ಪಂದನ. ಶ್ರೋತೃಗಳೇ, ಪ್ರಕೃತಿ ನಮ್ಮ ಬದುಕಿನ ಆಧಾರವಾದರೂ ಅದೇ ಪ್ರಕೃತಿ ಕೆಲವೊಮ್ಮೆ ತನ್ನ ಅಸಾಮಾನ್ಯ ಶಕ್ತಿಯನ್ನ ಪ್ರದರ್ಶಿಸುವಾಗ ನಾವು ಅಚ್ಚರಿಗೊಳ್ತೇವೆ, ಕೆಲವೊಮ್ಮೆ ಭಯಪಡ್ತೇವೆ. ಅಂತಹ ಪ್ರಕೃತಿಯ ವಿಕೋಪಗಳಲ್ಲಿ ಭೂಕಂಪನವು ಅತ್ಯಂತ ಭಯಾನಕವಾದದ್ದು. ಭೂಮಿ ತನ್ನ ಒಳಗಿನ ಚಲನೆಗಳಿಂದ ಕಂಪಿಸುವ ಈ ಘಟನೆ ಕೇವಲ ಭೌತಿಕ ಬದಲಾವಣೆ ಮಾತ್ರ ಅಲ್ಲ, ಮಾನವ ಜೀವನ, ಪರಿಸರ ಮತ್ತು ಜೀವಜಗತ್ತಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ. ನಮ್ಮ ಪರಿಸರದ ಸಮತೋಲನವನ್ನು ಅರಿತುಕೊಳ್ಳುವಲ್ಲಿ, ಪ್ರಕೃತಿಯ ಸೂಚನೆಗಳನ್ನು ಗೌರವಿಸುವಲ್ಲಿ ಭೂಕಂಪನಗಳ ಅಧ್ಯಯನ ಬಹಳ ಮುಖ್ಯವಾಗಿದೆ. ಇಂದಿನ ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೂಕಂಪನ ಅಂದ್ರೆ ಏನು, ಅದು ಹೇಗೆ ಉಂಟಾಗುತ್ತದೆ ಮತ್ತು ಅದರ ಪರಿಣಾಮಗಳು ಪರಿಸರದ ಮೇಲೆ ಹೇಗೆ ಬೀರುತ್ತದೆ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿ ಪಡೆಯೋಣ. ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ತಿಳಿದಿರಬೇಕಾದ ವಿಚಾರ ಅಂದ್ರೆ ಭೂಕಂಪನ ಅಂದ್ರೆ ಏನು ಅನ್ನೋದು. ಭೂಮಿಯ ಮೇಲ್ಮೈ ಅಥವಾ ಒಳಭಾಗದಲ್ಲಿ ಏಕಾಏಕಿ ಉಂಟಾಗುವ ಕಂಪನವನ್ನ ಭೂಕಂಪ

0: ಅಂತ ಕರೆಯಲಾಗತ್ತೆ. ಇದು ಭೂಮಿಯ ಒಳಗಿನ ಶಿಲಾಫಲಕಗಳು ಅಂದರೆ ಟೆಕ್ಟೋನಿಕ್ ಪ್ಲೇಟ್ಸ್ ಚಲಿಸುವಾಗ ಅಥವಾ ಒತ್ತಡದಿಂದ ಹಠಾತ್ ಜಾರುವಾಗ ಉಂಟಾಗುತ್ತೆ. ಈ ಜಾರಿಕೆಯ ಪರಿಣಾಮವಾಗಿ ಸಂಗ್ರಹವಾಗಿದ್ದ ಶಕ್ತಿ ಹೊರಬಂದು ತರಂಗಗಳ ರೂಪದಲ್ಲಿ ಹರಡಿ ನಾವು ಅನುಭವಿಸುವ ಕಂಪನವನ್ನ ಉಂಟು ಮಾಡುತ್ತೆ. ಇದನ್ನು ಸರಳವಾಗಿ ಹೇಳೋದಾದರೆ ಭೂಮಿಯ ಒಳಗೆ ಉಂಟಾಗುವ ಶಕ್ತಿಯ ಬಿಡುಗಡೆ ಭೂಮಿಯ ಮೇಲ್ಮೈಯಲ್ಲಿ ಕಂಪನವಾಗಿ ಕಾಣಿಸುವುದೇ ಭೂಕಂಪ. ಇದು ಕೆಲವು ಸಂದರ್ಭಗಳಲ್ಲಿ ಸಣ್ಣ ಮಟ್ಟದಲ್ಲಿ ಮಾತ್ರ ಅನುಭವವಾಗಬಹುದು, ಆದರೆ ಕೆಲವೊಮ್ಮೆ ಭಾರೀ ಹಾನಿ ಉಂಟು ಮಾಡುವಷ್ಟು ತೀವ್ರವೂ ಆಗಿರಬಹುದು.
1: ಕೇಳುಗರೆ, ಭೂಕಂಪನ ಉಂಟಾಗಲು ಕಾರಣಗಳಾದರೂ ಏನು ಎಂಬುದರ ಬಗ್ಗೆ ಹೇಳೋದಾದರೆ, ಅರ್ಥ್ಕ್ವೇಕ್ ಉಂಟಾಗುವುದು ಭೂಮಿಯ ಒಳಗಿನ ಶಕ್ತಿಗಳ ಚಲನೆಯಿಂದ. ಇದರ ಹಿಂದೆ ಹಲವಾರು ಕಾರಣಗಳಿವೆ. ಇಂದಿನ ಕಾರ್ಯಕ್ರಮದಲ್ಲಿ ಕೆಲವು ಮುಖ್ಯ ಕಾರಣಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲನೆಯ ಕಾರಣ, ಟೆಕ್ಟಾನಿಕ್ ಫಲಕಗಳ ಚಲನೆ. ನಮ್ಮ ಭೂಮಿಯ ಮೇಲ್ಮೈ ಹಲವಾರು ದೊಡ್ಡ ಟೆಕ್ಟಾನಿಕ್ ಫಲಕಗಳಿಂದ ಕೂಡಿದೆ. ಈ ಫಲಕಗಳು ಅಥವಾ ತಟ್ಟೆಗಳು ನಿಧಾನವಾಗಿ ಚಲಿಸುತ್ತಿರುತ್ತವೆ. ಅಂದರೆ ಎರಡೂ ಫಲಕಗಳು ಒತ್ತಿಕೊಳ್ಳುವಾಗ, ದೂರ ಸರಿಯುವಾಗ ಅಥವಾ ಒಂದರ ಮೇಲೆ ಮತ್ತೊಂದು ಜಾರುವಾಗ ಈ ಎಲ್ಲ ಚಲನೆಗಳಿಂದ ಶಕ್ತಿ ಬಿಡುಗಡೆಯಾಗಿ ಭೂಕಂಪನ ಉಂಟಾಗುತ್ತದೆ. ಇನ್ನೊಂದು ಕಾರಣ, ಜ್ವಾಲಾಮುಖಿ ಚಟುವಟಿಕೆ. ಜ್ವಾಲಾಮುಖಿಯ ಒಳಗಿನ ಮ್ಯಾಗ್ಮ ಅಂದರೆ ಶಿಲಾಪಾಕ ಇಲ್ಲವೇ ಉರಿದ ದ್ರವ, ಇದು ಮೇಲಕ್ಕೆ ಒತ್ತಡ ತರುತ್ತದೆ. ಈ ಒತ್ತಡದಿಂದ ಭೂಮಿ ಕಂಪಿಸಿ ಭೂಕಂಪನ ಉಂಟಾಗಬಹುದು. ಮತ್ತೊಂದು ಕಾರಣ, ಭೂಪದರದ ಬಿರುಕುಗಳು. ಭೂಮಿಯ ಮೇಲ್ಮೈಯಲ್ಲಿ ಇರುವ ಬಿರುಕುಗಳು ಮೇಲೆ ಒತ್ತಡ ಹೆಚ್ಚಾದಾಗ ಅದು ಅಕಸ್ಮಾತ್ ಬಿಡುಗಡೆ ಆಗುತ್ತದೆ. ಈ ಸಮಯದಲ್ಲಿ ಭೂಮಿ ತಕ್ಷಣ ಕದಲುತ್ತದೆ. ಇದುವೇ ಭೂಕಂಪ. ಕೆಲವೊಮ್ಮೆ ಮಾನವನ ಕಾರ್ಯಗಳಿಂದಲೂ ಭೂಕಂಪನ ಉಂಟಾಗಬಹುದು. ಅಂದರೆ ಅಣುಪರೀಕ್ಷೆ, ಗಣಿಗಾರಿಕೆ, ಅಣೆಕಟ್ಟು ನಿರ್ಮಾಣ, ಸ್ಫೋಟಕ ವಸ್ತುಗಳ ಬಳಕೆ, ಇವು ಭೂಮಿಯ ಒಳಗಿನ ಸಮತೋಲನವನ್ನು ಬದಲಾಯಿಸುತ್ತವೆ. ಹಾಗೆಯೇ ಇನ್ನೊಂದು ಮುಖ್ಯ ಕಾರಣ, ಭೂಗರ್ಭದ ಕುಸಿತ. ಭೂಮಿಯೊಳಗಿನ ಖಾಲಿ ಜಾಗಗಳು ಕುಸಿದಾಗ, ಉದಾಹರಣೆಗೆ ಗುಹೆಗಳು, ಸಣ್ಣ ಮಟ್ಟದ ಭೂಕಂಪನಗಳು ಉಂಟಾಗಬಹುದು. ಇವಿಷ್ಟು ಭೂಕಂಪನ ಉಂಟಾಗಲು ಕೆಲವು ಮುಖ್ಯ ಕಾರಣಗಳು.
0: ಎಲ್ಲರಿಗೂ ತಿಳಿದಿರುವ ಹಾಗೆ ಭೂಕಂಪನದಿಂದ ಉಂಟಾಗುವ ಅನಾಹುತಗಳು ತುಂಬಾ ಗಂಭೀರವಾಗಿರುತ್ತವೆ. ಅವು ಮಾನವ ಜೀವನ, ಆಸ್ತಿ ಮತ್ತು ಪರಿಸರಕ್ಕೆ ದೊಡ್ಡ ಹಾನಿ ಉಂಟು ಮಾಡುತ್ತೆ. ಭೂಕಂಪನದ ಕಂಪನದಿಂದ ಮನೆಗಳು, ಶಾಲೆಗಳು, ಆಸ್ಪತ್ರೆಗಳು ಹಾಗೆ ದೊಡ್ಡ ದೊಡ್ಡ ಕಟ್ಟಡಗಳು ಕುಸಿದು ಬೀಳುತ್ತವೆ. ಇದರಿಂದ ಅನೇಕ ಜನರು ಗಾಯಗೊಂಡೋ ಅಥವಾ ಸಾವನ್ನಪ್ಪುತ್ತಾರೆ ಕೂಡ. ಇನ್ನು ಸಮುದ್ರದ ಒಳಗೆ ಭೂಕಂಪನ ಉಂಟಾದರೆ ಭಾರೀ ಅಲೆಗಳು ಅಂದರೆ ಸುನಾಮಿ ಉಂಟಾಗಿ ಕರಾವಳಿ ಪ್ರದೇಶಗಳಲ್ಲಿ ಭಾರೀ ಹಾನಿ ಉಂಟು ಮಾಡುತ್ತದೆ. ಸಮುದ್ರದ ಒಳಗೂ ಭೂಕಂಪ ಉಂಟಾಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಸಮುದ್ರದ ಒಳಗೆ ಇರುವ ಪ್ಲೇಟ್ಗಳು ಒತ್ತಡದಿಂದ ಅಕಸ್ಮಾತ್ ಜಾರಿದಾಗ ಭೂಕಂಪನ ಉಂಟಾಗುತ್ತೆ. ಆಗ ಸಮುದ್ರದ ನೀರು ಕದಡಿ ಸುನಾಮಿ ಸಂಭವಿಸಬಹುದು. ಹಾಗೆಯೇ ಭೂಕಂಪನದಿಂದ ಬೆಂಕಿ ಅವಘಡಗಳು ಸಂಭವಿಸಬಹುದು. ಪರ್ವತ ಪ್ರದೇಶಗಳಲ್ಲಿ ಭೂಕಂಪನದಿಂದ ಮಣ್ಣು ಮತ್ತು ಕಲ್ಲುಗಳು ಜಾರಿ ಲ್ಯಾಂಡ್ಸ್ಲೈಡ್ ಉಂಟಾಗುತ್ತದೆ. ಇದು ರಸ್ತೆ ಸಂಚಾರಕ್ಕೂ ಅಡ್ಡಿಯನ್ನುಂಟು ಮಾಡುವುದಲ್ಲದೆ ಜನರ ಸಂಚಾರವನ್ನೇ ತಡೆಯುತ್ತದೆ. ಅಷ್ಟೇ ಅಲ್ಲದೆ ಸೇತುವೆಗಳು, ನೀರು ಮತ್ತು ವಿದ್ಯುತ್ ವ್ಯವಸ್ಥೆಗಳು ಹಾನಿಗೊಳಗಾಗುತ್ತವೆ. ಇದರಿಂದ ದಿನನಿತ್ಯದ ಜೀವನ ಬಹಳ ಕಷ್ಟಕರವಾಗುತ್ತೆ. ಅನೇಕ ಜನರು ತಮ್ಮ ಮನೆಗಳನ್ನ ಕಳೆದುಕೊಂಡು ನಿರಾಶ್ರಿತರಾಗ್ತಾರೆ. ತಾತ್ಕಾಲಿಕ ಶಿಬಿರಗಳಲ್ಲಿ ಜೀವನ ನಡೆಸಬೇಕಾದ ಸಂದರ್ಭಗಳು ಎದುರಾಗಬಹುದು. ಒಟ್ಟಿನಲ್ಲಿ ಭೂಕಂಪನವು ಪ್ರಾಕೃತಿಕ ವಿಪತ್ತುಗಳಲ್ಲಿ ಅತ್ಯಂತ ಅಪಾಯಕಾರಿ. ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಭದ್ರತಾ ನಿಯಮಗಳನ್ನು ಪಾಲಿಸುವುದು ತುಂಬಾ ಮುಖ್ಯ.
1: ಭೂಕಂಪನಗಳು ಎಲ್ಲಿ ಬೇಕಾದರೂ ಸಂಭವಿಸಬಹುದು, ಆದರೆ ಕೆಲವು ವಿಶೇಷ ಪ್ರದೇಶಗಳಲ್ಲಿ ಅವು ಸಂಭವಿಸುವ ಸಾಧ್ಯತೆ ಹೆಚ್ಚು. ಪೆಸಿಫಿಕ್, ರಿಂಗ್ ಆಫ್ ಫೈರ್, ಜಪಾನ್, ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ನ್ಯೂಜಿಲೆಂಡ್, ಇದು ವಿಶ್ವದಲ್ಲಿಯೇ ಅತ್ಯಂತ ಭೂಕಂಪ ಪ್ರಾಬಲ್ಯ ಇರುವ ಪ್ರದೇಶ. ವಿಶ್ವದ 80%-90% ದೊಡ್ಡ ಭೂಕಂಪನಗಳು ಇಲ್ಲಿ ಸಂಭವಿಸುತ್ತವೆ. ಹಾಗೆ ಆಲ್ಪೈನ್, ಹಿಮಾಲಯನ್ ಬೆಲ್ಟ್, ದಕ್ಷಿಣ ಯುರೋಪ್, ಇಟಲಿ, ಟರ್ಕಿ, ಇರಾನ್ ಮತ್ತು ಹಿಮಾಲಯ ಪರ್ವತ ಸಾಲಿನ ಪ್ರದೇಶಗಳಲ್ಲಿ ವಿಶ್ವದ ಸುಮಾರು 15%

20% ಭೂಕಂಪಗಳು ಸಂಭವಿಸುತ್ತವೆ. ಭಾರತದಲ್ಲೂ ಕೆಲವು ಪ್ರದೇಶಗಳು ಭೂಕಂಪನದ ದೃಷ್ಟಿಯಿಂದ ಹೆಚ್ಚು ಅಪಾಯದಲ್ಲಿದೆ. ಇದನ್ನು ಸೆಸ್ಮಿಕ್ ಝೋನ್ ಅಂತ ವಿಂಗಡಿಸಲಾಗುತ್ತೆ. ಭಾರತವನ್ನು ಮುಖ್ಯವಾಗಿ ಝೋನ್ 2, ಝೋನ್ 3, ಝೋನ್ 4, ಝೋನ್ 5 ಎಂದು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಝೋನ್ 5 ಅಂದರೆ ಅತ್ಯಂತ ಅಪಾಯ ಮತ್ತು ಹೆಚ್ಚು ಭೂಕಂಪ ಸಂಭವಿಸುವ ಪ್ರದೇಶ. ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶದ ಕೆಲವು ಭಾಗಗಳು, ಉತ್ತರಾಖಂಡ, ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ ಇತ್ಯಾದಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೂಡ ಭೂಕಂಪಗಳು ಹೆಚ್ಚು ತೀವ್ರವಾಗಿರುತ್ತವೆ. ಝೋನ್ 4 ಹೆಚ್ಚು ಭೂಕಂಪ ಸಂಭವಿಸುವ ಸಾಧ್ಯತೆ ಇರುವ ಪ್ರದೇಶ. ದೆಹಲಿ, ಪಂಜಾಬ್, ಹರಿಯಾಣದ ಕೆಲವು ಭಾಗಗಳು, ಬಿಹಾರ, ಪಶ್ಚಿಮ ಬಂಗಾಳದ ಕೆಲವು ಭಾಗಗಳು. ಝೋನ್ 3 ಮಧ್ಯಮ ಮಟ್ಟದ ಭೂಕಂಪಗಳ ಪ್ರದೇಶ, ಅಂದರೆ ಕರ್ನಾಟಕದ ಕೆಲವು ಭಾಗಗಳು, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಒಡಿಶಾ. ಝೋನ್ 2 ಭೂಕಂಪ ಸಂಭವಿಸಲು ಸಾಧ್ಯತೆ ಕಡಿಮೆ ಇರುವ ಪ್ರದೇಶ, ಅದು ನಮ್ಮ ಭಾರತದ ಒಳನಾಡಿನ ಕೆಲವು ಭಾಗಗಳು. ಇದಕ್ಕೆಲ್ಲ ಮುಖ್ಯ ಕಾರಣ ಭಾರತ ಇಂಡಿಯನ್ ಟೆಕ್ಟಾನಿಕ್ ಪ್ಲೇಟ್ ಮತ್ತು ಯುರೋಪಿಯನ್ ಪ್ಲೇಟ್ ನಡುವೆ ಇದೆ. ಈ ಪ್ಲೇಟ್ಗಳು ಡಿಕ್ಕಿ ಹೊಡೆಯುವುದರಿಂದ ಹಿಮಾಲಯ ಪ್ರದೇಶಗಳಲ್ಲಿ ಹೆಚ್ಚು ಭೂಕಂಪಗಳು ಸಂಭವಿಸುತ್ತವೆ.

0: ಈಗ ಭೂಕಂಪನವನ್ನು ಅಳೆಯಲು ಬಳಸುವ ಪ್ರಮುಖ ಮಾಪಕಗಳು ಮತ್ತು ಉಪಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಸೈಸ್ಮೋಗ್ರಾಫ್, ಭೂಕಂಪನದ ಕಂಪನಗಳನ್ನು ದಾಖಲಿಸುವ ಉಪಕರಣವನ್ನು ಸೈಸ್ಮೋಗ್ರಾಫ್ ಅಂತ ಕರೆಯಲಾಗುತ್ತೆ. ಭೂಮಿ ಕಂಪಿಸಿದಾಗ ಈ ಯಂತ್ರದಲ್ಲಿ ಇರುವ ನೀಡಲ್ ಅಂದರೆ ಸೂಜಿ ಕಾಗದದ ಮೇಲೆ ಅಲೆಗಳಂತೆ ರೇಖೆಗಳನ್ನು ಬಿಡುತ್ತದೆ. ಆ ರೇಖೆಗಳನ್ನು ಸೈಸ್ಮೋಗ್ರಾಮ್ ಅಂತ ಕರೀತಾರೆ. ರಿಕ್ಟರ್ ಮಾಪಕ, ರಿಕ್ಟರ್ ಸ್ಕೇಲ್, ಭೂಕಂಪನದ ತೀವ್ರತೆಯನ್ನು ಅಳೆಯಲು ಬಳಸುವ ಮಾಪಕ. ಇದನ್ನ ವಿಜ್ಞಾನಿ ಭೂಕಂಪ ಶಾಸ್ತ್ರಜ್ಞ ಚಾರ್ಲ್ಸ್ ಫ್ರಾನ್ಸಿಸ್ ರಿಕ್ಟರ್ ಅವರು ಅಭಿವೃದ್ಧಿಪಡಿಸಿದ್ರು. ಈ ಮಾಪಕದಲ್ಲಿ ಸಂಖ್ಯೆ ಹೆಚ್ಚಾದಂತೆ ಭೂಕಂಪನದ ಶಕ್ತಿ ತುಂಬಾ ಹೆಚ್ಚಾಗುತ್ತೆ. ಉದಾಹರಣೆಗೆ 1-3 ಬಹಳ ಸಣ್ಣ ಕಂಪನ ಅನುಭವವಾಗೋದಿಲ್ಲ, 4-5 ಸ್ವಲ್ಪ ಅನುಭವವಾಗುತ್ತೆ, 6-7 ಕಟ್ಟಡಗಳಿಗೆ ಹಾನಿಯಾಗುತ್ತೆ, 8 ಜಾಸ್ತಿ ಇದ್ರೆ ಭಾರಿ ವಿನಾಶ ಅಂತ ಅರ್ಥ. ಮೆರ್ಕಾಲಿ ಮಾಪಕ, ಮೆರ್ಕಾಲಿ ಸ್ಕೇಲ್, ಇದು ಭೂಕಂಪನದಿಂದ ಜನರಿಗೆ ಮತ್ತು ಕಟ್ಟಡಗಳಿಗೆ ಆಗುವ ಪರಿಣಾಮವನ್ನು ಅಳೆಯುತ್ತದೆ. ಇದರಲ್ಲಿ 1-12 ಮಟ್ಟಗಳವರೆಗೆ ಇರುತ್ತೆ. ಕೇಳುಗರೆ, ಈ ಮಾಪಕಗಳನ್ನು ಸುಲಭವಾಗಿ ನೆನಪಿಟ್ಕೊಳ್ಬೇಕು ಎಂದಿದ್ದಲ್ಲಿ ಹೀಗೆ ನೆನಪಿಡಿ. ಸೈಸ್ಮೋಗ್ರಾಫ್ ಕಂಪನವನ್ನು ದಾಖಲಿಸುತ್ತದೆ, ರಿಕ್ಟರ್ ಮಾಪಕ ಶಕ್ತಿಯನ್ನು ಅಳೆಯುತ್ತದೆ, ಮೆರ್ಕಾಲಿ ಮಾಪಕ ಪರಿಣಾಮವನ್ನು ಅಳೆಯುತ್ತದೆ.
1: ಭೂಕಂಪನದ ಕೇಂದ್ರ ಬಿಂದು ಫೋಕಸ್ ಅಂದರೆ ಭೂಮಿಯ ಒಳಭಾಗದಲ್ಲಿ ಭೂಕಂಪನ ಆರಂಭವಾಗುವ ನಿಖರವಾದ ಸ್ಥಳ. ಭೂಮಿಯ ಒಳಗೆ ಟೆಕ್ಟಾನಿಕ್ ಪ್ಲೇಟ್ಸ್ ಚಲಿಸುವಾಗ ಒತ್ತಡ ಸಂಗ್ರಹವಾಗುತ್ತೆ. ಆ ಒತ್ತಡ ಏಕಾಏಕಿ ಬಿಡುಗಡೆಯಾದಾಗ ಭೂಕಂಪನ ಉಂಟಾಗುತ್ತೆ. ಈ ಬಿಡುಗಡೆ ಆಗುವ ಮೊದಲ ಸ್ಥಳವೇ ಕೇಂದ್ರ ಬಿಂದು. ಭೂಮಿಯ ಮೇಲ್ಮೈಯಲ್ಲಿ ಕೇಂದ್ರ ಬಿಂದುವಿಗೆ ನೇರವಾಗಿ ಮೇಲಿರುವ ಸ್ಥಳವನ್ನ ಮೇಲಿನ ಕೇಂದ್ರ ಅಥವಾ ಮೇಲ್ಮೈ ಕೇಂದ್ರ ಅಂತ ಕರೆಯುತ್ತಾರೆ. ಸರಳವಾಗಿ ಹೇಳುವುದಾದ್ರೆ ಕೇಂದ್ರ ಬಿಂದು ಭೂಮಿಯ ಒಳಗೆ ಭೂಕಂಪನ ಶುರುವಾಗುವ ಸ್ಥಳ. ಉಪಕೇಂದ್ರ ಅಥವಾ ಮೇಲ್ಮೈ ಕೇಂದ್ರ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಅದರ ಮೇಲಿರುವ ಸ್ಥಳ. ಭೂಕಂಪನದ ಸಮಯದಲ್ಲಿ ಭೂಮಿಯೊಳಗೆ ಸಂಗ್ರಹವಾಗಿರುವ ಶಕ್ತಿಯು ಹೊರಬಂದು ಅಲೆಗಳ ರೂಪದಲ್ಲಿ ಹರಡುತ್ತವೆ. ಈ ಅಲೆಗಳೇ ನಾವು ಭೂಮಿಯಲ್ಲಿ ಕಂಪನವಾಗಿ ಅನುಭವಿಸುವಂಥದ್ದು. ಬಾಡಿ ವೇವ್ಸ್, ಇವು ಭೂಮಿಯ ಒಳಭಾಗದ ಮೂಲಕ ಹರಡುವ ಅಲೆಗಳು. ಇದರಲ್ಲಿ 2 ವಿಧಗಳಿವೆ, ಅದು ಪಿ ಅಲೆಗಳು ಮತ್ತು ಎಸ್ ಅಲೆಗಳು. ಪ್ರೈಮರಿ ವೇವ್ಸ್ ಅತಿ ವೇಗವಾಗಿ ಸಾಗುವ ಅಲೆಗಳು, ಘನ, ದ್ರವ, ಅನಿಲ ಎಲ್ಲದರಲ್ಲೂ ಸಾಗುತ್ತವೆ. ಮೊದಲು ಭೂಕಂಪನ ಕೇಂದ್ರದಿಂದ ಹೊರಬರುತ್ತವೆ. ಸೆಕೆಂಡರಿ ವೇವ್ಸ್ ಪ್ರೈಮರಿ ಅಲೆಗಳಿಗಿಂತ ನಿಧಾನ, ಕೇವಲ ಘನ ಪದಾರ್ಥಗಳಲ್ಲಿ ಮಾತ್ರ ಸಾಗುತ್ತವೆ. ಅವು ಭೂಮಿಯಲ್ಲಿ ಹೆಚ್ಚು ಕಂಪನ ಉಂಟು ಮಾಡುತ್ತದೆ. ಇವು ಬಾಡಿ ವೇವ್ಸ್ನಲ್ಲಿ ಬರುವಂಥದ್ದು. ಇನ್ನು ಮೇಲ್ಮೈ ಅಲೆಗಳು, ಸರ್ಫೇಸ್ ವೇವ್ಸ್, ಇವು ಭೂಮಿಯ ಮೇಲ್ಮೈಯಲ್ಲಿ ಹರಡುವ ಅಲೆಗಳು. ಇವುಗಳಿಂದಲೇ ಹೆಚ್ಚು ಹಾನಿ ಉಂಟಾಗುತ್ತದೆ. ಇದರಲ್ಲೂ 2 ರೀತಿಯ ಅಲೆಗಳಿವೆ, ಲವ್ ವೇವ್ಸ್ ಮತ್ತು ರೇಲೆಗ್ ವೇವ್ಸ್. ಲವ್ ಅಲೆಗಳು ಭೂಮಿಯನ್ನು ಅಡ್ಡವಾಗಿ ಅಲುಗಾಡಿಸುತ್ತದೆ, ಕಟ್ಟಡಗಳಿಗೆ ಹೆಚ್ಚು ಹಾನಿ ಮಾಡುತ್ತದೆ. ರೇಲಿಗ್ ಅಲೆಗಳು ಸಮುದ್ರ

0: ಸಮುದ್ರದ ಅಲೆಗಳಂತೆ ಮೇಲ್ಮೈಯನ್ನು ಓಲಾಡಿಸುತ್ತದೆ. ಜನರಿಗೆ ಹೆಚ್ಚು ತೀವ್ರವಾಗಿ ಇದು ಅನುಭವವಾಗುತ್ತದೆ.
1: ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಜನರು ಭೂಕಂಪ ಸಂಭವಿಸುವ ಮೊದಲು, ಕಂಪನವಾಗುವ ಸಮಯದಲ್ಲಿ ಮತ್ತು ನಂತರದಲ್ಲಿ ಕಡ್ಡಾಯವಾಗಿ ಮುನ್ನೆಚ್ಚರಿಕೆ ಹಾಗೂ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಭೂಕಂಪಕ್ಕೂ ಮೊದಲು ಮನೆಯಲ್ಲಿರುವ ಅಥವಾ ಕಚೇರಿಯಲ್ಲಿರೋ ಬೀಳಬಲ್ಲ ಭಾರವಾದ ವಸ್ತುಗಳನ್ನು ಭದ್ರಪಡಿಸಬೇಕು. ಕುಟುಂಬದವರ ಜೊತೆ ಎಮರ್ಜೆನ್ಸಿ ಪ್ಲಾನ್, ಅಂದರೆ ಯಾರನ್ನು ಸಂಪರ್ಕಿಸಬೇಕು, ಎಲ್ಲಿ ಸೇರಬೇಕು ಅಂತ ತಯಾರಿ ಮಾಡ್ಕೋಬೇಕು. ಟಾರ್ಚ್, ಫಸ್ಟ್ ಏಡ್, ನೀರು, ಆಹಾರ ಇರುವ ಎಮರ್ಜೆನ್ಸಿ ಕಿಟ್ಟನ್ನು ಇಟ್ಕೊಳ್ಬೇಕು. ಭೂಕಂಪ ನಿರೋಧಕ ಕಟ್ಟಡಗಳಲ್ಲಿ ವಾಸಿಸುವುದು ಉತ್ತಮ. ಇನ್ನು ಭೂಕಂಪ ನಡೆಯುವಾಗ ಏನ್ ಮಾಡಬೇಕು ಅಂದರೆ, ಭಯಪಡದೆ ಮೊದಲು ಶಾಂತವಾಗಿರಬೇಕು. ಡ್ರಾಪ್, ಕವರ್, ಹೋಲ್ಡ್ ಈ ವಿಧಾನವನ್ನು ಅನುಸರಿಸಬೇಕು. ಮನೆಯೊಳಗೆ ಇದ್ರೆ ಹೊರಗೆ ಓಡಬೇಡಿ, ಒಳಗೆ ಸುರಕ್ಷಿತ ಸ್ಥಳದಲ್ಲಿ ಇರಿ. ಅಥವಾ ಹೊರಗಿದ್ರೆ ಕಟ್ಟಡಗಳು, ವಿದ್ಯುತ್ ತಂತಿಗಳು, ಮರಗಳಿಂದ ದೂರ ಉಳಿಯಿರಿ. ವಾಹನದಲ್ಲಿ

0: ಭಯಪಡದೆ ಮೊದಲು ಶಾಂತವಾಗಿರಬೇಕು. ಡ್ರಾಪ್, ಕವರ್, ಹೋಲ್ಡ್ ಈ ವಿಧಾನವನ್ನ ಅನುಸರಿಸಬೇಕು. ಮನೆಯೊಳಗೆ ಇದ್ರೆ ಹೊರಗೆ ಓಡಬೇಡಿ, ಒಳಗೆ ಸುರಕ್ಷಿತ ಸ್ಥಳದಲ್ಲಿ ಇರಿ. ಅಥವಾ ಹೊರಗಿದ್ರೆ ಕಟ್ಟಡಗಳು, ವಿದ್ಯುತ್ ತಂತಿಗಳು, ಮರಗಳಿಂದ ದೂರ ಉಳಿಯಿರಿ. ವಾಹನದಲ್ಲಿದ್ರೆ ಸುರಕ್ಷಿತವಾಗಿ ನಿಲ್ಲಿಸಿ ಒಳಗೇನೇ ಇರಿ. ಭೂಕಂಪನದ ನಂತರವೂ ಜಾಗೃತಿ ವಹಿಸೋದು ಮುಖ್ಯ. ಹೇಗೆ ಅಂದ್ರೆ, ಗಾಯಗೊಂಡವರಿಗೆ ಮೊದಲು ಸಹಾಯ ಮಾಡಬೇಕು. ವಿದ್ಯುತ್, ಗ್ಯಾಸ್ ಲೈನ್ಗಳನ್ನ ಪರಿಶೀಲಿಸಿ ಹಾನಿಗೊಂಡ ಕಟ್ಟಡಗಳಲ್ಲಿ ಒಳಗೆ ಹೋಗಬೇಡಿ. ಸರ್ಕಾರದ ಸೂಚನೆಗಳನ್ನ ರೇಡಿಯೋ ಅಥವಾ ಇನ್ನಿತರ ಮಾಧ್ಯಮಗಳ ಮೂಲಕ ಗಮನಿಸಿ. ಶ್ರೋತೃಗಳೇ, ಭೂಕಂಪನವನ್ನ ತಡೆಯಲು ಸಾಧ್ಯವಿಲ್ಲ, ಆದರೆ ಜಾಗೃತಿ ಜೊತೆಗೆ ಸಿದ್ಧತೆ ಇದ್ದಲ್ಲಿ ಜೀವರಕ್ಷಣೆ ಸಾಧ್ಯ.
1: ಈಗಾಗಲೇ ಹೇಳಿದಂತೆ ಆದಷ್ಟು ಭೂಕಂಪ ನಿರೋಧಕ ಕಟ್ಟಡಗಳಲ್ಲಿ ವಾಸಿಸುವುದು ಉತ್ತಮ. ಹಾಗೆಂದ್ರೆ ಏನು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಅರ್ಥ್ಕ್ವೇಕ್ ರೆಸಿಸ್ಟೆಂಟ್ ಬಿಲ್ಡಿಂಗ್ಸ್ ಅಂದರೆ ಭೂಕಂಪದ ಸಮಯದಲ್ಲಿ ಹಾನಿ ಕಡಿಮೆ ಆಗುವಂತೆ ವಿನ್ಯಾಸಗೊಳಿಸಿದ ಕಟ್ಟಡಗಳು. ಬಲವಾದ ಅಡಿಪಾಯ, ಕಟ್ಟಡದ ಅಡಿಪಾಯವನ್ನು ಗಟ್ಟಿಯಾಗಿ ಮತ್ತು ಆಳವಾಗಿ ನಿರ್ಮಿಸಲಾಗುತ್ತದೆ. ಇದು ಭೂಕಂಪದ ಅಲೆಗಳನ್ನು ಸಮತೋಲನದಲ್ಲಿ ಇಡುತ್ತದೆ. ಲವಚಿಕ ರಚನೆ, ಕಟ್ಟಡವು ಸಂಪೂರ್ಣ ಗಟ್ಟಿಯಾಗಿರದೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕು. ಇದು ಭೂಕಂಪದ ಹೊಡೆತ ಬಂದಾಗ ಸ್ವಲ್ಪ ತೂಗಿದರೂ ಕುಸಿಯುವುದಿಲ್ಲ. ಶಿಯರ್ ವಾಲ್, ಕಟ್ಟಡದ ಒಳಗೆ ಗಟ್ಟಿಯಾದ ಗೋಡೆಗಳನ್ನು ನಿರ್ಮಿಸುವುದು, ಇವು ಅಡ್ಡದ ಒತ್ತಡವನ್ನು ತಡೆಹಿಡಿಯುತ್ತವೆ. ಕ್ರಾಸ್ ಬ್ರೇಸಿಂಗ್, ಉಕ್ಕಿನ ದಂಡಗಳನ್ನು ಎಕ್ಸ್ ಆಕಾರದಲ್ಲಿ ಹಾಕಲಾಗುವುದು, ಇವು ಕಟ್ಟಡದ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಬೇಸ್ ಐಸೋಲೇಷನ್, ಕಟ್ಟಡದ ಅಡಿಯಲ್ಲಿ ವಿಶೇಷ ಪದಾರ್ಥಗಳನ್ನು ಬಳಸುವುದು, ಇವು ಭೂಕಂಪದ ಕಂಪನವನ್ನು ಕಟ್ಟಡಕ್ಕೆ ಕಡಿಮೆ ತಲುಪುವಂತೆ ಮಾಡುತ್ತದೆ. ಕೇಳುಗರೆ, ಈಗ ಭಾರತದಲ್ಲಿ ಭೂಕಂಪ ಮಾಪನ ಕೇಂದ್ರಗಳು ಎಲ್ಲಿವೆ ಎಂಬುದನ್ನು ನೋಡೋದಾದರೆ, ಉತ್ತರ ಭಾರತದ ದೆಹಲಿ, ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಪಶ್ಚಿಮ ಭಾರತದ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಪೂರ್ವ ಭಾರತದ ಒಡಿಶಾ, ಬಿಹಾರ್, ಪಶ್ಚಿಮ ಬಂಗಾಳ, ಹಾಗೆಯೇ ಈಶಾನ್ಯ ಭಾರತದ ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶ, ಮಣಿಪುರ, ಮಿಜೋರಾಂ, ತ್ರಿಪುರಾದಲ್ಲೂ ಕೇಂದ್ರಗಳಿವೆ. ಅಲ್ಲದೆ ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರದೇಶದಲ್ಲೂ ಭೂಕಂಪ ಮಾಪನ ಕೇಂದ್ರಗಳಿವೆ. ಭಾರತದಲ್ಲಿ ಈಗ ಸುಮಾರು 170 ಹೆಚ್ಚು ಭೂಕಂಪ ಮಾಪನ ಕೇಂದ್ರಗಳು ವಿವಿಧ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ.

0: ಶ್ರೋತೃಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭೂಕಂಪನದ ಸ್ವಭಾವ, ಅದರ ಕಾರಣಗಳು, ಪರಿಣಾಮಗಳು, ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡೆವು. ಪ್ರಕೃತಿಯ ಈ ಅಘಾತಕಾರಿ ಶಕ್ತಿ ನಮಗೆ ಯಾವಾಗಲೂ ಎಚ್ಚರಿಕೆಯಿಂದ ಬದುಕುವ ಅಗತ್ಯವಿದೆ ಎಂಬುದನ್ನು ನೆನಪಿಸುತ್ತದೆ. ಭೂಕಂಪನವನ್ನು ತಡೆಯಲು ಸಾಧ್ಯವಿಲ್ಲದಿದ್ದರೂ ಅದರ ಪರಿಣಾಮಗಳನ್ನು ಕಡಿಮೆ ಮಾಡುವುದು ನಮ್ಮ ಕೈಯಲ್ಲಿದೆ. ಸರಿಯಾದ ಜಾಗೃತಿ, ವಿಜ್ಞಾನಾಧಾರಿತ ಕಟ್ಟಡ ನಿರ್ಮಾಣ ಮತ್ತು ತುರ್ತು ಸಂದರ್ಭಗಳಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ಅರಿವು ನಮ್ಮ ಜೀವವನ್ನು ರಕ್ಷಿಸಬಲ್ಲದು. ಆದ್ದರಿಂದ ಜಾಗೃತಿಯೇ ರಕ್ಷಣೆ ಎಂಬ ಸಂದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಕುಟುಂಬ ಮತ್ತು ಸಮಾಜದಲ್ಲಿ ಈ ಮಾಹಿತಿಯನ್ನ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನೆನಪಿರಲಿ,
1: ಜಾಗೃತಿಯೇ ರಕ್ಷಣೆ.
0: ನಮಸ್ಕಾರ.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು ಇದನ್ನು.

0: ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
1: ಇಂದಿನ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಭೂಕಂಪನ ಕುರಿತ ಜಾಗೃತಿ ಕಾರ್ಯಕ್ರಮ ಕಂಪನಕ್ಕೊಂದು ಸ್ಪಂದನ ಕೇಳಿದಿರಿ. ರಚನೆ, ನಿರೂಪಣೆ ಮತ್ತು ನಿರ್ಮಾಣ ಶ್ರುತಿ ಸಂಜೀವ್, ಸಹ ನಿರೂಪಣೆ ಸಂತೋಷ್ ಕೆ.

ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,

0: ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹರ್ಟ್ಸ್. ಶ್ರೋತೃಗಳೇ, ಈಗ ಸಮಯ 5:29:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್. ಶ್ರೋತೃಗಳೇ, ಕರೆ ಮಾಡಿ ಮಾತಾಡಿ ನಾವು ಕೇಳೋ ಸುಲಭವಾದ ಪ್ರಶ್ನೆಗೆ ಉತ್ತರ ನೀಡಿ ಅಂತ ಹೇಳ್ತಾ, ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827222558 ಅಥವಾ 2281299. ಮೊದಲ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ತಿಮ್ಮಪ್ಪ ಅವರೇ, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ ಮೇಡಮ್, ನೀವು?

0: ಮತ್ತು ಆಕಾಶ, ನೀ ಎಲ್ಲ ಬಳಗದವರು ಹೇಗಿದ್ದೀರಿ ಮೇಡಮ್?
1: ನಾವೆಲ್ಲ ಚೆನ್ನಾಗಿದ್ದೀವಿ.
0: ಎಲ್ಲರಿಗೂ ದೇವರ ಆಶೀರ್ವಾದ ಸದಾ ಇರಲಿ.
1: ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.
1: ಯಾವ ಹಾಡು ಬೇಕಾಗಿತ್ತು?
0: ನನಗೆ ಇವತ್ತು ಇವರು ಅನಂತನಗರವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿದೆ ಅಲ್ಲ ಮೇಡಮ್,
1: ಹೌದು,
0: ಅವರು ಎಲ್ಲ ನಟನೆಗಳು ತುಂಬಾ ಖುಷಿಯಾಗಿದೆ ನಮಗೆ, ನೋಡಿದ್ದೇವೆ.
1: ನಿಮ್ಮ ನೆಚ್ಚಿನ ನಟರ?
0: ನೆಚ್ಚಿನ ನಟರು ಅಂತ ಹೇಳ್ಬೋದು, ತುಂಬಾ ಜನ ಇದ್ದಾರೆ, ಅವರಲ್ಲಿ ಇವರು ಕೂಡ ಒಬ್ರು.
1: ಹಾ,
0: ಹಾಗಾಗಿ ಅವರಿಗೆ ಪ್ರಶಸ್ತಿ ಸಿಕ್ಕಿದ ಒಂದು ಖುಷಿಯಲ್ಲಿ ನಾರದ ವಿಜಯ ಚಿತ್ರದಿಂದ ಒಂದು ಇದು ಎಂತ ಲೋಕವಯ್ಯ, ಇದು ಎಂತ ಲೋಕವಯ್ಯ ಅಂತ ಒಂದು ಒಳ್ಳೆ ಹಾಡು ಉಂಟಲ್ಲ ಮೇಡಮ್.
1: ಹೌದು, ಕೆ ಜೆ ಯೇಸುದಾಸ್ ಅವರು ಹಾಡಿರೋದು.
0: ಹೌದು ಮೇಡಮ್.
1: ಹೌದು, ಆ ಗೀತೆಯನ್ನ ಪ್ರಸಾರ ಮಾಡೋಣ. ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರಾ?
0: ಎಲ್ಲ ನಾನು ಈಗ ಬಂದದಷ್ಟೇ, ಕೆಲಸಕ್ಕೆ ಹೋಗಿದ್ದೆ ಮೇಡಮ್, ಮತ್ತೆ ಕೆಲಸ ಇಲ್ಲದಿದ್ರೆ ಮನೆಯಲ್ಲಿ ಅದು ಇದೊಂದು ಕೆಲಸ ಮಾಡಿಕೊಂಡು ಆ್ಯಪ್ ಇಟ್ಟುಕೊಂಡು ಕೇಳಿಕೊಂಡೇ ಇರುವುದು ಮೇಡಮ್.
1: ಕೇಳ್ತೀರಾ ಕಾರ್ಯಕ್ರಮಗಳನ್ನ?
0: ಎಲ್ಲ ಮಡಿಕೇರಿ ಆಕಾಶವಾಣಿದು ಕಾರ್ಯಕ್ರಮ ಆರಂಭ ಆಗುದೇ ಬೆಳಿಗ್ಗೆ, ಬೆಳಿಗ್ಗೆಯಿಂದ ಆಕಾಶವಾಣಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೇಳುವುದು ಆರಂಭ ಅದರಿಂದಲೇ.
1: ಹೌದಾ,
0: ಹೌದು.
1: ಇದೇ ತರ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ನಿಮಗೊಂದು ಪ್ರಶ್ನೆ.
0: ಹೇಳಿ ಮೇಡಮ್.
1: ಲೋಕಮಾನ್ಯ ಎಂಬುವುದು ಯಾರ ಬಿರುದು?
0: ಅದು ಬಾಲಗಂಗಾಧರ ತಿಲಕ್ ಮೇಡಮ್.
1: ಸರಿಯಾದ ಉತ್ತರ. ಉತ್ತರ ಗೊತ್ತಿತ್ತ
0: ಥ್ಯಾಂಕ್ ಯು
1: ನಿಮಗೆ?
0: ಮೇಡಮ್. ಈ
1: ಉತ್ತರ?
0: ಹಾಡು
1: ಹಾ
0: ನಿಮಗೆ
1: ಹಾ,
0: ಮತ್ತು ನಮ್ಮ ಮನೆಯವರಿಗೆ ಮತ್ತೆ ಎಲ್ಲ ಕೇಳುಗರಿಗೆ ಮೇಡಮ್.
1: ಎಲ್ಲರಿಗೋಸ್ಕರ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
0: ಆಯ್ತು
1: ಧನ್ಯವಾದ.
0: ಆಯ್ತು ಮೇಡಮ್. ಥ್ಯಾಂಕ್ ಯು.

0: ಮುಂದಿನ ಕರೆ ಯಾರು ಇಲ್ಲಿಂದ ನೋಡೋಣ. ಹಲೋ
1: ಹಲೋ,
0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ರೇವತಿ ಅವರು.
1: ಹೌದು ಮೇಡಮ್,
0: ರೇವತಿ ಅವರೇ, ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ.
0: ಚೆನ್ನಾಗಿದ್ದೀರಾ? ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದ್ದೀವಿ.
0: ಕೇಳ್ತಾ ಇದ್ದೀರಾ? ಯಾವ ಹಾಡು ಬೇಕಾಗಿತ್ತು ಇವತ್ತು?
1: ನಮಗೆ ಫ್ರೆಂಡ್ಸ್ ಚಿತ್ರದಿಂದ
0: ದೇವರು ವರವನ್ನು ಕೊಟ್ರೆ,
1: ಹೌದು
0: ಕುಮಾರ್ ಸಾನು ಅವರು ಹಾಡಿರೋದು.
1: ಹೌದು ಮೇಡಮ್.
0: ಏನಂತ ಬೇಡ್ಕೋತೀರಾ ದೇವ್ರ ಹತ್ರ ನೀವು?
1: ಎಲ್ಲರೂ ಚೆನ್ನಾಗಿರ್ಲಿ ಅಂತ.
0: ಎಲ್ಲರೂ ಚೆನ್ನಾಗಿರ್ಲಿ ಅಂತ. ವಿಶಾಲ ಹೃದಯ ನೀವು. ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೋತೀರಾ.
1: ಹೌದು ಮೇಡಮ್.
0: ರೇವತಿ ಅವರು ಬೆಳಗ್ಗಿಂದ ಯಾವ ಕಾರ್ಯಕ್ರಮಗಳನ್ನೆಲ್ಲ ಕೇಳಿದ್ರಿ?
1: ಎಲ್ಲ ಕಾರ್ಯಕ್ರಮ ಬಗ್ಗೆ
0: ಕೇಳಿದ್ರಾ ಕಾರ್ಯಕ್ರಮ?
1: ಕೇಳಿದೆ.
0: ಕೇಳಿದ್ರಿ? ಯಾವ ಕಾರ್ಯಕ್ರಮ ತುಂಬಾ ಖುಷಿ ಆಗುತ್ತೆ ನಿಮಗೆ?
1: ತುಂಬಾನೇ ಖುಷಿ.
0: ತುಂಬಾನೇ ಖುಷಿ ಆಗುತ್ತೆ.
1: ಚಿಂತನ
0: ಚಿಂತನ
1: ಮತ್ತೆ ಈಗ ಹೊಸದಾಗಿ ಆದಿತ್ಯವಾರ ಪ್ರಸಾರ ಆಗ್ತಲ್ಲ ಸಂಡೇ,
0: ಅಂತ್ಯಾಕ್ಷರಿ.
1: ಅಂತ್ಯಾಕ್ಷರಿ
0: ಅಂತ್ಯಾಕ್ಷರಿ ಕಾರ್ಯಕ್ರಮ ನೀವು ಕರೆ ಮಾಡಿ ಹಾಡಬಹುದು. ಹಾಡ್ತೀರಾ ನೀವು? ಹಾ, ಹಾಗಾದ್ರೆ ಕರೆ ಮಾಡಿ ಹಾಡನ್ನ ಹೇಳಬಹುದು.
1: ಹೌದು
0: ಹೌದು. ಈಗ ನಿಮ್ಗೊಂದು ಪ್ರಶ್ನೆ
1: ಕೇಳಿ ಮೇಡಮ್.
0: ಭಾರತದಲ್ಲಿ ಅತಿ ಹೆಚ್ಚು ಭಾಗ ಅರಣ್ಯ ಪ್ರದೇಶವನ್ನ ಹೊಂದಿರುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಭಾಗ ಅರಣ್ಯ ಪ್ರದೇಶವನ್ನ ಹೊಂದಿರುವ ರಾಜ್ಯ ಯಾವುದು?
1: ಗೊತ್ತಿಲ್ಲ.
0: ಗೊತ್ತಿಲ್ಲ. ಆ ರಾಜ್ಯದ ಹೆಸರಲ್ಲಿ ಪ್ರದೇಶ ಅನ್ನೋ ಇದೆ.
1: ಮಧ್ಯಪ್ರದೇಶ.
0: ಸರಿಯಾದ ಉತ್ತರ. ಸರಿಯಾದ ಉತ್ತರ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಮೇಡಮ್ ಒಂದ್
0: ನಿಮಿಷ ಹೇಳಿ. ಹೇಳಿ
1: ಒಂದು ನಿಮಿಷ
0: ಹೇಳಿ.
2: ಹಲೋ
0: ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇರೋದು?
2: ಕವಿತಾ.
0: ಹೇಳಿ
2: ಕವಿತಾ.
0: ಕವಿತಾ ಅವರು. ಕವಿತಾ ಅವರು ಏನ್ ಮಾಡ್ತಾ ಇರೋದು?
2: ಶಾಲೆಗೆ.
0: ಯಾವ ಕ್ಲಾಸು?
2: ಸಿಕ್ಸ್.
0: ಸಿಕ್ಸ್ತ್. ನೀವು ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರಾ? ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು.
2: ಆಯ್ತು,
0: ಕರೆ ಮಾಡಿ.
2: ಆಯ್ತು.
0: ಇವತ್ತು ಶಾಲೆಗೆ ಹೋಗಿದ್ರ?
2: ಹೋಗಿದ್ದೆ.
0: ಯಾವ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರೋದು? ಎಲ್ಲಿ? ನೇಲ್ಯಡ್ಕ. ಹಾ, ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಅಂತ ಹೇಳ್ತಾ ನಿಮ್ಮ ಅಮ್ಮ ಕೇಳಿರೋ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
2: ಆಯ್ತು,
0: ಧನ್ಯವಾದ.

ಆಕಾಶವಾಣಿ ಮಡಿಕೇರಿ. ಈಗ ಕೇಳಿ ಕವರ್ ಸ್ಟೋರಿ ಕಿರುಚಿತ್ರದ ಹಾಡು. ಸಾಹಿತ್ಯ ರಚನೆ ಶುಭಾ ಪ್ರೀತಂ ಆಚಾರ್ಯ ಮುಂಬೈ. ಸಂಗೀತ ನೀಡಿದ್ದಾರೆ ಮೆಲ್ವಿನ್ ಡಿಎಸ್ಪಿ. ಪ್ರಾಯೋಜಕರು ಶ್ರೀ ಸತೀಶ್ ಆಚಾರ್ಯ, ನ್ಯೂ ಶ್ರೀ ಕಾಳಿಕಾಂಬಾ ಜ್ಯುವೆಲರ್ಸ್, ಮಂದಾರ್ತಿ, ಉಡುಪಿ.

0: ಇದುವರೆಗೆ ಶುಭಪ್ರೀತಂ ಆಚಾರ್ಯ ಮುಂಬೈ ಇವರ ಸಾಹಿತ್ಯಕ್ಕೆ ಮೆಲ್ವಿನ್ ಡಿಎಸ್ಪಿ ಅವರು ಸಂಗೀತ ನೀಡಿರುವ ಕವರ್ ಸ್ಟೋರಿ ಕಿರುಚಿತ್ರದ ಹಾಡು ಕೇಳಿದಿರಿ. ಪ್ರಾಯೋಜಕರು
1: ಶ್ರೀ ಸತೀಶ್ ಆಚಾರ್ಯ, ನ್ಯೂ ಶ್ರೀ ಕಾಳಿಕಾಂಬಾ ಜ್ಯುವೆಲರ್ಸ್, ಮಂದಾರ್ತಿ, ಉಡುಪಿ.
2: ಶ್ರೋತೃಗಳೇ, ಚಿತ್ರಕಾವೇರಿಯಲ್ಲಿ ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಸೌಮ್ಯ ಅವರೇ, ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಯಾವ ಹಾಡು ಬೇಕಾಗಿತ್ತು ಇವತ್ತು? ಹರಿಹರನ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರೋದಲ್ವಾ? ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಸೌಮ್ಯ ಅವ್ರ ಜೊತೆ ಮೊದಲು ಮಾತಾಡಿದ್ದೆ ಅಲ್ಲ ನಾನು ಒಮ್ಮೆ? ಹೌದು. ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೀರಾ? ಹೌದು ಹೌದು, ಮಾತಾಡಿದ್ರಿ. ಹೌದು, ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರಾ, ಆಕಾಶವಾಣಿ ಮಡಿಕೇರಿಯಿಂದ ಪ್ರಸಾರ ಆಗುವಂಥದ್ದು. ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು? ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಆ ಕಾರ್ಯಕ್ರಮವನ್ನು ಕೇಳಿದ್ರಿ, ತುಂಬಾ ಸಂತೋಷ. ಈಗ ನಿಮಗೊಂದು ಪ್ರಶ್ನೆ. ಕಾಯಕವೇ ಕೈಲಾಸ ಎಂದ ಮಹಾನ್ ದಾರ್ಶನಿಕರು ಯಾರು? ಕಾಯಕವೇ ಕೈಲಾಸ ಎಂದ ಮಹಾನ್ ದಾರ್ಶನಿಕರು ಯಾರು? ನೆನಪಾಗ್ತಾ ಇಲ್ಲ.

0: ಬಸವಣ್ಣ ಅವರು.
1: ಕೇಳಿದ ಮ್ಯಾಮ್ ತಕ್ಷಣಕ್ಕೆ ನಿದ್ದೆ ಬರಲ್ಲ
0: ತಕ್ಷಣಕ್ಕೆ ನೆನಪಾಗ್ಲಿಲ್ಲ. ಇಲ್ಲಿ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಓಕೆ ಮ್ಯಾಮ್, ಥ್ಯಾಂಕ್ ಯು.
0: ಧನ್ಯವಾದ.

0: ಯುವಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
1: ಅದು ಒಂದು ಶಕ್ತಿ.
0: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
1: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
0: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶ.

ಆಕಾಶವಾಣಿ ಮಡಿಕೇರಿ. ಸಮಯ 6:03. ಈಗ ಈ ಸಂಜೆ, ರಾತ್ರಿ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:50 ನಮ್ಮ ನಿಲಯದಿಂದ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಎಡಿಕೇರಿ ಪ್ರಸನ್ನ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ ಕಾರ್ಯಕ್ರಮ. 8:15 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ರೋಜ್ಗಾರ್ ಮೇಳದಲ್ಲಿ ಅಂತರ್ಜಾಲದ ಮೂಲಕ ಭಾಗವಹಿಸಿದ್ದ ಕಾರ್ಯಕ್ರಮದ ಆಯ್ದ ಭಾಗ. ಪ್ರಸ್ತುತಿ ಕೆವಿ ಕೃಷ್ಣಪ್ಪ, ಸಹಕಾರ ಪ್ರಾದೇಶಿಕ ಸುದ್ದಿ ವಿಭಾಗ, ಬೆಂಗಳೂರು. 8:30 ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವರಾದ ಸನ್ಮಾನ್ಯ ಶ್ರೀ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಬೆಂಗಳೂರಿನ ಹೆಚ್ಎಎಲ್ನಲ್ಲಿ ಭಾಗವಹಿಸಿದ್ದ ಕಾರ್ಯಕ್ರಮಗಳ ಆಯ್ದ ಭಾಗ. ಪ್ರಸ್ತುತಿ ಕೆವಿ ಕೃಷ್ಣಪ್ಪ, ಸಹಕಾರ ಪ್ರಾದೇಶಿಕ ಸುದ್ದಿ ಸೇವಾ ವಿಭಾಗ, ಬೆಂಗಳೂರು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ

ಕನ್ಯಾ ಪ್ರಭಾಕರ್ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಇನ್ನು ನಾಳೆ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಎಸ್ ಷಡಕ್ಷರಿ ಅವರಿಂದ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ವಿಷಯ ಮಾನಸ್ ಮತ್ತು ಇ ಸಾಧ್ಯ ಆಪ್. ಭಾಗವಹಿಸುತ್ತಾರೆ ವಿಜ್ಞಾನಿ ಡಾಕ್ಟರ್ ಆರ್ಸಿ ಸರಿತಾ ಸಿಡ್ಯಾಕ್ ಬೆಂಗಳೂರು. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಮಾವು ಮತ್ತು ಬಿಲ್ವಪತ್ರೆಯ ಔಷಧಿಯ ಗುಣಗಳು. ಭಾಗವಹಿಸುತ್ತಾರೆ ಡಾ ಗಾಯತ್ರಿ ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಾರ್ವೆ ಗ್ರಾಮ ಕೊಪ್ಪ ತಾಲೂಕು ಚಿಕ್ಕಮಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 9:10 ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವಾ ಪಯಣದ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮಗಳ ಸರಣಿ ಬೆಂಗಳೂರು ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎಸ್ ಕಲ್ಯಾಣ್ ರಾಮನ್ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಂಸಾರದ ಶೃಂಗಾರಕ್ಕೆ ಮೌನ ಬಂಗಾರ ಪುಷ್ಪಲತಾ ಉಪ್ಪಿನಂಗಡಿ ಅವರಿಂದ ಕಥೆ ಮಂಗಳೂರು ಕೇಂದ್ರದಿಂದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಕಣ್ಣಿನ ಸಮಸ್ಯೆ ಮತ್ತು ಚಿಕಿತ್ಸೆ ಈ ಕುರಿತು ಡಾ ವರಲಕ್ಷ್ಮಿ ವಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೀರಿ. 1:30 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 4:00 ಭಾವಗೀತೆಗಳು. 4:15 ಯುವವಾಣಿ ಇದರಲ್ಲಿ ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಸಂತೋಷ್ ಕೆಎನ್. 4:30 ನೆನಪು ನಿನಾದ. 5:00 ಹಿರಿಯ ಜೀವಗಳ ಭಾವ ಕಾರ್ಯಕ್ರಮದಲ್ಲಿ ಎಸ್ಬಿಐನ ನಿವೃತ್ತ ಮ್ಯಾನೇಜರ್ ಕುಶಾಲನಗರದ ಸಿಆರ್ ಜಯಲಕ್ಷ್ಮಿ ಅವರೊಂದಿಗಿನ ಮಾತುಕತೆ ಕೇಳಲಿದ್ದೀರಿ. ಪ್ರಸ್ತುತಿ ಬಿಎಸ್ ರಫೀಕ್ ಅಹಮದ್. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗ. ಕೃಷಿ ಮತ್ತು ಪರಿಸರ ಸಂಬಂಧಿತ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಲಿದ್ದೀರಿ. ಪ್ರಸ್ತುತಿ ವಿನೋದ್ ಮೂಡಗದ್ದೆ. 7:20 ಸುದ್ದಿಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಎಡಿಕೇರಿ ಪ್ರಸನ್ನ. 7:30 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು. 8:30 ಮಾನ್ಯ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ರೋಜ್ಗಾರ್ ಮೇಳದಲ್ಲಿ ಅಂತರ್ಜಾಲದ ಮೂಲಕ ಭಾಗವಹಿಸಿದ್ದ ಕಾರ್ಯಕ್ರಮದ ಆಯ್ದ ಭಾಗ. ಪ್ರಸ್ತುತಿ ಕೆವಿ ಕೃಷ್ಣಪ್ಪ ಸಹಕಾರ ಪ್ರಾದೇಶಿಕ ಸುದ್ದಿ ಸೇವಾ ವಿಭಾಗ ಬೆಂಗಳೂರು. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಏಷ್ಯನ್ ಗೇಮ್ಸ್ 2026 ಈ ಕುರಿತು ವಾರದ ವರದಿ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ವರದಿ. 10:30 ಗೀತಚಂದ್ರಿಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ರಾತ್ರಿ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:10:21. ಈಗ ಜಾಹೀರಾತುಗಳು.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
2: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. He will lose what he was and become somebody else. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್. ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದೀಸ್ ಆಕ್ಸಿಡೆಂಟ್ಸ್ ಆರ್ ಡ್ಯೂ ಟು ಸಮ್ ದಿ ಅದರ್ ರೀಸನ್ ವಿಚ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಕಾಮನೆಸ್ಟ್ ಇಸ್ ಡ್ರಂಕ್ ಅಂಡ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಆ ಹೆಲ್ಮೆಟ್ ಕೈಯಲ್ಲಿ ಹಾಕೊಂಡು ಓಡಿಸ್ತಿರ್ತಾರೆ, ತಲೆಗಿರೋ ಹೆಲ್ಮೆಟ್ ನ ಕೈ ಹಾಕೊಂಡ್ತಾರೋ ಗೊತ್ತಿಲ್ಲ ನನಗೆ. ಕುಡಿದು ಬಿಟ್ಟು ಓಡಿಸ್ತಾ ಇರ್ತಾರೆ. ಆ ಟ್ರಾಫಿಕ್ ಪೊಲೀಸ್ನವರು ಪಾಪ ನಮ್ ಹಿಂದೆ ಓಡಿ ಓಡಿ ನಮ್ ಜೀವನ ಉಳಿಸ್ಲಿಕ್ಕೆ ಬರ್ತಿರೋದು. ಅವ್ರನ್ನ ನಾವು ಶತ್ರು ಅನ್ಕೊಂಡು ಅವರಿಂದ ಹೈಡ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾನೆ ಬೀಳ್ತೀವಿ.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್.

0: Mysore. Lights on. For appointments, call 0821-255-000. Save the number, save lives.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿಡ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
8: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
9: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
11: Paris Prithvi Jewels Mysore presents first ever revolution in diamond industry. Exchange your old diamond jewels to new natural diamond jewels. Vajram, diamonds for everyone. The largest diamond jewels exhibition. Get certified your old diamonds on spot absolutely free. Offer valid from 9th to 25th September 2026. Special attraction, diamond solitaires. Collection starts from 5,000 onwards. Paris Prithvi Jewels, Ashoka Road, Mysore.
12: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
13: ನಂಬರ್ 274 ನಾಪೋಕ್ಲು ನಾಡು ಗ್ರಾಹಕರ ಸಹಕಾರ ಸಂಘ ನಿಯಮಿತ ನಾಪೋಕ್ಲು. ಇದರ 93ನೇ ವಾರ್ಷಿಕ ಮಹಾಸಭೆ ಇದೇ 23ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ನಾಪೋಕ್ಲು ಮಹಿಳಾ ಸಮಾಜದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಪಟ್ರಪಂಡ ಮೋಹನ್ ಮುದ್ದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರು ಸಕಾಲಕ್ಕೆ ಸಭೆಗೆ ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ನಂಬರ್ 2779 ಕಕ್ಕಬ್ಬೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಕ್ಕಬ್ಬೆ. ಇದರ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಇದೇ 23ರಂದು ನಾಳೆ ಬುಧವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕಲ್ಯಾಟಂಡ ಎ ರಘು ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಕೇಳಿಕೊಂಡಿದ್ದಾರೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಕ್ಕಬ್ಬೆ.
10: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
14: ಖಂಡಿತ ಆಯುಷು, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28ರಿಂದ September 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
10: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
15: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
16: No. 467 ಕೊಡಗು ಜಿಲ್ಲಾ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ನಾಳೆ 23ರ ಬುಧವಾರದಂದು ಬೆಳಿಗ್ಗೆ 10:45 ಸಂಘದ ಕಚೇರಿಯ ಸಭಾಂಗಣದಲ್ಲಿ ನಡೆಯಲಿದ್ದು, ಸರ್ವ ಸದಸ್ಯರು ಸಭೆಗೆ ಹಾಜರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. No. 2762 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಾದಾಪುರ. ಇದರ 95ನೇ ವರ್ಷದ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಇದೇ 24ರ ಗುರುವಾರದಂದು ಸಂಘದ ಹಾಲಿ ಅಧ್ಯಕ್ಷರಾದ ನಾಪಂಡ ಉಮೇಶ್ ಉತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ಬೆಳಿಗ್ಗೆ 10 ಗಂಟೆಗೆ ನಡೆಸಲು ತೀರ್ಮಾನಿಸಲಾಗಿದ್ದು, ಗೌರವಾನ್ವಿತ ಸದಸ್ಯರುಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ

0: ಸಭೆಯಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ಕಾವೇರಪ್ಪನವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
1: ಹೈಟೆಕ್ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
4: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ 2025-26 ಸಾಲಿನ 61ನೇ ವಾರ್ಷಿಕ ಮಹಾಸಭೆ ಇದೇ 23ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಮಡಿಕೇರಿ ಕೊಡಬ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ನಾಪಂಡ ಎಂ ರವಿಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. 2,000 ರೂಪಾಯಿ ಪೂರ್ಣ ಪಾಲು ಹಣ ಪಾವತಿಸಿದ ಸಂಘದ ಅರ್ಹ ಸದಸ್ಯರಲ್ಲಾಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
4: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ. ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಇದೇ September 9-25 ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 ರುಪೀಸ್ ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
1: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
6: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
6: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
7: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ನಂಬರ್ 2,795 ಕೆದಮುಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕೆದಮುಳ್ಳೂರು. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 24ರಂದು ಗುರುವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಕಟ್ಟಡದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕೆಎನ್ ಅಯ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲಿ ಸದಸ್ಯರ ಗುರುತಿನ ಚೀಟಿಯೊಂದಿಗೆ ನಾಳೆಯೊಳಗೆ ಸಂಘದ ಕಚೇರಿಯನ್ನು ಸಂಪರ್ಕಿಸಿ ಆಹ್ವಾನ ಪತ್ರಿಕೆ ಪಡೆದುಕೊಳ್ಳಬೇಕು. ಸದಸ್ಯರೆಲ್ಲ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
8: ಮಡಿಕೇರಿ ಕುಂದೂರುಮಠೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ ಪುನರ್ಪ್ರತಿಷ್ಠೆಯ 23ನೇ ವಾರ್ಷಿಕೋತ್ಸವದ ಪೂಜಾ ಕಾರ್ಯಗಳು ಇದೇ 24ರಿಂದ 26ನೇ ತಾರೀಕಿನವರೆಗೆ ನಡೆಯಲಿದೆ. 24ರಂದು ಗುರುವಾರ ಸಂಜೆ 6 ಗಂಟೆಯಿಂದ ಗುರುಗಣಪತಿ ಪೂಜೆ, ದುರ್ಗಾ ಸಪ್ತಶತಿ ಪಾರಾಯಣ, ದೀಪಾರಾಧನೆ. 25ರಂದು ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ಚಂಡಿಕಾ ಹೋಮ, ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ, ಸಂಜೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯ. 26ರಂದು ಶನಿವಾರ ಬೆಳಿಗ್ಗೆ ಗಣಪತಿ ಹೋಮ, ವಿವಿಧ ಹೋಮ, ಕಲಶಾಭಿಷೇಕ, ಮಹಾಪೂಜೆ, ಮಧ್ಯಾಹ್ನ ಅನ್ನದಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಂದೂರುಮಠೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯ ಟ್ರಸ್ಟ್ನ ಟ್ರಸ್ಟಿಗಳು

0: ಹಾಗೂ ದೇವಾಲಯದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರ್ತಮಾಡ ಪುನೀತ್, ಕಾಲ್ 9606048734.
2: ಅಯ್ಯಂಗೇರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವತಿಯಿಂದ ನಾಳೆ ತಾರೀಕು 23ರ ಬುಧವಾರದಂದು ಬೆಳಗ್ಗೆ 10 ಗಂಟೆಗೆ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದಂತೆ ವಿಶೇಷ ಗ್ರಾಮ ಸಭೆಯನ್ನು ಅಯ್ಯಂಗೇರಿ ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಈ ಮೂಲಕ ಕೋರಲಾಗಿದೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕೋ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.

0: ಗಂಟೆಗೆ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದಂತೆ ವಿಶೇಷ ಗ್ರಾಮಸಭೆಯನ್ನು ಅಯ್ಯಂಗಿರಿ ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಈ ಮೂಲಕ ಕೋರಲಾಗಿದೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: No. 393 ಮಹಿಳಾ ಸಹಕಾರ ಸಂಘ ನಿಯಮಿತ ನಾಪುಕ್ಲು. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 24 ಗುರುವಾರ ಪೂರ್ವಾಹ್ನ 10 ಮಹಿಳಾ ಸಂಘದ ಕಟ್ಟಡದಲ್ಲಿ ಸಂಘದ ಅಧ್ಯಕ್ಷೆ ಶ್ರೀಮತಿ ಬಿದ್ದಾಟಂಡ ಮೇರಿ ಚಿಟ್ಟಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರಲ್ಲಾಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಕಾರ್ಯದರ್ಶಿ ಉಮಾಲಕ್ಷ್ಮಿ ವಿ ಕೇಳಿಕೊಂಡಿದ್ದಾರೆ.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಬೀರ್ಗ ಗ್ರಾಮದ ವೆಸ್ಟರ್ನ್ ಘಾಟ್ ಓಪನ್ ಕೊಡಗು ಹಿಂದೂ ವಾಲಿಬಾಲ್ ಟೂರ್ನಮೆಂಟ್ October 2-3 ನಡೆಯಲಿದೆ. ತಂಡ ನೋಂದಾವಣಿಗೆ September 26 ಕೊನೆಯ ದಿನ. ಮಾಹಿತಿಗೆ ಸಂಪರ್ಕಿಸಿ ಅಯ್ಯಮಾಡ ಲೋಕೇಶ್. ಕಾಲ್ 8105408582.

ಶ್ರೋತೃಗಳೇ, ಈಗ ಸಮಯ 6:44 ಈಗ ಬಿಕೆ ಸುಮಿತ್ರಾ ಹಾಗೂ ಸೌಮ್ಯ ಅವರ ಧ್ವನಿಯಲ್ಲಿ ಜನಪದ ಗೀತೆಯೊಂದನ್ನು ಕೇಳೋಣ.

ಆಕಾಶವಾಣಿ ಅವಲೋಕನ ವಿಷಯ ಅಭಿವೃದ್ಧಿ ಪಥದ ಮೊದಲ ಹೆಜ್ಜೆಯಂತೆ ಜನಾಂದೋಲನವಾಗಿ ಬದಲಾದ ಸ್ವಚ್ಛತಾ ಅಭಿಯಾನ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಚೇತನ್ ಸಿವಿ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ನೈರ್ಮಲ್ಯದ ಸ್ಥಿತಿಗತಿ ದಶಕಗಳಿಂದಲೂ ಒಂದು ಪ್ರಮುಖ ಸವಾಲಾಗಿತ್ತು. ಸ್ವಚ್ಛ ಭಾರತ ಮಿಷನ್ ಆರಂಭವಾಗುವ ಮೊದಲು ದೇಶದ ಶೇಕಡ 39% ಭಾಗದಲ್ಲಿ ಮಾತ್ರ ಸೂಕ್ತ ನೈರ್ಮಲ್ಯ ಸೌಲಭ್ಯಗಳಿದ್ದವು. ಆದರೆ ಈ ಯೋಜನೆಯು ಆರಂಭವಾದಂತಹ ನಂತರ ಗ್ರಾಮಗಳ ಸ್ಥಿತಿಗತಿಯಲ್ಲಿ ಶೀಘ್ರ ಮತ್ತು ಗಮನಾರ್ಹ ಬದಲಾವಣೆಗಳು ಕಂಡುಬಂದವು. ಶೌಚಾಲಯಗಳ ನಿರ್ಮಾಣದಿಂದ ಆರಂಭವಾದ ಈ ಪಯಣವು ಇಂದು ಜನರ ದಿನನಿತ್ಯದ ನಡವಳಿಕೆ ಮತ್ತು ಆಲೋಚನಾ ಶೈಲಿಯನ್ನು ಬದಲಾಯಿಸುವ ಮಟ್ಟಕ್ಕೆ ಬೆಳೆದಿವೆ. ಸ್ವಚ್ಛತೆಯು ಸರ್ಕಾರದ ಕೇವಲ ಒಂದು ಯೋಜನೆಯಾಗಿ ಉಳಿಯದೆ ಸಾರ್ವಜನಿಕರು ಒಟ್ಟಾಗಿ ನಡೆಸುವ ಬೃಹತ್ ಸಾಮಾಜಿಕ ಚಳುವಳಿಯಾಗಿ ಮಾರ್ಪಟ್ಟಿದೆ. ಈ ಮಿಷನ್ನ ಮೊದಲ ಹಂತದಲ್ಲಿ ಪ್ರತಿ ಮನೆಗೂ ಶೌಚಾಲಯ ತಲುಪಿಸುವುದು ಮತ್ತು ಬಯಲು ಶೌಚ ಮುಕ್ತ ವಾತಾವರಣವನ್ನು ನಿರ್ಮಿಸುವುದು ಸರ್ಕಾರದ ಮುಖ್ಯ ಗುರಿಯಾಗಿತ್ತು. ಈ ಯೋಜನೆಯಡಿ ಕೋಟ್ಯಂತರ ಶೌಚಾಲಯಗಳನ್ನು ನಿರ್ಮಿಸಲಾಯಿತು ಮತ್ತು ದೇಶದ ಸಾವಿರಾರು ಹಳ್ಳಿಗಳನ್ನು ಬಯಲು ಶೌಚ ಮುಕ್ತ ಎಂದು ಘೋಷಿಸಲಾಯಿತು. ಈ ಯಶಸ್ಸಿನ ನಂತರ ಸ್ವಚ್ಛ ಭಾರತ ಮಿಷನ್ ಎರಡನೇ ಹಂತವನ್ನು ಪ್ರವೇಶಿಸಿತು. ಈ ಹಂತದಲ್ಲಿ ಕೇವಲ ಶೌಚಾಲಯ ಬಳಕೆಗೆ ಮಾತ್ರ ಸೀಮಿತವಾಗದೆ ಗ್ರಾಮಗಳಲ್ಲಿ ಉತ್ಪತ್ತಿಯಾಗುವ ಘನ ಮತ್ತು ದ್ರವ ತ್ಯಾಜ್ಯದ ವೈಜ್ಞಾನಿಕ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ನೈರ್ಮಲ್ಯವನ್ನು

0: ಸಿದ ಗ್ರಾಮಗಳನ್ನು ಮಾದರಿ ಸ್ವಚ್ಛ ಗ್ರಾಮಗಳೆಂದು ಗುರುತಿಸಲಾಗುತ್ತಿದೆ. ಯಾವುದೇ ಒಂದು ಸರ್ಕಾರಿ ಯೋಜನೆಯು ಯಶಸ್ವಿಯಾಗಬೇಕಾದರೆ ಜನರ ಭಾಗವಹಿಸುವಿಕೆ ಅತ್ಯಂತ ಅಗತ್ಯವಾಗಿರುತ್ತದೆ. ಸ್ವಚ್ಛತಾ ಅಭಿಯಾನದಲ್ಲಿ ಜನಸಾಮಾನ್ಯರ ಮನಸ್ಥಿತಿಯ ಬದಲಾವಣೆಯು ಪ್ರಮುಖ ಪಾತ್ರ ವಹಿಸಿದೆ. ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಡುವುದು, ಕೈಗಳನ್ನು ನಿರಂತರವಾಗಿ ತೊಳೆಯುವುದು, ಕುಡಿಯುವ ನೀರನ್ನು ಸುರಕ್ಷಿತವಾಗಿ ಇಡುವುದು ಮತ್ತು ಮನೆಯ ಹಂತದಲ್ಲೇ ಕಸವನ್ನು ವಿಂಗಡಿಸುವುದು ಜನರ ದೈನಂದಿನ ಅಭ್ಯಾಸವಾಯಿತು. ಈ ಹಂತದಲ್ಲಿ ಸ್ಥಳೀಯ ನಿವಾಸಿಗಳು ಮತ್ತು ಜಾಗೃತಿ ಸಂಘಟನೆಗಳು ಪ್ರತಿಯೊಂದು ಮನೆಗೂ ತೆರಳಿ ಜನರಿಗೆ ಸ್ವಚ್ಛತೆಯ ಮಹತ್ವವನ್ನು ಸರಳವಾಗಿ ತಿಳಿಸಿಕೊಟ್ಟರು. ಈ ಸತತ ಪ್ರಯತ್ನಗಳಿಂದಾಗಿ ಹಳ್ಳಿಗಳಲ್ಲಿ ಸ್ವಚ್ಛತೆಯು ಒಂದು ಹೊಸ ಸಂಸ್ಕೃತಿಯಾಗಿ ಬೆಳೆಯಲು ಸಾಧ್ಯವಾಯಿತು. ಈ ಇಡೀ ಚಳವಳಿಯ ಮುಂಚೂಣಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ನೈರ್ಮಲ್ಯ ವ್ಯವಸ್ಥೆಯು ಮಹಿಳೆಯರ ಗೌರವ, ಭದ್ರತೆ ಮತ್ತು ಆರೋಗ್ಯದ ಜೊತೆಗೆ ನೇರ ಸಂಪರ್ಕ ಹೊಂದಿದೆ. ಸ್ವಸಹಾಯ ಸಂಘಗಳ ಮೂಲಕ ಒಂದಾದ ಮಹಿಳೆಯರು ತಮ್ಮ ಗ್ರಾಮಗಳನ್ನು ಸ್ವಚ್ಛಗೊಳಿಸುವಲ್ಲಿ ಮತ್ತು ಪ್ಲಾಸ್ಟಿಕ್ ಮುಕ್ತಗೊಳಿಸುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಹಲವು ಕಡೆಗಳಲ್ಲಿ ಮಹಿಳೆಯರೇ ಸ್ವತಃ ಕಸ ಸಂಗ್ರಹಣೆ, ಮರುಬಳಕೆ ಕೇಂದ್ರಗಳ ನಿರ್ವಹಣೆ ಮತ್ತು ಸಾವಯವ ಗೊಬ್ಬರ ತಯಾರಿಕೆಯನ್ನು ನಿರ್ವಹಿಸುತ್ತಿದ್ದಾರೆ. ಇದರಿಂದಾಗಿ ಗ್ರಾಮಗಳಲ್ಲಿ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮತ್ತು ಆರ್ಥಿಕ ಸಬಲೀಕರಣದ ಹೊಸ ಹಾದಿಗಳು ತೆರೆದುಕೊಂಡಿವೆ. ಮಕ್ಕಳು ಮತ್ತು ಶಿಕ್ಷಣ ಸಂಸ್ಥೆಗಳು ಸಹ ಈ ಬದಲಾವಣೆಯ ಪ್ರಮುಖ ಹರಿಕಾರರಾಗಿದ್ದಾರೆ. ಶಾಲೆಗಳಲ್ಲಿ ಸ್ವಚ್ಛತಾ ಅಭ್ಯಾಸಗಳನ್ನು ಕಲಿತ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲೂ ಆ ಸಂಪ್ರದಾಯಗಳನ್ನು ಅನುಸರಿಸಲು ಪ್ರಾರಂಭಿಸಿದರು. ಶಾಲೆಗಳಲ್ಲಿ ಕೈ ತೊಳೆಯುವ ಅಭ್ಯಾಸ, ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ಮತ್ತು ಸಾಬೂನು ಬಳಕೆಯ ಅರಿವು ಮೂಡಿಸಲಾಯಿತು. ಅನೇಕ ಶಾಲೆಗಳಲ್ಲಿ ಬಾಲ ಸಂಸತ್ ಮೂಲಕ ಶಾಲಾ ಆವರಣ ಮತ್ತು ನೈರ್ಮಲ್ಯದ ನಿರ್ವಹಣೆಯನ್ನು ವಿದ್ಯಾರ್ಥಿಗಳೇ ವಹಿಸಿಕೊಳ್ಳುತ್ತಿದ್ದಾರೆ. ಮಕ್ಕಳು ಶಾಲೆಯಲ್ಲಿ ಕಲಿತ ನೈರ್ಮಲ್ಯದ ಪಾಠಗಳನ್ನು ತಮ್ಮ ಕುಟುಂಬ ಮತ್ತು ನೆರೆಹೊರೆಯವರಿಗೆ ತಿಳಿಸುವ ಮೂಲಕ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಲು ಕಾರಣರಾಗಿದ್ದಾರೆ. ಗ್ರಾಮ ಪಂಚಾಯತಿಗಳು ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳು ಸ್ವಚ್ಛತಾ ಯೋಜನೆಗಳನ್ನು ಸಾಕಾರಗೊಳಿಸುವಲ್ಲಿ ಪ್ರಮುಖ ಸೇತುವೆಯಾಗಿ ಕೆಲಸ ಮಾಡುತ್ತಿವೆ. ತ್ಯಾಜ್ಯ ಸಂಗ್ರಹಣೆ, ಚರಂಡಿ ಸ್ವಚ್ಛಗೊಳಿಸುವಿಕೆ, ಮಳೆ ನೀರು ಕೊಯ್ಲು ಮತ್ತು ಬೂದು ಬಣ್ಣದ ನೀರಿನ ನಿರ್ವಹಣೆಗಾಗಿ ಪಂಚಾಯಿತಿಗಳು ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿವೆ. ಸಗಣಿ ಮತ್ತು ಜೈವಿಕ ತ್ಯಾಜ್ಯದಿಂದ ಇಂಧನ ಮತ್ತು ಗೊಬ್ಬರ ತಯಾರಿಸುವ ಗೋಬರ್ಧನ್ನಂತಹ ಯೋಜನೆಗಳು ಗ್ರಾಮಗಳಿಗೆ ಹೊಸ ರೂಪ ನೀಡುತ್ತಿವೆ. ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಶ್ರಮದಾನ ಮಾಡುವ ಮೂಲಕ ಪಂಚಾಯಿತಿ ಆಸ್ತಿಗಳು, ಶಾಲೆ, ಆಸ್ಪತ್ರೆ ಮತ್ತು ಕುಡಿಯುವ ನೀರಿನ ಮೂಲಗಳನ್ನು ನಿರಂತರವಾಗಿ ಸ್ವಚ್ಛಗೊಳಿಸುತ್ತಿದ್ದಾರೆ. ಸ್ವಚ್ಛತಾ ಅಭಿಯಾನವು ಕೇವಲ ನೈರ್ಮಲ್ಯಕ್ಕೆ ಸೀಮಿತವಾಗದೆ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡಲು ಹೊಸ ವ್ಯವಸ್ಥೆಯನ್ನು ಸೃಷ್ಟಿಸಿದೆ. ಶೌಚಾಲಯ ನಿರ್ಮಾಣ, ಕಸ ಸಾಗಾಣೆ, ತ್ಯಾಜ್ಯ ಸಂಸ್ಕರಣೆ ಮತ್ತು ನಿರ್ವಹಣೆ ಕ್ಷೇತ್ರಗಳಲ್ಲಿ ಹೊಸ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಿವೆ. ತರಬೇತಿ ಪಡೆದ ಕಟ್ಟಡ ಕಾರ್ಮಿಕರು, ವಾಹನ ಚಾಲಕರು ಮತ್ತು ತ್ಯಾಜ್ಯ ಸಂಸ್ಕರಣಾ ಸಿಬ್ಬಂದಿಗೆ ಸ್ಥಳೀಯವಾಗಿ ಜೀವನೋಪಾಯ ದೊರೆಯುತ್ತಿದೆ. ಸ್ವಚ್ಛ ವಾತಾವರಣದಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಂಕ್ರಾಮಿಕ ರೋಗಗಳ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಇದರಿಂದಾಗಿ ಕುಟುಂಬಗಳ ವೈದ್ಯಕೀಯ ವೆಚ್ಚವೂ ತಗ್ಗಿ ಜನರ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗಿದೆ. ಪ್ರತಿ ವರ್ಷ ಆಚರಿಸಲಾಗುವಂತಹ ಸ್ವಚ್ಛತಾ ಸಪ್ತಾಹಗಳು ಮತ್ತು ಅಭಿಯಾನಗಳು ಜನರಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತಿವೆ. ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ, ಸಸಿ ನೆಡುವುದು ಮತ್ತು ಪರಿಸರ ಸಂರಕ್ಷಣೆಯ ಕಾರ್ಯಗಳಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಭಾಗವಹಿಸುತ್ತಿದ್ದಾನೆ. ಸರ್ಕಾರಿ ಮೂಲಸೌಕರ್ಯಗಳ ಬೆಂಬಲ ಮತ್ತು ಸಾರ್ವಜನಿಕರ ನಿರಂತರ ಸಹಭಾಗಿತ್ವ ಭಾರತದ ಹಳ್ಳಿಗಳನ್ನು ಮಾದರಿ ಸ್ವಚ್ಛ ಗ್ರಾಮಗಳನ್ನಾಗಿ ಪರಿವರ್ತಿಸುತ್ತಿದೆ. ಸ್ವಚ್ಛತೆಯು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಎಂಬ ಅರಿವು ಎಲ್ಲರಲ್ಲೂ ಮೂಡಿದೆ. ಸಮಾಜದ ಎಲ್ಲ ವರ್ಗದ ಜನರ ಒಗ್ಗಟ್ಟಿನ ಶ್ರಮದಿಂದ ಮಾತ್ರ ಸುಂದರ, ಆರೋಗ್ಯಕರ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂಬುದಕ್ಕೆ ಈ ಜನಾಂದೋಲನ ಪುಷ್ಟಿ ನೀಡಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ, ಈಗ ಜಾಹೀರಾತುಗಳು.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ನಂಬರ್ 276 ಪೊನ್ನಂಪೇಟೆ ನಾಡು ವ್ಯವಸಾಯೋತ್ಪನ್ನ ಮಾರಾಟ ಮತ್ತು ಪರಿವರ್ತನಾ ಸಹಕಾರ ಸಂಘ ನಿಯಮಿತ ಪೊನ್ನಂಪೇಟೆ. ಇದರ 2025-26 ಸಾಲಿನ 90ನೇ ವಾರ್ಷಿಕ ಮಹಾಸಭೆ ಇದೇ 25ರಂದು ಶುಕ್ರವಾರ ಪೂರ್ವಾಹ್ನ 10:30 ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಮುದ್ದಿಯಡ ಡಿ ಗಣಪತಿ ಮಂಜು ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸದಸ್ಯರೆಲ್ಲ ಗುರುತಿನ ಚೀಟಿಯೊಂದಿಗೆ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
4: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
5: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ.
6: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

0: areas of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
1: Desh ke har gareeb, har vyakti tak poshan pahunchana bhi sarkar ki prathmikta hai.
0: Connect with your nearest Anganwadi today, because Hamari Anganwadi hai, Hamari Zimmedari.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499. ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ, ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ಕರ್ನಾಟಕ ಲೋಕಸೇವಾ ಆಯೋಗ ಮುಚ್ಚಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ನಟ ಅನಂತನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆ ಹೊಸ ಯೋಜನೆ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಸರ್ಕಾರಕ್ಕೆ ಸಲಹೆ. ಬೆಂಗಳೂರಿನಲ್ಲಿ 24 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳ ಗಣಕೀಕರಣ, ಸಚಿವ ಕೃಷ್ಣ ಬೈರೇಗೌಡ. ವಾರ್ತೆಗಳ ವಿವರ. ವಿಧಾನಸಭೆ ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ವಿರುದ್ದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೇಂದ್ರ ಸರ್ಕಾರದ 7ನೇ ಕರಡು ಅಧಿಸೂಚನೆಯನ್ನು ಯಥಾವತ್ತಾಗಿ ಒಪ್ಪಲು ಸಾಧ್ಯವಿಲ್ಲ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಲಿದೆ ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಭೌತಿಕ ಸರ್ವೆಗೆ 1 ವರ್ಷ ಕಾಲಾವಕಾಶ ಕೋರಿದ್ದಾರೆ. ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಮರು ಪರಿಶೀಲಿಸಬೇಕು ಎಂದು ನಿರ್ಣಯ ಮಂಡಿಸಿದ್ದಾರೆ. ಎಎಸ್ಎ ವ್ಯಾಪ್ತಿಯಲ್ಲಿ ಕೇವಲ ಅಧಿಸೂಚಿತ ಅರಣ್ಯ ಪ್ರದೇಶ, ಇತರೆ ಅರಣ್ಯ ಪ್ರದೇಶ ಮಾತ್ರ ಸೇರಿಸಬೇಕು. ಕೃಷಿ ಭೂಮಿ, ತೋಟ, ಜನವಸತಿ ಭೂಮಿ ಸೇರಿಸಬಾರದು ಎಂದು ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ನಿರ್ಣಯಕ್ಕೆ ಪ್ರತಿಪಕ್ಷಗಳಿಂದಲೂ ಬೆಂಬಲ ವ್ಯಕ್ತವಾಗಿದೆ.

0: ಮಠದ ಸಮಿತಿಗೆ ಸಹಾಯ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಸಮಿತಿ ರಚಿಸಲು ನಿರ್ಧರಿಸಲಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗ, ಪ್ರಧಾನಿ ಹಾಗೂ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡಲು ಸದನ ನಿರ್ಣಯ ಕೈಗೊಂಡಿದೆ. ವಿಧಾನಪರಿಷತ್ ಕಲಾಪದ ಎರಡನೇ ದಿನವಾದ ಇಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕಸ್ತೂರಿರಂಗನ್ ವರದಿಯ ಕುರಿತಂತೆ ಅಧಿಕೃತ ನಿರ್ಣಯ ಮಂಡಿಸಿದರು. ಪಶ್ಚಿಮ ಘಟ್ಟಗಳನ್ನು ಉಳಿಸಬೇಕು, ಅರಣ್ಯ ನದಿಗಳು, ಜಲಮೂಲ ಮತ್ತು ಜೀವ ವೈವಿಧ್ಯವನ್ನು ರಕ್ಷಿಸಬೇಕು. ಅದೇ ಸಮಯದಲ್ಲಿ ರೈತರು, ಹೋರಾಟಗಾರರು, ಆದಿವಾಸಿಗಳು ಮತ್ತು ಸ್ಥಳೀಯ ನಿವಾಸಿಗಳ ಹಕ್ಕು ಹಿತಾಸಕ್ತಿಗಳನ್ನು ಕಾಪಾಡಬೇಕು ಎಂದು ಸದನದಲ್ಲಿ ತಿಳಿಸಿದರು. ವರದಿಯಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಅನಗತ್ಯ ಅಡ್ಡಿಯಾಗಬಾರದು. ಯಾವುದೇ ಕಾರಣಕ್ಕೂ ಕಾಡಂಚಿನ ಗ್ರಾಮಗಳಲ್ಲಿ ಇರುವಂತಹ ಜನರನ್ನು ಸ್ಥಳಾಂತರಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ, ಮಿತಿ ಮೀರಿದ ಗುಡ್ಡ ಕಡಿತ, ಒತ್ತುವರಿ ಮತ್ತು ಅಸುರಕ್ಷಿತ ಹಾಗೂ ಹೆಚ್ಚಿನ ಮಾಲಿನ್ಯ ಉಂಟುಮಾಡುವ ವಾಣಿಜ್ಯ ಚಟುವಟಿಕೆಗಳಿಗೆ ಯಾವುದೇ ರಕ್ಷಣೆ ನೀಡಲಾಗುವುದಿಲ್ಲ. ಇಂಥ ಚಟುವಟಿಕೆಗಳ ವಿರುದ್ಧ ಕಾನೂನುಬದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸದನದಲ್ಲಿ ಕಠಿಣ ಸಂದೇಶ ರವಾನಿಸಿದ್ದಾರೆ. ಈ ವೇಳೆ ಬಿಜೆಪಿ ಸದಸ್ಯರಾದಂತಹ ಸಿಟಿ ರವಿ ಮತ್ತು ರವಿಕುಮಾರ್ ಸರ್ಕಾರಕ್ಕೆ ಕಸ್ತೂರಿರಂಗನ್ ವರದಿ ವಿಚಾರವಾಗಿ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದರು. ಕೆಪಿಎಸ್ಸಿ ಈ ನಿಟ್ಟಿನಲ್ಲಿ ಹಗರಣಗಳು ಹೆಚ್ಚಿದ್ದು ಕಾನೂನಿನ ಚೌಕಟ್ಟಿನಲ್ಲಿ ಮುಚ್ಚುವ ಬಗ್ಗೆ ತಜ್ಞರ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿಯಲ್ಲಿ ಖದೀಮರು ಸೇರಿಕೊಂಡಿದ್ದು ನಂಬಿಕೆ ಇಟ್ಟು ಆಯ್ಕೆ ಮಾಡಿದ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸೌಜನ್ಯ ಪ್ರಕರಣದ ಮರು ತನಿಖೆ ಕುರಿತಂತೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ, ತನಿಖೆಗೆ ಯಾರೂ ಹಸ್ತಕ್ಷೇಪ ಮಾಡುವುದಿಲ್ಲ, ಕಾನೂನು ಪ್ರಕಾರ ಎಲ್ಲವೂ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಿದರು. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆದಂತಹ 72ನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತನಾಗ್ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಕರ್ನಾಟಕ ನನ್ನ ಕರ್ಮಭೂಮಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕನಕದಾಸರ ಕೀರ್ತನೆ ಉಲ್ಲೇಖಿಸಿದ ಅವರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ತಮ್ಮ ನಟನಾ ಕ್ಷೇತ್ರದ ಒಲವಿನ ಬಗ್ಗೆ ಪ್ರಸ್ತಾಪಿಸಿದರು. ಈ ಪ್ರಶಸ್ತಿಯ ಹಿಂದೆ ಹಲವರ ಶ್ರಮವಿದ್ದು ತಮ್ಮೊಂದಿಗೆ ಅಭಿನಯಿಸಿದ್ದಂತಹ ನಟರು, ನಿರ್ದೇಶಕರು ಮತ್ತು ಕಾರ್ಮಿಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಅನಂತನಾಗ್ ಈ ಹಿಂದೆ ಪದ್ಮಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದರು. ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ವಿವಿಧ ಭಾಷೆಗಳಲ್ಲಿ ನಟಿಸಿದ್ದಾರೆ. ಇದೇ ಸಮಾರಂಭದಲ್ಲಿ ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಿಥ್ಯಾ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಅತೀಶ್ ಎಸ್ ಶೆಟ್ಟಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಯೋಜನೆಗಳ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಎಚ್ಚರಿಕೆ ನೀಡಿದೆ. ಪಿಡಬ್ಲ್ಯೂಡಿ, ಜಲಸಂಪನ್ಮೂಲ, ಸಣ್ಣ ನೀರಾವರಿ ಮತ್ತು ಆರ್ಡಿಪಿಆರ್ ಇಲಾಖೆಗಳಲ್ಲಿ ಒಟ್ಟು 36,136 ಕೋಟಿ ಬಿಲ್ ಬಾಕಿ ಇದೆ. ಹೀಗಾಗಿ ಹೊಸ ಕಾಮಗಾರಿಗಳಿಗಿಂತ ಮೊದಲು ಹಣಕಾಸಿನ ಲಭ್ಯತೆ ಖಚಿತಪಡಿಸಿಕೊಳ್ಳಲು ಹಣಕಾಸು ಇಲಾಖೆ ಸಲಹೆ ನೀಡಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದು, ಸರ್ಕಾರದ ಹಿತಕ್ಕಾಗಿ ಹಣಕಾಸು ಇಲಾಖೆ ಸಲಹೆ ನೀಡಿದೆ. ಹಣಕಾಸು ಸಚಿವರಾಗಿ ಯಾವ ಯೋಜನೆ ನಿಲ್ಲಿಸಬೇಕು, ಯಾವ ಯೋಜನೆಯನ್ನ ಸೇರಿಸಬೇಕು ಎನ್ನುವುದು ತಿಳಿದಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇ ಆಸ್ತಿ 2.0 ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು ಸಚಿವ ಕೃಷ್ಣ ಬೈರೇಗೌಡ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, 2000 ಇಸವಿಯಲ್ಲಿ ಭೂ ದಾಖಲೆಗಳ ಗಣಕೀಕರಣದ ಮೂಲಕ ಆಸ್ತಿ ದಾಖಲೆಗಳ ನಿರ್ವಹಣೆಯಲ್ಲಿ ದೇಶಕ್ಕೆ ಮಾದರಿಯಾಗುವಂತಹ ವ್ಯವಸ್ಥೆಯನ್ನು ರಾಜ್ಯ ಪರಿಚಯಿಸಿದೆ. ಇದರಿಂದ ಮಧ್ಯವರ್ತಿಗಳ ಹಸ್ತಕ್ಷೇಪ ಕಡಿಮೆಯಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ 35 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳ ಪೈಕಿ 23 ಲಕ್ಷಕ್ಕೂ ಹೆಚ್ಚು

0: ಆಸ್ತಿ ದಾಖಲೆಗಳ ಗಣಕೀಕರಣ ಮಾಡಲಾಗಿದೆ. ಈ ಆಸ್ತಿ 2.0 ವ್ಯವಸ್ಥೆಯನ್ನು ಕಾವೇರಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲಾಗಿದ್ದು, ಬೆಂಗಳೂರು ಜಲಮಂಡಳಿ ಮತ್ತು ಬೆಸ್ಕಾಂ ಸೇರಿದಂತೆ ಸಂಬಂಧಿತ ಇಲಾಖೆಗಳ ಜೊತೆಗೆ ಸಮನ್ವಯಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತಂತೆ ಒಂದು ನೋಟ ಮೂಡಿಬರಲಿದೆ. ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ 1968 ಚಾಲ್ತಿಯಲ್ಲಿದ್ದಂಥ 10+2 ಶಾಲಾ ಶಿಕ್ಷಣ ಮಾದರಿಗೆ ತೆರೆ ಎಳೆದಿರುವಂತಹ ರಾಷ್ಟೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. ಈ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಸೂಕ್ತವಾಗಿ ಅಳವಡಿಸಿಕೊಂಡರೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಎಂದು ಬೆಂಗಳೂರಿನ ಶಿಕ್ಷಣ ತಜ್ಞ ಡಾ ಬಿಜಿ ಭಾಸ್ಕರ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ.
1: ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ರೂಪುಗೊಂಡಿರುತ್ತದೆ. ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಕಲಿಯಲು ಅವಕಾಶವನ್ನು ಕಲ್ಪಿಸುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ. ಜಪಾನ್ ಮುಂತಾದ ದೇಶಗಳಲ್ಲೂ ಸಹ ಈ ರೀತಿಯ ವ್ಯವಸ್ಥೆ ಇದೆ. ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಚುರಪಡಿಸುತ್ತದೆ. ಹಾಗೆಯೇ 6ನೇ ತರಗತಿಯಿಂದ ವಿದ್ಯಾರ್ಥಿ ವೃತ್ತಿಪರ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವುದು ಸ್ವಾಗತಾರ್ಹ ಮತ್ತು ಮುಂದಿನ ಹಂತಗಳಲ್ಲಿ ಕೌಶಲ್ಯಾಭಿವೃದ್ಧಿಗೆ ಪಠ್ಯಕ್ರಮಗಳಲ್ಲಿ ಒತ್ತು ಕೊಡುತ್ತಿರುವುದು ಸಹ ಸ್ವಾಗತಾರ್ಹ.
0: ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ತಮಿಳುನಾಡಿನ ಮಾಧ್ಯಮ ಪ್ರತಿನಿಧಿಗಳು ಭೇಟಿಯಾದರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕರಾದಂಥ ಎಸ್ ಜಿ ರವೀಂದ್ರ ಮತ್ತು ಚೆನ್ನೈನ ನಿರ್ದೇಶಕ ಪಿ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಈ ನಡುವೆ ತಮಿಳುನಾಡಿನ ಮಧುರೈ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳು ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆ ಕಚೇರಿಗೆ ಭೇಟಿ ನೀಡಿದರು. ಎಸ್ಜಿ ರವೀಂದ್ರ ಅವರೊಂದಿಗೆ ಸಂವಾದ ನಡೆಸಿದ ಪತ್ರಕರ್ತರು, ತಮಿಳುನಾಡಿನಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಅನುಷ್ಠಾನ ಮತ್ತು ಸ್ಥಿತಿಗತಿಗಳ ಕುರಿತಂತೆ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಎಸ್ಜಿ ರವೀಂದ್ರ ಅವರು, ಕೇಂದ್ರ ಸರ್ಕಾರದ ಯೋಜನೆಗಳ ಸಮರ್ಪಕ ಅನುಷ್ಠಾನದಲ್ಲಿ ಮಾಧ್ಯಮಗಳ ಪಾತ್ರ ಬಹುಮುಖ್ಯ ಎಂದು ತಿಳಿಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಕಡೆ ಸರ್ಕಾರಿ ಅಧಿಕಾರಿಗಳ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇಂದು ದಾಳಿ ನಡೆಸಿದ್ದಾರೆ. ಈ ವೇಳೆ ನಗದು, ಚಿನ್ನಾಭರಣ, ಆಸ್ತಿ ದಾಖಲೆ, ಮದ್ಯದ ಬಾಟಲಿಗಳು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಡ್ಯ, ಕಲಬುರಗಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ದಾಳಿ ನಡೆಸಲಾಗಿದ್ದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ, ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ಕರ್ನಾಟಕ ಲೋಕಸೇವಾ ಆಯೋಗ ಮುಚ್ಚಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ನಟ ಅನಂತ್ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ರಾಜ್ಯದಲ್ಲಿ ವಿತ್ತೀಯ ಕೊರತೆ ಹೆಚ್ಚುತ್ತಿರುವ ಹಿನ್ನೆಲೆ ಹೊಸ ಯೋಜನೆ ಘೋಷಣೆ ಮಾಡದಂತೆ ಹಣಕಾಸು ಇಲಾಖೆ ಸರ್ಕಾರಕ್ಕೆ ಸಲಹೆ. ಬೆಂಗಳೂರಿನಲ್ಲಿ 24 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳ ಗಣಕೀಕರಣ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಶ್ರೋತೃಗಳೇ, ಈಗ ಸಮಯ 6:50:27 ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1-5-5-1 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಳತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1-5-5-1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
5: ಆತ್ಮೀಯ ಕಾಫಿ ಬೆಳೆಗಾರರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ನಿವೃತ್ತ ಮಣ್ಣು ವಿಜ್ಞಾನಿಗಳಾದಂಥ ಡಾಕ್ಟರ್ ಪಿ ಶಿವಪ್ರಸಾದ್ ಅವರು. ನಮಸ್ಕಾರ ಡಾಕ್ಟರ್ ಶಿವಪ್ರಸಾದ್ ಅವರೇ.
6: ನಮಸ್ಕಾರ.
5: ಈ ಕಾಫಿ ಬೆಳೆಗೆ ಸೂಕ್ಷ್ಮ ಪೋಷಕಾಂಶಗಳ ಅಗತ್ಯ ಕೂಡ ಇರುತ್ತೆ, ಇದರ ಪ್ರಾಮುಖ್ಯತೆ ಏನು ಅಂತೀರ?
6: ಅದು ಕೂಡ ಹೌದು. ಮತ್ತೆ ಸೆಕೆಂಡರಿ ನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ,
5: ಮಾಧ್ಯಮಿಕ ಪೋಷಕಾಂಶ.
6: ಹೌದು, ಸೆಕೆಂಡರಿ ನ್ಯೂಟ್ರಿಯನ್ಸ್ ಅಂದ್ರೆ ಎರಡನೇ ಹಂತದ ಈ ಪೋಷಕಾಂಶಗಳು ಅಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಇವೆಲ್ಲ ನೀವು ಸುಣ್ಣ ಏನ್ ಕೊಡ್ತೀರಾ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಲ್ಲೇ ಸಿಕ್ಬಿಡುತ್ತೆ ಗಿಡ.
5: ಡೊಲೊಮೈಟ್ ಅಲ್ಲಿ ಸಿಗುತ್ತೆ,
6: ಡೊಲೊಮೈಟ್ ಅಗ್ರಿಕಲ್ಚರ್ ಲೈಮ್ ಆಗ್ತ ವರ್ಷದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸುಣ್ಣನೂ ಇರುತ್ತೆ, ಕೆಲವು ಮೈನ್ಸ್ ಅಲ್ಲಿ ಬರೋದ್ರಲ್ಲಿ ಮೆಗ್ನೀಷಿಯಂ ಕೂಡ ಇರುತ್ತೆ. ಮತ್ತೆ ಸಲ್ಫರ್ ಅದು ಬಹಳ ಮುಖ್ಯವಾದದ್ದು. ಹೇಳದಾಗಿನೇ ಕಪ್ ಟೆಸ್ಟ್ ಅಂತಂದ್ರೆ ಕಾಫಿ ಗುಣಮಟ್ಟನ ಹೆಚ್ಚುತ್ತೆ. ಈ ಸಲ್ಫರ್ ಅಂಶ ಏನಾಗುತ್ತೆ, ಕೊರತೆ ಕಂಡುಬಂದಿಲ್ಲ ನಾವು ಸರ್ವೆಲಿ. ಯಾಕೆ ಅಂದ್ರೆ ಅಮೋನಿಯಂ ಸಲ್ಫೇಟ್ ಉಪಯೋಗಿಸ್ತಾರೆ ಅನ್ಕೊಳ್ಳಿ, ಅಥವಾ 20-20-13 ತೋಟದಲ್ಲೆಲ್ಲ 13% ಸಲ್ಫರ್ ಹಾಕ್ತಾ ಇರ್ತೀರಾ ಮಣ್ಣಿಗೆ, ಅದು ಕೊರತೆ ಕಂಡು ಬರಲ್ಲ. ಆ ಗೊಬ್ಬರನ ಉಪಯೋಗಿಸ್ಕೊಂಡ್ರೆ ಒಳ್ಳೇದು. ಅಮೋನಿಯಂ ಸಲ್ಫೇಟ್ ಒಂದು ಗೊಬ್ಬರ, ಮತ್ತೆ ಮಿಡ್ ಮಾನ್ಸೂನ್ ಅಲ್ಲಿ ಕೊಡಕ್ಕೆ ಹೇಳ್ತೀವಿ. ಮತ್ತೆ ಲಘು ಪೋಷಕಾಂಶಗಳು ಬಹಳ ಮುಖ್ಯವಾದ. ಹೌದು, ಈ 10,000 ಸ್ಯಾಂಪಲ್ ನಾವು ಏನು ಕಲೆಕ್ಟ್ ಮಾಡಿ ಸರ್ವೆ ಮಾಡಿದ್ದು, ಅದರಲ್ಲೂ ಕೂಡ ಮತ್ತೆ ಕೆಲವು ಕಾಫಿ ಬೆಳೆಗಾರರು ಪ್ರತಿ 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಗೆ ಎಲ್ಲಾ ಪೋಷಕಾಂಶಗಳನ್ನು ಪರೀಕ್ಷೆ ಮಾಡಿಕೊಡಿ ಅಂತ ಹೇಳ್ತಾರೆ. ಅದನ್ನು ಕೂಡ ಪರೀಕ್ಷೆ ಮಾಡಿದಾಗ ನಮಗೆ ಕಂಡು ಬಂದಿದ್ದೇನಂತಂದ್ರೆ, ಕಾಫಿ ತೋಟದ ಮಣ್ಣಿನಲ್ಲಿ ಜಿಂಕು ಮತ್ತೆ ಬೋರಾನ್ ಅಂಶ ಕೊರತೆ ಕಂಡು ಬಂದಿದೆ. ಇವೆರಡು ಪರ್ಸೆಂಟೇಜ್ ಹೇಳೋದಾದ್ರೆ 36% ಗಂಟ ಜಿಂಕ್ ಅಂಶ ಕೊರತೆ ಕಂಡು ಬಂದಿದೆ. ಹೌದು, ಮತ್ತೆ 39% ಬೋರಾನ್ ಕೊರತೆ ಕಂಡು ಬಂದಿದೆ. ಈ ಬೋರಾನ್ ಕೊರತೆ ಆದಾಗ ಏನಾಗ್ತದೆ, ಕಾಫಿ ಹೂ ಬಿಟ್ಟಾಗ ಮಗ್ಗು ಹೂ ಆದಾಗ ಚೆನ್ನಾಗಿ ಹೂ ಹರಳುತ್ತೆ, ಬಟ್ ಸೆಟ್ ಆಗಿರಲ್ಲ. ನೋಡ್ತೀರಾ ಬ್ಲಾಸಮ್ ಆದಾಗ, ಈ ವರ್ಷ ಹೂ ಬಹಳ ಚೆನ್ನಾಗಿ ಬಂದಿದೆ ಅಂತಾರೆ. ಜೂನ್ ತಿಂಗಳಲ್ಲಿ ಹೋಗಿ ನೋಡಿದಾಗ ನೀವು ಕಾಫಿ ಕಾಯಿ ಸ್ವಲ್ಪ ಜಾಸ್ತಿ ಆದಾಗ ಸ್ವಲ್ಪನೇ ಕಟ್ಟಿರುತ್ತೆ ಕಾಫಿ ಕಾಯಿ,
5: ಹೂ ಬಿದ್ದೋಗಿರ್ತವೆ ಅಂತ.
6: ಇಲ್ಲ, ಹೂ ಇರುತ್ತೆ ಹಂಗೆ ಮಗ್ಗು ಕಪ್ಪಾಗಿ ಹಂಗೆ ನಿಂತಿರುತ್ತೆ ಜೋರು ಮಳೆ ಬರಗಂಟ. ಇನ್ನೊಂದ್ಸಲಿ ಏನಾಗುತ್ತೆ, ಒಳಗಡೆ ಸೆಟ್ ಆಗಿರಲ್ಲ. ಅರೇಬಿಕಲ್ ಸೆಲ್ಫ್ ಪಾಲಿನೇಷನ್ ಆಗುತ್ತೆ, ರೋಬಸ್ಟ್ ಅಲ್ಲಿ ಕ್ರಾಸ್ ಪಾಲಿನೇಷನ್. ಕಾಫಿ ಹೂವನ್ನ ಒಳಗಡೆ ಪೋಲನ್ ಟ್ಯೂಬ್ಸ್ ಅಂತ ಹೇಳ್ತೀವಿ, ರೋಬಸ್ಟ್ ಅಲ್ಲಿ ಉದ್ದಕ್ಕೆ ಬಂದಿರತ್ತೆ ಪೋಲನ್ ಟ್ಯೂಬ್ಸ್. ಅದು ಬೋರಾನ್ ಕೊರತೆ ಆದಾಗ ಬಲ್ತಿರಲ್ಲ, ಮೆಚೂರ್ ಆಗಿರಲ್ಲ. ಅಂದ್ರೆ ಟ್ಯೂಬ್ ಚಿಕ್ಕದಾಗಿರುತ್ತೆ, ಇಲ್ಲ ಅದು ಮೆಚೂರ್ ಆಗಿಲ್ಲ ಅಂದ್ರೆ ಅದು ಸೆಟ್ ಆಗಲ್ಲ,
5: ಅಂದ್ರೆ
6: ಅಬರ್ಷನ್ ಆಗ್ಬಿಡುತ್ತೆ ಅದು. ಹಾಗಾಗಿ ಅದು ಮಗ್ಗ ಆಗಲ್ಲ, ಅದು ಮುಖ್ಯ. ಅದಕ್ಕೆ ಬೋರಾನ್ ಕೂಡ
5: ಅಂದ್ರೆ ಪರಾಗಸ್ಪರ್ಶಕ್ಕೆ ಬಹಳ ಅನುಕೂಲ ಆಗುತ್ತೆ, ಅಂದ್ರೆ ಕಾಯಿ ಕಚ್ಚೋದಕ್ಕೆ ಬಹಳ ಮುಖ್ಯ ಅದು.
6: ಹೌದು,
5: ಬೋರಾನ್ ಅಂಶ ಅಂದ್ರೆ ಅವನ್ನ ಯಾವ ರೀತಿ ಕೊಡಬಹುದು ಅಂತೀರ?
6: ಸಾಮಾನ್ಯವಾಗಿ ಬೋರಾನ್ ಒಂದು ಫೋಲಿಯರ್ ಸ್ಪ್ರೇ ರೋಬಸ್ಟ್ ಆಗಿ ಅದಕ್ಕೆ ಪೋಸ್ಟ್ ಮಾನ್ಸೂನ್ ಕೊಟ್ಕೊಳ್ಳಿ ಒಂದ್ಸಲಿ ಅಂತೀವಿ. ಅಕ್ಟೋಬರ್ ಅಲ್ಲಿ ಮಳೆ ನಿಂತು ಒಂದು 20 ದಿವಸದ ಒಳಗಡೆ ಅದಕ್ಕೂ

0: ಅಂಶ ಕಾಫಿ ತೋಟದ ಮಣ್ಣಿನಲ್ಲಿ ಇದ್ರೆ ಒಳ್ಳೇದು. ಏನಂತಂದ್ರೆ ಒಂದ್ ಎಕರೆಗೆ ಬರೀ ಲಘು ಪೋಷಕಾಂಶಗಳನ್ನ ಬೆರೆಸಿ ಕೊಡೋದ್ರ ಜೊತೆಗೆ NPKನು ಹಾಕೊಂಡ್ರೆ ಒಳ್ಳೇದು. ಆಮೇಲೆ ಬಿಸಿಲು ಬರ್ತದೆ, ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಮಣ್ಣು ಒಣಗ್ಬಿಟ್ರೆ ಅಲ್ಲಿಂದ ಪೋಷಕಾಂಶಗಳಲ್ಲಿ ಇರುತ್ತೆ, NPK ಅವೆಲ್ಲ ಗಿಡಕ್ಕೆ ಸಿಗ್ತಾ ಇರಲ್ಲ.
1: ಪೋಷಕಾಂಶ ಇದ್ರೂ ಕೂಡ ತೇವಾಂಶದ ಕೊರತೆಯಿಂದ ಸಿಗಲ್ಲ.
0: ಅವಾಗ ಕಾಯಿ ದಪ್ಪ ಆಗ್ತಿರತ್ತಲ್ಲ, ಅವಕ್ಕೆ ತುಂಬದಿಲ್ಲ, ಜೊಳ್ಳು ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಫ್ರೂಟ್ಸ್ ಅಂತೀವಿ, ಪಲ್ಪರ್ಗ ಹಾಕ್ದಾಗ ಫ್ರೂಟ್ಸ್
1: ಜೊಳ್ಳು
0: ಜಾಸ್ತಿ ಬಂದ್ಬಿಡುತ್ತೆ. ಹಾಗಾಗಿ ಒಂದ್ ರೌಂಡು ಫೋಲಿಯರ್ ಸ್ಪ್ರೇ ಕೊಟ್ಕೊಳ್ಳಿ ಅಂತೀವಿ. ಏನ್ ಸಹಾಯ ಮಾಡುತ್ತೆ ಫೋಲಿಯರ್ ಸ್ಪ್ರೇ ಏನೇನು ಅಂತ ಹೇಳಿದ್ರೆ, NPKನು ಹಾಕೊಳ್ಳಿ ಅಂತ ಏನೇ ಕೇಳ್ತೀವಿ, ಹೆಂಗು ಸ್ಪ್ರೇ ಹೋಗ್ತಾ ಇರುತ್ತೆ, ಎಲೆ ಮುಖಾಂತರ ಕೂಡ ಪೊಟ್ಯಾಶು ಮತ್ತೆ ಕಾಯಿಗೆ ಬೇಕಾಗಿರೋ ಎಲ್ಲ ಹೋಗುತ್ತೆ. ಅವಾಗ ಜೊಳ್ಳು ಪರ್ಸೆಂಟೇಜ್ ಕೂಡ ಕಮ್ಮಿ ಮಾಡಬಹುದು. 1 kg 94 ಹಾಕೊಳ್ಳಿ ಅಂತೀವಿ. ಮಣ್ಣಿಗೆ ಹಾಕೋ 94 ಹಾಕಬೇಡಿ, ಅದಕ್ಕೆ ಒಂದು ಎಲೆಗೆ ಸಿಂಪರಣೆ ಮಾಡೋದು ಫೋಲಿಯರ್ ಸ್ಪ್ರೇ ಗೊಬ್ಬರ ಬರುತ್ತೆ,
1: ನೀರಿನಲ್ಲಿ ಕರಗುತ್ತೆ,
0: ಕರಗುತ್ತೆ 94. ನೆಲಕ್ಕೆ ಹಾಕೋದಾದ್ರೆ ಕರಗದ್ರೆ ಅರ್ಧ ಫಿಲ್ಲರ್ ಮೆಟೀರಿಯಲ್ ಅಂತೀವಿ ಗೊಬ್ಬರದಲ್ಲಿ, ಆ ಪೌಡರ್ ಎಲ್ಲ ಉಳ್ಕೊಂಡಿರುತ್ತೆ. ಆಯ್ತಾ, ಅದಕ್ಕೆ ಎಲೆಗೆ ಸಿಂಪರಣೆ ಮಾಡೋದನ್ನ ಹಾಕಿ ಅದೇ ಬೇರೆ ಸಿಕ್ಕತ್ತೆ 94. ಸ್ವಲ್ಪ ರೇಟ್ ಆಗುತ್ತೆ, ಒಂದು 140-150 ರೂಪಾಯಿ 1 kg ಆಗುತ್ತೆ. ಒಂದು ಬ್ಯಾರಲ್ಗೆ ಹಾಕೋಬೇಕು, 3 barrels ಒಂದು ಎಕರೆಗೆ ಸಾಕು 94 ಜೊತೆಗೆ. ಕೆಲವು ತೋಟದಲ್ಲಿ ಸುಣ್ಣ ಹಾಕಕ್ಕಾಗಿ ಇರಲ್ಲ, ಕೆಲವರು 3-4 ವರ್ಷ ಆದರೂ ಸುಣ್ಣ ಹಾಕಿರಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು, ಮೆಗ್ನೀಷಿಯಂ ಸಲ್ಫೇಟ್ನ ಹಾಕೊಳ್ಳಿಂತೀವಿ. 1/2 kg ಮೆಗ್ನೀಷಿಯಂ ಸಲ್ಫೇಟು ಹಾಕಬೇಕು ಒಂದು ಬ್ಯಾರಲ್ಗೆ. ಮತ್ತೆ ಜಿಂಕ್ ಸಲ್ಫೇಟು 1/2 kg ಹಾಕಬೇಕು ಒಂದು ಬ್ಯಾರಲ್ಗೆ. ಮತ್ತೆ ಬೊರಾನ್, ಬೊರಾಕ್ಸ್ ರೀತಿಲಿ ಸಿಕ್ಕುತ್ತೆ, ಬೊರಾನ್ನ 250 grams ಹಾಕೋಬೇಕು ನೀವು ಒಂದು ಬ್ಯಾರಲ್ಗೆ. ಇದಿಷ್ಟು ಆದ್ಮೇಲೆ ವೆಟ್ಟಿಂಗ್ ಏಜೆಂಟು ಕೂಡ ಬಳಸ್ಬೇಕು, ಗಮ್ ಅಂಟು, ಯಾಕಂದ್ರೆ ಒಡೆದ್ಮೇಲೆ ಮಳೆ ಬಂದ್ಬಿಟ್ರೆ ಒಂದೊಂದ್ಸಲಿ ಎಲ್ಲ ಅರ್ಧಂಬರ್ಧ ಹೋಗ್ಬಿಡುತ್ತೆ. ಮಳೆ
1: ಅಂಟ್ಕೋಬೇಕು
0: ಎಲೆಯ ಕೆಳಗಡೆ ಭಾಗ ಮತ್ತು ಮೇಲ್ಗಡೆ ಭಾಗ ಎರಡಕ್ಕೂ ಸಿಂಪರಣೆ ಮಾಡಬೇಕು. ಅದ್ರ ಜೊತೆಗೆ ಪ್ಲಾನೋಫಿಕ್ಸ್ ಅಂತ ಹೇಳ್ತೀನಿ,
1: ಸಸ್ಯ ಪ್ರಚೋದಕ,
0: ಹೌದು, ಅದು 50 ml ಹಾಕೋಬೇಕು. ಇದಿಷ್ಟನ್ನು ಒಂದು ಬ್ಯಾರಲ್ಗೆ ಹಾಕ್ಬಿಟ್ಟು ಎಲೆಗಳಿಗೆ ಸಿಂಪರಣೆ ಮಾಡಬೇಕು, ರೋಬಸ್ಟ್ ಆಗಿ ಒಳ್ಳೇದು. ಮತ್ತೆ ಅರೇಬಿಕಾಗೂ ಮಾಡಿದ್ರೆ ಅದು ಕೂಡ ಒಳ್ಳೇದೇ ಅರೇಬಿಕಾ ಗಿಡಗಳಿಗೆ. ಮತ್ತೆ ಫೋಲಿಯರ್ ಸ್ಪ್ರೇನ ಯಾವಾಗ ಕೊಡಬೇಕು ಅಂತ ತಿಳಿಸ್ತೀನಿ. ಹೂವಾಗಿ ಸೆಟ್ ಆಗುತ್ತೆ. ಈ ಯಾರ್ಯಾರ ತೋಟದಲ್ಲಿ ಇಳುವರಿ ಕಮ್ಮಿ ಆಗಿರುತ್ತೆ, ಒಮ್ಮೊಮ್ಮೆ ಹೂವಾಗಿದ್ದು ಮಿಸ್ಟ್ ಜಾಸ್ತಿ ಇದ್ರೆ ಚಳಿಗಾಲದ ಫೆಬ್ರವರಿನಲ್ಲಿ ಆ ತೇವಾಂಶ ಗಾಳಿನಲ್ಲಿ ಇದ್ರೂ ಕೂಡ ಸರಿಯಾಗಿ ಕ್ರಾಸ್ ಪಾಲಿನೇಷನ್ ಆಗಲ್ಲ, ಹಾಗಾಗಿ ಅವಾಗಲೂ ಕೂಡ ಒಂದು ಎಫೆಕ್ಟ್ ಆಗುತ್ತೆ. ಒಂದು ಅದಕ್ಕೆ ಏನು ಮಾಡ್ತೀವಿ ನಾವು, ಮೊಗ್ಗು ಬಿಡುತ್ತೆ ಹೊರಡುತ್ತಲ್ಲ, January 2nd ಒಂದು ರೌಂಡು ಮೈಕ್ರೋನ್ಯೂಟ್ರಿಯಂಟ್ಸ್ ಲಘು ಪೋಷಕಾಂಶಗಳ ಸಿಂಪರಣೆ ಮಾಡಿಬಿಡಿ ಅಂತ ಹೇಳ್ತೀವಿ. ಯಾರ ತೋಟದಲ್ಲಿ ಹೂವಾಗಿದ್ದು ಮೊಗ್ಗ ಆಗ್ತಾ ಇರಲ್ಲ, 1-2 ವರ್ಷ ನೋಡಿದ್ರು ಆ ಗಿಡದಲ್ಲಿ ಸೆಟ್ ಆಗುತ್ತೆ ಸರಿಯಾಗಿ, ಆಮೇಲೆ ಕಾಯೇ ಇರಲ್ಲ ಅಂತ ಗೊತ್ತಾಗತ್ತೆ ಜೂನ್ನಲ್ಲಿ. ಅದು ಲೇಟ್ ಆಗೋಗ್ಬಿಟ್ಟಿರುತ್ತೆ ಅದು, ಇನ್ನು ಬರೋ ವರ್ಷಕ್ಕೆ ಗೊತ್ತಿದ್ಮೇಲೆ ನೀವೇನು ಮಾಡಬೇಕು, ಆ ಪಟ್ಟೆ ಆ ಬ್ಲಾಕ್ನಲ್ಲಿ February 20 ಕೊಡಿತೀರಾ, ಒಂದು ತಿಂಗಳು ಮುಂಚೆನೇ ಈ ಲಘು ಪೋಷಕಾಂಶಗಳು ಜೊತೆಗೆ 94 ಹಾಕಿ ಸ್ಪ್ರೇ ಮಾಡ್ಕೊಂಬಿಡಿ. ಅವಾಗ ಏನಾಗುತ್ತೆ, ಆ ಬೋರಾನ್ ಅದರಲ್ಲಿ ಇರೋದು ಪೋಲನ್ ಟ್ಯೂಬ್ ಅಂತ ಅಂದೆ, ಹೂ ಅರಳಿದಾಗ ಅದು ಉದ್ದ ಆಗ್ಲಿಕ್ಕೆ ಸಹಾಯ ಮಾಡ್ತದೆ, ಅವಾಗ ಹೂ ಮಗ್ಗಾಗ್ಲಿಕ್ಕೆ ಸಹಾಯ ಆಗ್ತದೆ. ಅದೊಂದು ಆಗ ಒಂದ್ ರೌಂಡ್ ಕೊಟ್ಕೋಬಹುದು, ಸೆಟ್ ಆಗ್ತಿಲ್ಲ ಹೂ ಅಂತ ತೋಟಗಳಲ್ಲಿ ಕೊಡ್ಬೋದು ಬೆಳೆಗಾರರು. ಇನ್ನೊಂದೇನಂತಂದ್ರೆ ಹೂ ಆದ್ಮೇಲೆ ಕೆಲವೊಮ್ಮೆ ಏನಾಗುತ್ತೆ, ಬ್ಲಾಸಮ್ ಬ್ಯಾಕಿಂಗ್ ಕೊಟ್ಟಿರ್ತೀರಾ, 85% 90% ಹೂ ಆಗಿರುತ್ತೆ, ಇನ್ನೊಂದು 10% ಸ್ಪ್ರಿಂಕ್ಲರ್ ಜೆಟ್ಟು ನೀರು ಮುಟ್ಲಿಲ್ಲ ಅಲ್ಲಿಗೆ ಅಂದ್ರೆ ಅದೆಲ್ಲ ಗಿಡದಲ್ಲಿ ಮಗ್ಗಿನ್ನೂ ಹಂಗೆ ಹೂ ಆಗಿರಲ್ಲ. ಸೊ ಕಂಪ್ಲೀಟು ಹೂ ಆಗ್ಬಿಡ್ಬೇಕು, ಮಳೆ ಬಿದ್ದಾಗ ಅವೆಲ್ಲ ಬಿಕ್ಕಿದ ಹೂ ಅರಳ್ತವೆ. ಸೊ ಕಂಪ್ಲೀಟು ಬ್ಲಾಸಮ್ ಆದಿ 20 ದಿವಸ ಆದಮೇಲೆ ಒಂದು ರೌಂಡು ಎಲೆಗೆ ಸಿಂಪರಣೆ ಮಾಡಿ ಲಘು ಪೋಷಕಾಂಶಗಳು, ಈಗ ಏನು ಹೇಳಿದೆ, ಅತೋಮತ್ತು ಹಾಲು ಮತ್ತು ಮೆಗ್ನೀಷಿಯಂ ಸಲ್ಫೇಟು, ಇದನ್ನು ಸಿಂಪರಣೆ ಮಾಡಿ. ಮೆಗ್ನೀಷಿಯಂ ಸಲ್ಫೇಟು ಕೊರತೆ ಆದಾಗ ಏನಾಗುತ್ತೆ ಅಂದರೆ ಇಂಟರ್ವೈನಲ್ ಕ್ಲೋರೋಸಿಸ್ ಅಂತೀವಿ, ಅಂದರೆ ಕಾಫಿ ಎಲೆಯಲ್ಲಿ ಅದ್ರದ್ದು ನರಗಳ ಥರ ಇರುತ್ತಲ್ಲ ವೇಯ್ನ್ಸು ಮಧ್ಯೆ ಮಧ್ಯೆ, ಅದು ಹಸಿರಾಗಿಯೇ ಇರುತ್ತೆ, ಆ ಎರಡು ನರಗಳ ಮಧ್ಯದಲ್ಲಿ ಇರೋಂಥ ಹಳದಿ ಆಗ್ಬಿಡುತ್ತೆ, ಆ ಥರ ಕಂಡಾಗ ಅದು ಮೆಗ್ನೀಷಿಯಂ ಕೊರತೆ ಇದೆ ಅಂತ. ಆವಾಗ ನೀವು ಫೋಲಿಯರ್ ಸ್ಪ್ರೇಯಿಂದ ಈವನ್ ಜಿಂಕು ಮತ್ತು ಬೋರಾನು ಕೂಡ ಸರಿ ಮಾಡ್ಕೋಬೋದು. ಬೋರಾನ್ ಕೊರತೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಹೊಸ ಎಲೆಗಳು ಅಂದರೆ ತುದಿ ಎಲೆಗಳು ಬರ್ತಾವಲ್ಲ, ಅದರಲ್ಲಿ ಲೆದರ್ ಥರ ದಪ್ಪ ಆಗ್ಬಿಡ್ತವೆ ಎಲೆಗಳು, ಕೊನೆಯೇ 2 ಜೊತೆ ಎಲೆಗಳು ದಪ್ಪ ಆಗ್ಬಿಡ್ತವೆ, ಸ್ವಲ್ಪ ಕಲರು ಡಾರ್ಕ್ ಆಗುತ್ತೆ, ಅದು ಬೋರಾನು ಕೊರತೆ ಇದೆ ಅಂತ ತಿಳಿಸುತ್ತೆ ಗಿಡಗಳಲ್ಲಿ. ಜಿಂಕ್ ಕೊರತೆ ಇದ್ದಾಗ ಏನಾಗ್ತದೆ, ಬೆಳೆಗಾರರು ತೋಟಕ್ಕೆ ಹೋಗ್ತಿದ್ದಾಗ ಗಿಣ್ಣಿಂದ ಗಿಣ್ಣಿಗೆ ಅಂತರ ಕಮ್ಮಿ ಆಗ್ಬಿಡುತ್ತೆ, ಅವಾಗ ಇಂಟರ್ನೋಟ್ಸ್ ಲೆಂತ್ ಅಂತರ ಕಮ್ಮಿ ಆದಾಗ ಚಿಕ್ಕ ಚಿಕ್ಕ ಕಾಣಿಸ್ತಿರುತ್ತೆ ಗಿಣ್ಣುಗಳು, ಅದು ಜಿಂಕ್ ಡಿಫಿಷಿಯನ್ಸಿ ಅಂತ. ಅವಾಗಲೂ ನೀವು ಜಿಂಕ್ನ ಕೊಡಲೇಬೇಕು ಆ ಗಿಡಗಳಿಗೆ.

0: ಇದು ಒಂದು ರೌಂಡು ಕಂಪ್ಲೀಟ್ ಬ್ಲಾಸಮ್ ಅಂದಮೇಲೆ 20 ದಿವಸ ಆದ ತಕ್ಷಣ ಕೊಟ್ಕೊಳ್ಳಿ. ಬರಲೇ ಇಲ್ಲ ಬೇಸಿಗೆ ಮಳೆ, ಮಳೆನೇ ಇಲ್ಲ ಅಂದರೆ ಏಪ್ರಿಲಲ್ಲಿ ತುಂಬ ಬಿಸಿಲಿರುತ್ತೆ, ಹಾಕಿ ಗೊಬ್ಬರ ಮಣ್ಣಲ್ಲಿರುತ್ತೆ ಸಿಕ್ಕಲ್ವಲ್ಲ, ತೇವಾಂಶ ಇರಲ್ಲ ಅವ್ಲ ನೋಡಿ, ಬಟ್ ಕಾಯಿಗೆ ಬೇಕಾಗಿರುತ್ತೆ ಗೊಬ್ಬರ, ಇಲ್ಲಾಂದ್ರೆ ಜೊಳ್ಳಾಗುತ್ತೆ ಅಂದೆ. ಗ್ರೀನ್ ಫಿಲ್ಲಿಂಗ್ ಸ್ಟೇಜ್ ದಪ್ಪ ಆಗ್ತಾ ಹೋಗುತ್ತೆ, ಒಳಗಡೆ ಏನಾಗುತ್ತೆ ಹಂಗೆ ಬಿಟ್ಬಿಟ್ರೆ ಆಗ ಫೋಲಿಯರ್ ಸ್ಪ್ರೇ ಮಾಡಲಿಲ್ಲ ಅಂದರೆ ಮೇಲ್ಗಡೆ ಸಿಪ್ಪೆ ದಪ್ಪಕ್ಕೆ ಊದ್ಬಿಡುತ್ತೆ ಬೆಲ್ಲನ ಥರ. ಒಳಗಡೆ ನೀವು ಕಟ್ ಮಾಡಿ ನೋಡಿದ್ರೆ ಎರಡು ಬೀಜ ಇರ್ತಾವೆ ಕಾಫಿ ಬೀಜ, ಸಾಮಾನ್ಯವಾಗಿ ಒಂದು ಬೀಜ ತುಂಬಿರುತ್ತೆ, ಒಂದು ಬೀಜ ಖಾಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಬೆಳೆ, ಇಲ್ಲಾಂದ್ರೆ ಅವ್ರಲ್ಲೂ ಅರ್ಧರ್ಧ ತುಂಬ್ಕೊಂಡಿರುತ್ತೆ ಕಟ್ ಮಾಡಿ ನೋಡಿದಾಗ. ಮೇಲ್ಗಡೆ ಬೆಲ್ಲನ್ ಥರ ಇರುತ್ತೆ ಸಿಪ್ಪೆ, ಅವೆಲ್ಲ ಫ್ಲೋಟ್ಸ್ ಬಂದ್ಬಿಡ್ತವೆ, ಇಳುವರಿ ಕಮ್ಮಿ ಆಗ್ಬಿಡುತ್ತೆ, ಜೊಳ್ಳಾಗುತ್ತೆ. ನೀವು ಕಾಫಿ ಮಾರಕ್ ಹೋದಾಗ ಚೆರಿ ಔಟನ್ ಪರ್ಸೆಂಟೇಜ್ ಕಮ್ಮಿ, ರೇಟ್ ಕಮ್ಮಿ ಮಾಡ್ತೀವಿ ಅಂತಾರೆ, ಅಲ್ಲಿ ಕಳ್ಕೊಳ್ಳೋ ಬದಲು ಬೆಳೆಗಾರರು ದುಡ್ಡನ್ನು ಇಲ್ಲಿ ಒಂದು ಸ್ಪ್ರೇಗೆ ಖರ್ಚು ಮಾಡಿದ್ರೆ ಗಿಡನೂ ಚೆನ್ನಾಗಿರುತ್ತೆ ಮತ್ತೆ ಇಳುವರಿನೂ ಜಾಸ್ತಿ ಆಗ್ತದೆ. ಹೀಗೆ
1: ಡಾಕ್ಟರ್ ಶಿವಪ್ರಸಾದ್ ಅವರೇ, ಕೆಲವು ಸಂದರ್ಭದಲ್ಲಿ ಕೆಲವು ರೈತರಿಗೆ ಈ ಹೂ ನೀರಾವರಿ ಕೊಡೋದಕ್ಕೆ ಮಾತ್ರ ಸೌಲಭ್ಯ ಇರುತ್ತೆ, ಹೂ ಅರಳುತ್ತೆ ಆದರೆ ಅವರಿಗೆ ಬ್ಯಾಕಿಂಗ್ ಕೊಡೋಕ್ಕೆ ಆಗೋದಿಲ್ಲ.
0: ಹೌದು,
1: ಅಂತ ಸಂದರ್ಭದಲ್ಲೂ ಕೂಡ ತಾವು ಎಲೆ ಸಿಂಪರಣೆ ಶಿಫಾರಸು ಮಾಡ್ತಿರಲ್ವೇ?
0: ಹೌದು ಮಾಡ್ತೀನಿ. ಒಂದು ರೌಂಡ್ ನೀರು ಕೊಟ್ಟಾಗ ಒಂದು 60-75 ಭಾಗ, ಕೆಲವೊಮ್ಮೆ 90 ಭಾಗನೂ ಆಗ್ಬಿಡುತ್ತೆ. ಗಿಡ ತುಂಬ ಸ್ಟ್ರೆಸ್ಸಲ್ಲಿದ್ದರೆ ಅರ್ಧ ಇಂಚಿಗೆ ಹಳೆ ರೋಬಸ್ಟಾಗಳು ಬ್ಲಾಸಮ್ ಆಗ್ಬಿಡ್ತವೆ ಚೆನ್ನಾಗಿ. ಈ 6x6 ಅವೆಲ್ಲ ಸ್ವಲ್ಪ ನೀರು ಜಾಸ್ತಿ ಬೇಕು. ಅವ ಒಂದು ಇಂಚು ಸಿಕ್ಕಲಿಲ್ಲ ಮಳೆ ಅಂತ ಆದರೂ ನೀವು ನೀರು ವಹಿಸೋದು ಕಮ್ಮಿ ಆದ್ರೂ ಒಂದೇ ರೌಂಡ್ ಕೊಡೋಕ್ಕಾದ್ರೂ ಕೂಡ ಇನ್ನು ಮಿಕ್ಕಿದ್ದು ಉಳ್ಕೊಂಡಿರ್ತಾವ ಮಗ್ಗು, ಅವಾಗ ಹುಷಾರಾಗಿರ್ಬೇಕು ಪೋಷಕಾಂಶ ಕೊಡ್ಬೇಕಾದ್ರೆ. ಈ ನೈಟ್ರೋಜನ್ ಇರುತ್ತೆ ನೋಡಿ, ಮಗ್ ಮೇಲೆ ಕೂತಾಗ ಸ್ವಲ್ಪ ಸುಟ್ಟಂಗೆ ಆಗ್ಬಿಡುತ್ತೆ ಯೂರಿಯಾ ಅಂಶ ಅಥವಾ ನೈಟ್ರೋಜನ್ ಅಂಶ. ಅವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ನು ಜಾಸ್ತಿ ಅಂಶ ಮಗ್ಗಿದೆ ಹೂವಾಗಲಿಗಿದೆ ಅಂತಂದರೆ ಸ್ವಲ್ಪ ನಿಧಾನ ಮಾಡಿ ಒಡೆಯೋದೊಳ್ಳೆ. ಅಥವಾ ಅದಕ್ಕೆ ನಾವು ಏನು ಹೇಳ್ತೀವಿ, ರಿಸ್ಕ್ ಮಾಡಿಬಿಡಿ, ಮಳೆ ಬೀಳುತ್ತೆ ಅಲ್ಲಿ ನನ್ನ ಕಡೆ, ಎಲ್ಲೋ ಬೇಸಿಗೆ ಮಳೆ ಇನ್ನೊಂದ್ಸಲಿ ಬಂದೇ ಬರುತ್ತೆ. ರೋಬಸ್ಟನ್ನು ಕೂಡ ಸ್ವಲ್ಪ ಮಗ್ಗಳು ಅಡ್ವಾನ್ಸ್ ಬೇಗ ಆಗಿಲ್ಲ ಅಂತಂದರೆ ಮಳೆ ನೀರು ಬರೋದನ್ನೇ ಕಾಯೋವಂಥವ್ರು ಅಲ್ಲೂ ಕೂಡ ಮಾರ್ಚಲ್ಲಿ ಮಳೆ ಬಂದರೂ ಕೂಡ ಹೂವು ಚೆನ್ನಾಗುತ್ತೆ. ಅದೊಂದು ರೌಂಡ್ ಮಳೆ ಬಂದ್ಬಿಟ್ಟ ಮೇಲೆ ನೀವು ಲಘು ಪೋಷಕಾಂಶನ ಒಂದು ರೌಂಡ್ ಕೊಡೋ ಸ್ಪ್ರಿಂಕ್ಲರ್ ಕೊಡೋರು ಅವಾಗ ಕೊಟ್ಟರೆ ಒಳ್ಳೆಯದು.
1: ಒಳ್ಳೆಯದು ಅಂದರೆ ಮಳೆಗೆ ಕಾಯದೆ ಒಳ್ಳೆಯದು ಅಂತೀರ?
0: ಮಳೆ ಆಗ್ಬಿಟ್ಟು ಕಂಪ್ಲೀಟ್ ಹೂ ಅರಳಬೇಕು, ಯಾಕಂದ್ರೆ ಹೂ ಕಾಯಿ ಆಗ್ಲಿಕ್ಕೆ ನಮ್ಗೆ ಇಂಪಾರ್ಟೆಂಟು ಇಳುವರಿ ಬರಲಿಕ್ಕೆ. ಅದೇ ಮಗ್ಗು ಹೋಗ್ಬಿಟ್ರೆ ಒಂದು ವರ್ಷ ಕ್ರಾಪು ಕಮ್ಮಿ ಆಗುತ್ತೆ, ನಿಮಗೆ ಲಾಸ್ ಅದು.
1: ಇನ್ನು ಇವತ್ತು ಎಲ್ಲ ಕೃಷಿನಲ್ಲೂ ಕೂಡ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಕೇಳ್ತಾ ಇದ್ವಿ, ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ. ಕಾಫಿ ಬೆಳೆನಲ್ಲಿ ಕಾಫಿ ತೋಟದಲ್ಲೂ ಕೂಡ ಇದರ ಅವಶ್ಯಕತೆ ಇದೆಯೇ? ಹೇಗೆ ಮಾಡ್ಕೋಬಹುದು ಇದನ್ನ?
0: ಖಂಡಿತ ಖಂಡಿತ. ಕಾಫಿ ಬೆಳೆಗಾರರು ಪಲ್ಪರ್ ಮಾಡೋದಾದಾಗ ರೋಬಸ್ಟನ್ನು ಪಲ್ಪರ್ ಮಾಡ್ತಾರೆ, ಅರೇಬಿಕ ಹಣ್ಣುಗಳನ್ನ ಪಲ್ಪರ್ ಮಾಡೋದ್ರಿಂದ ತುಂಬ ಸಿಪ್ಪೆ ಸಿಕ್ಕುತ್ತೆ. ಅದನ್ನು ಹಾಗೆ ಹಾಕೋಬೋದು, ಒಂದು 6 ತಿಂಗಳು ಬಿಟ್ಟು ಕರಗಿರುತ್ತೆ ಮಳೆಗಾಲ ನಿಲ್ಮೇಲೆ ಹಾಕ್ತೀರಾ, ಅದನ್ನೇ ಅದರಲ್ಲಿ ಪೋಷಕಾಂಶಗಳನ್ನ ಹೆಚ್ಚಿಸ್ಬೋದು. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಲೂ ಕೂಡ ಹೇಳ್ತೀವಿ, NPK ತುಂಬ ಇರುತ್ತೆ ಅದರಲ್ಲಿ ಸಿಪ್ಪೆನಲ್ಲಿ. ಅದನ್ನ ಮೇಲೆ ಹಾಕ್ಬೇಕು, ಹಂಗೆ ಹಾಕ್ಬಾರ್ದು, ಹುಳಿ ಸುಟ್ಬಿಡುತ್ತೆ ಕಾಫಿ ಬೇರ್ನ. ಅದನ್ನು ಗೊಬ್ಬರ ಮಾಡ್ಬೋದು ಕಾಫಿ ತೋಟಗಳಲ್ಲಿ. ಅದ್ರ ಜೊತೆಗೆ ನೀವು ದನಿನ ಗೊಬ್ಬರ ಒಂಚೂರು ತರಿಸ್ಕೊಂಡು ಒಂದು ಡ್ರಮ್ಮಲ್ಲಿ 3 ಬ್ಯಾಸ್ಕೆಟ್ ದನಿನ ಗೊಬ್ಬರ ಹಾಕಿ ಮತ್ತೆ ಸ್ವಲ್ಪ ಗೊಬ್ಬರ ಕರಗುವಂಥದ್ದು, ಈಗ ಮಲ್ನಾಡು ಗೊಬ್ಬರ ಅಂತ ಮಾಡ್ತಾರೆ ತುಂಬ ಬೆಳೆಗಾರರು. ಈ ಕಡೆ ಸುಂಟಿಕೊಪ್ಪ ಸುತ್ತಮುತ್ತ ಪಣ್ಯ ಬೋಸ್ಮಂದಣ್ಣ ಅವರು ಇದ್ದಾರೆ ಉದಾಹರಣೆಗೆ, ಅವರು ಈ ಮಲ್ನಾಡ್ ಗೊಬ್ಬರನ ಬಹಳ ಮಾಡ್ತಾರೆ ಅವ್ರ ತೋಟದಲ್ಲಿ. ಅದನ್ನೇ ಹೌದು ಕಾಫಿ ಇಲ್ಲಿ ವೇಸ್ಟ್ ಅಂತ ಅಂದ್ರೆ ನಿಮ್ಗೆ ಸಿಕ್ಕೋದು ಎಲೆ ಬಿದ್ದಿರ ಶೇಡ್ ಟ್ರೀದು, ಶೇಡ್ ಮರ ಅಂದ್ರೆ
1: ಎಳೆ ರೆಂಬೆಗಳು
0: ಪ್ರೂನಿಂಗ್ ಮಾಡಿರ್ತೀರಾ, ಅದ್ರೂ ವೇಸ್ಟು. ಕಳೆಗಳು, ಕಳೆ ಅಂದ್ರೆ ಹೂವು ಆಗಿರೋಂತ ಉಪಯೋಗಿಸ್ಬಿಡಿ ಬೀಜ ಇರೋಂಥದ್ದ. ಕಳೆ ಹಂಗೆ ಹಸಿರು ಇರಬೇಕು, ಕಚಡ ಮಾಡಿರ್ತೀರಾ ಈ ದಬ್ಬೆನಲ್ಲಿ, ಅಂತ ಕಚಡಗಳನ್ನೆಲ್ಲ ಕಾಫಿ ತೋಟದೊಳಗೆ ಗುಡ್ಡೆ ಹಾಕೋದಕ್ಕಿಂತ ಈ ಗೊಬ್ಬರ ಮಾಡ್ಬೇಕಾದ್ರೆ ಇದು ಲೇಯರ್ ಬೈ ಲೇಯರ್ ಅಂತೀವಿ, ಅದಡಿ ಪದರ ಸಿಪ್ಪೆ ಹಾಕಿ ಆಮೇಲೆ ಗೊಬ್ಬರದ ನೀರು ಮಾಡ್ಕೊಂಡಿರ್ತಿರಲ್ಲ ಅದಕ್ಕೆ ಗೊಬ್ಬರ ಕರಗೋ ಅಂತ ಕಾಂಪೋಸ್ಟ್ ಡಿಕಂಪೋಸರ್ ಅಂತೀವಿ. ಈಗ ಹೊರಗಡೆ ತುಂಬಾ ಸಿಗ್ತವೆ ಕಂಪೋಸ್ಟ್ ಡಿಕಂಪೋಸರ್
1: ಅಂತೇಳಿ,
0: ಅನುಕೂಲ ಆಗ್ತದೆ.
1: ಹೌದು,
0: ಅದು ಫಾಸ್ಟ್ ಆಗಿ ಕರ್ಲಿಕ್ಕೆ. ಅದರಲ್ಲಿ ಹೆಚ್ಚು ಕಮ್ಮಿ ನೀವು ಕಾಫಿ ಚೆರಿ ಕಳಿಸ್ತಿಲ್ಲ ಕ್ಯೂರಿಂಗ್ ವರ್ಸ್ಗೆ, ಸಾಧ್ಯವಷ್ಟು ಬೆಳೆಗಾರರು ಕ್ಯೂರಿಂಗ್ ವರ್ಸಿಂದ ಚೆರಿನ ತರಿಸ್ಕೋಬೇಕು. ಎಲ್ಲಿ ಬೆರಿ ಬೋರರ್ ಇರಲ್ಲ ಅಂತ ಕ್ಯೂರಿಂಗ್ ವರ್ಸ್ಗಳಲ್ಲಿ ಸಿಪ್ಪನ್ನು ತರಿಸ್ಕೊಂಡು ಅದನ್ನು ಕರಗ್ಲಿಕ್ಕೆ ಕಂಪೋಸ್ಟ್ ಡಿಕಂಪೋಸರ್ ಅಂತ ಸಿಗ್ತವೆ. ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಕ್ಕತ್ತೆ, ಬೇರೆಯವರು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅದು ಒಂದು ಬ್ಯಾರಲ್ಗೆ ನೀವು 2 kg ಗೊಬ್ಬರ ಹಾಕಿರ್ತೀರಾ, ಸಗಣಿ ಗೊಬ್ಬರ ಒಂದು ಬ್ಯಾರಲ್ಗೆ 3 ಮಂಕ್ರಿ, ಅದಕ್ಕೆ ನೀವು 2 kg ಇದನ್ನ ಹಾಕೊಳ್ಳಿ ವೇಸ್ಟ್ ಡಿಕಂಪೋಸರ್ನ. ಮತ್ತೆ ಅದಕ್ಕೆ ಬೆಲ್ಲ, ಕಪ್ ಬೆಲ್ಲ ಒಂದು 3 kg ಅಥವಾ 5 kg ಹಾಕಿ ಕುಡಿ ಪುಡಿ ಮಾಡಿಬಿಟ್ಟು ಕರಗಿಸ್ಬಿಡಿ. ಇದನ್ನ ನೀವು ಕಾಫಿ ಸಿಪ್ಪೆ ಹಾಕಿರ್ತಿರಲ್ಲ ಒಂದು ಪದರ ಅರ್ಧ ಅಡಿ, ಜಾಸ್ತಿ ಹಾಕೋಕೋಬಿಡಿ, ಅದು ಕರಗಲ್ಲ ಬೇಗ. ಅರ್ಧ ಅಡಿನೇ ಹಾಕಿ, 1 ಅಡಿ ಹಾಕೋಕೋಬಿಡಿ. ಅರ್ಧ ಅಡಿ ಹಾಕಿ ಅದ್ರ ಮೇಲೆ ಈ ಡ್ರಮ್ಮಲ್ಲಿರೋದನ್ನ ಚುಮ್ಸಿ, ಬೀದಿ ಬಾಗಿಲ ನೀರು ಹಾಕ್ತಿರಲ್ಲ ಅಥವಾ ತಕ್ಕಲಿಸ್ಬೇಕು, ಹಾಕಬೇಕು. ಹಾಕಾದ್ಮೇಲೆ ಒಂದು ಲೇಯರು ನೀವು ಹಸಿರು ಸೊಪ್ಪನ್ನ ಕೊಡಿ, ಹಸಿರು ಸೊಪ್ಪು ಸಿಕ್ಕುತ್ತೆ ಅದನ್ನ ಹಾಕೊಳ್ಳಿ, ಮತ್ತೆ ಕಾಫಿ ಸಿಪ್ಪೆ ಹಾಕಿ.

0: ಅದೇ ಥರ ಮಾಡ್ಕೊಂಡೋಗಿ ಲೇಯರ್ ಒಂದೆರಡೂವರೆ ಅಡಿ ಮೂರು ಅಡಿ ಬರೋಂಟ. ಮಳೆಗಾಲ ಶುರು ಆಗೋಕ್ಕೆ ಮುಂಚೆ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಮುಚ್ಚಿ ಸ್ವಲ್ಪ ಇಟ್ಬಿಡಿ, ಯಾಕಂದರೆ ಅದರಲ್ಲಿರೋ ಪೋಷಕಾಂಶ ಹೋಗಬಾರ್ದು. ಆದಷ್ಟು ತೋಟದೊಳಗಡೆ ಮಾಡೋಕ್ಕೆ ಹೋಗಬೇಡಿ. ಕಾಫಿ ಸಿಪ್ಪೆದು ನೀರು ಹರಿದ್ಬಿಟ್ರೆ ಗಿಡಗಳಿಗೆ ತುಂಬ ಹುಳಿ ಇರುತ್ತೆ, ಸುಟ್ಬಿಡುತ್ತೆ. ಅದು 3.54 ಇರುತ್ತೆ ಕಾಫಿ ಸಿಪ್ಪೆಲಿ ಪಿ ಎಚ್ ರಸ ಆಮ್ಲೆ ಇರುತ್ತೆ, ಹಾಗಾಗಿ ಅದು ಕಾಫಿ ಬೇರ್ನ ಸುಟ್ಬಿಡುತ್ತೆ, ಕಾಫಿ ಗಿಡ ಸತ್ತೋಗ್ತವೆ ಎಷ್ಟೋ ಸತಿ ತೋಟದ ಮಧ್ಯದಲ್ಲಿ ಮಾಡಿದ್ರೆ. ತೋಟದ ಮಧ್ಯದಲ್ಲಿ ಮಾಡೋದಾದರೆ ಅದು ಗೊಬ್ಬರದ ನೀರು ಗಿಡಕ್ಕೆ ಸಿಗದೇ ಇದ್ದಂಗೆ ಸುತ್ತ ಮಣ್ಣು ಕಟ್ಟಬೇಕು, ಯಾಕಂದರೆ ಗೊಬ್ಬರ ಮಾಡಿದ್ಮೇಲೆ ಟ್ರ್ಯಾಕ್ಟ್ರಲ್ಲಿ ಹಾಕೊಂಡು ಹೋಗಬೇಕು, ಪಟ್ಟೆಗಳಿಗೆ ಹಾಕಬೇಕು ಅಂತ ಕೆಲವರು ಲೇಬರು ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಲ್ಲ ಬರುತ್ತೆ. ಈ ಥರ ಮಾಡೋದ್ರಿಂದ ತೋಟದಲ್ಲಿ ಅದು ಮಣ್ಣು ಕಟ್ಬಿಟ್ಟು ಸುತ್ತ ಹೋಗದೇ ಇದ್ದಂಗೆ ಅದು ನೀರು ಮಳೆ ನೀರು ಅದರದ್ದು ಕಾಪಾಡ್ಕೋಬೇಕು.
1: ಎರೆಗೊಬ್ಬರ ಏನಾದರೂ ಮಾಡ್ಕೋಬೋದಾ?
0: ಖಂಡಿತ, ಸಿಮೆಂಟ್ ತೊಟ್ಟಿಗಳು ಬರ್ತವೆ. ಆ ಸಿಮೆಂಟ್ ತೊಟ್ಟಿನಲ್ಲಿ ಅದು ಕಾಸ್ಟ್ಲಿ ಅಂದರೆ ಪಿಟ್ ತೆಗೆದು ಮಾಡ್ಬೋದು. ಅದಕ್ಕೆ ಪ್ಲಾಸ್ಟಿಕ್ ಕವರ್ ಒತ್ತಿಗೆ ಕೊಟ್ಬಿಟ್ಟು ಎರೆಗೊಳ್ಳದ ಗೊಬ್ಬರ ತುಂಬ ಒಳ್ಳೆಯದು, ಅದರಲ್ಲಿ ಪೋಷಕಾಂಶ ಜಾಸ್ತಿ ಇರುತ್ತೆ. ಬರೀ ಕೆಮಿಕಲ್ ಗೊಬ್ಬರ ಹಾಕೊಂಡೋದಾಗ ನಿಮಗೆ ಗಿಡಕ್ಕೆ ಸಿಕ್ಕೋದು ಎಫಿಷಿಯನ್ಸಿನೂ ಕಮ್ಮಿ ಆಗಿರುತ್ತೆ. ಫಾಸ್ಫರಸ್ ಅಂಟ್ಕೊಳ್ಳುತ್ತೆ ಅಂದೇ ಪೊಟ್ಯಾಶಿಯಂ ಇರುತ್ತೆ, ಸಿಕ್ತಿರಲ್ಲ ಒಮ್ಮೊಮ್ಮೆ ಗಿಡಕ್ಕೆ. ಈ ಕಾಂಪೋಸ್ಟ್ ಗೊಬ್ಬರ ಹಾಕೋದ್ರಿಂದ ಅದರಲ್ಲಿ ಸುಡೋಮನಾಸ್ ಫ್ಲೋರೋಸೆನ್ಸು, ಟ್ರೈಕೋಡರ್ಮಾ, ಒಳ್ಳೊಳ್ಳೆ ಮೈಕ್ರೋ ಆರ್ಗನಿಸಮ್ಸ್ ಇರ್ತವೆ. ಕನ್ನಡದಲ್ಲಿ ನಾವು ಅದನ್ನ
1: ಸೂಕ್ಷ್ಮಾಣುಜೀವಿಗಳು
0: ಅಂತ ಹೇಳ್ತೀವಿ.
1: ಶಿಲೀಂಧ್ರ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು.
0: ಹೌದು, ಫಂಗಸ್ಸು, ಬ್ಯಾಕ್ಟೀರಿಯಾ, ಆಕ್ಟಿನೋಮೈಸಿಡ್ಸು, ಈಸ್ಟು ಇವೆಲ್ಲ ಇರ್ತವೆ ಅದರಲ್ಲಿ. ಅದೇನು ಮಾಡ್ತದೆ, ಈ ಫಾಸ್ಫರಸ್ ಅಂಟಿರೋದನ್ನ ಮಣ್ಣಿನಲ್ಲಿ ಬಿಡುಗಡೆ ಮಾಡಿ ಗಿಡಕ್ಕೆ ಸಿಕ್ಕಲಿಕ್ಕೆ ಸಹಾಯ ಮಾಡ್ತದೆ. ಈ ಮಲ್ನಾಡ್ ಕಾಂಪೋಸ್ಟು ಕೂಡ ಹಾಗೇನು ಅದನ್ನು ಉಪಯೋಗಿಸ್ದಾಗಲೂ ಅದು ಉಪಯೋಗ ಆಗ್ತದೆ. ಮಲ್ನಾಡ್ ಕಾಂಪೋಸ್ಟು ಇನ್ನೂ ನಿಮಗೆ ಕಾಸ್ಟ್ ಎಫೆಕ್ಟಿವ್ ಅಂದರೆ ಕಮ್ಮಿ ರೇಟ್ನಲ್ಲೇ ನೀವು ತಯಾರಿಸ್ಕೋಬೋದು ಅದನ್ನು, ಅದು ಒಂದು ಅನುಕೂಲ. ಮತ್ತು ಅದು ಹಾಕೋದ್ರಿಂದ ನಿಮಗೆ ಕೆಮಿಕಲ್ ಗೊಬ್ಬರನೂ ನೀವು ಒಂದು ರೌಂಡ್ ಕಮ್ಮಿ ಮಾಡ್ಬೋದಾ ಅಂತ ಕೇಳ್ತೀರಾ? ಖಂಡಿತವಾಗ್ಲು. ನೀವು ಕಾಂಪೋಸ್ಟ್ ಗೊಬ್ಬರನ ಈ ಥರದ್ದು ಮಾಡಿದ್ನ ಕೊಡ್ತಾ ಹೋದರೆ ಗಿಡಕ್ಕೆ ನೀವು ಮೂರು ರೌಂಡ್ ಹಾಕೋದ್ರ ಗೊಬ್ಬರಗಳನ್ನ ಎರಡು ರೌಂಡಾಗಿ ಇಳಿಸ್ಕೋಬೋದು, ಅಥವಾ ಹಾಕೋ ಪ್ರಮಾಣನ ಕಮ್ಮಿ ಮಾಡ್ಬೋದು. ಕೆಮಿಕಲ್ ಗೊಬ್ಬರ ನೀವು ಒಂದು ಎಕರೆಗೆ 4 ಚೀಲ ಹಾಕ್ತೀರಾ ಅಂದ್ಕೊಳ್ಳಿ, ಬರೀ ಒಂದು 2 ಚೀಲಕ್ಕೆ ಇಳಿಸ್ಕೋಬೋದು ಸಾಕು. 2 ಚೀಲ ಒಂದೊಂದು ಗಿಡಕ್ಕೆ 50 ಗ್ರಾಮ್ ಕೊಟ್ಕೊಂಡ್ರೆ ಅದನ್ನು ಈ ಕಾಂಪೋಸ್ಟ್ ಗೊಬ್ಬರ ಒಂದೊಂದು ರೋಬಸ್ಟ ಗಿಡ ಆದರೆ ಒಂದು ಮಂಗ್ರಿ ಕೊಡಿ, ದೊಡ್ಡದು ಒಂದು ಬುಟ್ಟಿ 8-10 kg ಬರ್ಬೋದು. ಅರೇಬಿಕ್ ಆಗಾದರೆ ಒಂದು 5 kg ಅಷ್ಟು ಕೊಡಿ. ಅಷ್ಟು ಕೊಡೋಕ್ಕಾಗಲ್ಲ ನನಗೆ, ಅಷ್ಟು ಸಾಕಾಗಲ್ಲ ಅಂದರೆ ಅವಾಗ ಏನು ಮಾಡಿ ಸ್ವಲ್ಪ ಪ್ರಮಾಣ ಕಮ್ಮಿ ಮಾಡಿ ಒಂದು. ಎರಡನೇದು ರೊಟೇಷನ್ ಬೇಸಸ್ಸು, ಈ ವರ್ಷ 5 ಬ್ಲಾಕ್ ಇದ್ರೆ ಪಟ್ಟೆಗಳಿದ್ರೆ ಈ ವರ್ಷ ಒಂದು 2 ಪಟ್ಟೆಗೆ ಹಾಕಿ, ಬರೋ ವರ್ಷ ಇನ್ನೊಂದು 2 ಪಟ್ಟೆಗೆ ಹಾಕಿ, ಮೂರನೇ ವರ್ಷಕ್ಕೆ ಇನ್ನೊಂದು. ಆ ಥರ ರೊಟೇಷನ್ ಬೇಸಸ್ 3 ವರ್ಷಕ್ಕೊಮ್ಮೆನಾರ ಗೊಬ್ಬರ ಕೊಡಬೇಕು ನೀವು ಕಾಫಿ ತೋಟಕ್ಕೆ, ನಿಮ್ಮ ಮಣ್ಣಿನ ಗುಣಮಟ್ಟ ಕಾಪಾಡ್ಕೋಬೇಕು. ಮತ್ತೆ ಇಷ್ಟು ಕೆಮಿಕಲ್ ಗೊಬ್ಬರ ರೇಟ್ ಜಾಸ್ತಿ ಇರೋದ್ರಿಂದ ಅದನ್ನ ಭಾಳ ತುಂಬ ಉಪಯೋಗ ಆಗಂಗೆ ಉಪಯೋಗಿಸ್ಕೋಬೇಕು.
1: ಮತ್ತೆ ಸತತವಾಗಿ ನಾವು ಈ ರಾಸಾಯನಿಕ ಗೊಬ್ಬರನೇ ಕೊಡೋದ್ರಿಂದ ನಮ್ಮ ಮಣ್ಣು ಕೂಡ
0: ಹಾಳಾಗ್ತದೆ, ವಿಷ ಆಗ್ತದೆ. ಹಾಗಾಗಿ ಈ ಗೊಬ್ಬರ
1: ಸಾವಯವ ಅಂಶ ಬಹಳ ಮುಖ್ಯ.
0: ಬಹಳ ಮುಖ್ಯ ಅದು, ಮಣ್ಣಿನ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ. ಗಿಡಕ್ಕೂ ಕೂಡ ಅನುಕೂಲ ಅದು. ಬೇರಿನಲ್ಲಿ ಸುಡೋಮನಾಸ್ ಫ್ಲೋರೋಸೆನ್ಸು ಉದ್ದ ಹೆಚ್ಚಾಗ್ತದೆ, ಫೀಡರ್ ರೂಟು. ಸೊ ಹಾಗಾಗಿ ಅದು ಸಹಾಯ ಮಾಡ್ತದೆ. ಈಗ ನಾನೇನಂದ್ರೆ ಸುಣ್ಣ ನಿಮಗೆ ಹಾಕಿದಾಗ ಎರ್ಚಿ ಅಂತ ಹೇಳ್ತೀವಿ, ಯಾಕಂದರೆ 4 ಗಿಡ ಮಧ್ಯದಲ್ಲೂ ಕೂಡ ರೆಕ್ಕೆ ಕೊಡ್ಕೊಂಡಿರುತ್ತಲ್ಲ ರೋಬಸ್ಟಲ್ಲಿ, ಈ ಬೇರು ಕೂಡ ಹಂಗೆ ಬಂದಿರುತ್ತೆ ಮಣ್ಣೊಳಗಡೆ. ಅದಕ್ಕೆ ಅಲ್ಲೂ ನೀವು ಸುಣ್ಣ ಹಾಕಿ ಸರಿಪಡಿಸ್ಕೋಬೇಕು ಅನ್ನೋದು. ಆವಾಗ ಗೊಬ್ಬರ ಅಥವಾ ಎಲೆ ಕರಗಿದ ಗೊಬ್ಬರನ ಗಿಡ ಅಲ್ಲಿಂದನೂ ಪೋಷಕಾಂಶಗಳನ್ನ ತಗೊಳ್ತಾ ಇರುತ್ತೆ. ಅದು ನೀವು ಬರೀ ಕಾಫಿ ಬುಡದಲ್ಲೇ ಹಾಕ್ತೀನಿ ಸುಣ್ಣನ ಅಂತಂದ್ರೆ 4 ಗಿಡ ಮಧ್ಯದಲ್ಲಿ ಉಳಿತನ ಹೆಚ್ಚಿರೋದ್ರಿಂದ ಆಮ್ಲೀಯತೆ, ಕಾಫಿ ಎಲೆ ಕರಗಿದ ಗೊಬ್ಬರನ ಕೂಡ ಅಲ್ಲಿ ತಗೊಳ್ಳಲ್ಲ ಅದು. ಹಾಗೆ
1: ಅಂದ್ರೆ ಈಗ ನಮ್ಮ ರೈತ ಬಾಂಧವರು ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಮುಖ್ಯ ಅಂತ ತಾವು ಹೇಳಿದ್ರಿ. ಈ ಮಣ್ಣು ಪರೀಕ್ಷೆಯನ್ನು ನಮ್ಮ ರೈತ ಬಾಂಧವರು ಎಲ್ಲೆಲ್ಲಿ ಮಾಡಿಸ್ಕೋಬಹುದು ಅಂತೀರ?
0: ಮಣ್ಣು ಪರೀಕ್ಷೆ ಮಾಡೋ
1: ಪ್ರಯೋಗಾಲಯಗಳು
0: ಬಾಳೆಹೊನ್ನೂರಿನಲ್ಲಿ CCRIಯಲ್ಲಿದೆ, ಮತ್ತೆ ಕೊಡಗಿನಲ್ಲಿ ಚಟ್ಟಳ್ಳಿನಲ್ಲಿದೆ, ಕಾಫಿ ರಿಸರ್ಚ್ ಸಬ್ ಸ್ಟೇಷನ್ ಅಂತ
1: ಉಪಕೇಂದ್ರ
0: ಉಪಕೇಂದ್ರ ಅಲ್ಲಿಂದ, ಮತ್ತೆ ವಯನಾಡಲ್ಲಿ ಚುಂಡೇಲಲ್ಲಿದೆ, ಒಂದು ಕಲ್ಪೇಟಿಂದ ಒಂದು 7 ಕಿಲೋಮೀಟ್ರ್, ಮತ್ತು ತಮಿಳ್ನಾಡಲ್ಲಿ ಬೋಡಿನಾಯಕನೂರ್ ಅಂತಿದೆ, ಅಲ್ಲೂ ಒಂದು ಕಾಫಿ ರಿಸರ್ಚ್ ಸ್ಟೇಷನ್ ಇದೆ. ಆಂಧ್ರ ಪ್ರದೇಶದಲ್ಲಿ ಬಂದು ನರಸೀಪಟ್ಟಣಮ್ ಅಥವಾ ಆರ್ವಿನಗರ್ ಅಂತ ಹೇಳ್ತೀವಿ, ಅಲ್ಲೂ ಒಂದಿದೆ. ಮತ್ತೆ ನಾರ್ತ್ ಈಸ್ಟಲ್ಲೂ ಶುರು ಮಾಡಿದ್ವಿ ಅಸ್ಸಾಮಲ್ಲಿ, ಅಲ್ಲಿ ಸುತ್ತಮುತ್ತ ಬೆಳೆಗಾರರಿಗೆ
1: ಅನುಕೂಲ
0: ಆಗ್ತಾ ಇದೆ. ಹೀಗೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಲ್ಲಿ ಇರೋರು ಅಲ್ಲಿಗೆ ಹತ್ರ ಆಗುವಂತದ್ದು ಬಾಳೆಹೊನ್ನೂರು, ದಯವಿಟ್ಟು ತಾವೆಲ್ಲ ಮಣ್ಣನ್ನು ಅಲ್ಲಿಗೆ ಕೊಡಿ
1: ಬಾಳೆಹೊನ್ನೂರಿಗೆ.
0: ಹಾಸನದಲ್ಲಿ ನಾವಿನ್ನೂ ಅದು ಲ್ಯಾಬೊರೇಟರಿ ಮಾಡಲಿಲ್ಲ, ಅದು ಚಿಕ್ಕಮಗಳೂರಿಗೆ ಬಾಳೆಹೊನ್ನೂರಿಗೆ ತೊಗೊಂಡೋಗಿ ಕೊಟ್ಟರೆ ಒಳ್ಳೆಯದು. ಇಲ್ಲ ಅಂತಂದ್ರೆ ಚಟ್ಟಳ್ಳಿ ಇಲ್ಲಿದೆ, ಕೊಡಗಿನವ್ರಿಗೆಲ್ಲ ಚಟ್ಟಳ್ಳಿ ಇಲ್ಲಿದೆ, ಗೋಣಿಕೊಪ್ಪಲ್ಲೂ ಒಂದಿದೆ. ಸೌತ್ ಕೊಡಗಿನಲ್ಲಿ ಇರುವಂತಹ ಬೆಳೆಗಾರರು ಗೋಣಿಕೊಪ್ಪ ಕೊಡಿ, ಮತ್ತೆ TEC ಗೋಣಿಕೊಪ್ಪ ಅಂತ ಅಲ್ಲಿ ಕಾಫಿ ಬೋರ್ಡ್ ಅಂತಾನೆ ಬೋರ್ಡ್ ಇದೆ, ಗೋಣಿಕೊಪ್ಪದಿಂದ ಪೊನ್ನಂಪೇಟೆಗೆ ಹೋಗೋರು ಮಧ್ಯದಲ್ಲಿದೆ. ನಿಮಗೆ ತಂದ್ಕೊಡೋಕ್ಕೆ ದೂರ ಆಗ್ತದೆ ಕಾಫಿ ಮಣ್ಣನ ಅಂತಂದ್ರೆ, ನಮ್ಮ ಎಕ್ಸ್ಟೆನ್ಷನ್ ಆಫೀಸ್ಗಳಿದೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಕಾಫಿ ಬೋರ್ಡ್ ಆಫೀಸು, ಅಲ್ಲಿಗೆ ಕೊಟ್ಬಿಟ್ಟು ನೀವು ನಿಮ್ಮ ರಿಸರ್ಚ್ ಸೆಂಟರ್ಗಳಿಗೆ ಸಾಯಿಲ್ ಪರೀಕ್ಷೆ ಮಾಡೋ

0: ಲ್ಯಾಬೊರೇಟ್ರಿ ಕಳಿಸ್ಕೊಡಿ ಅಂತಂದ್ರೆ ಅವರು ಕೂಡ ಎಲ್ಲ ಒಂದು 8 ಜನ ತರ್ಕೊಟ್ಟರು ಬೆಳೆಗಾರರಿಂದ ಮುಟ್ಟಿಸ್ತಾರೆ.
1: ಸಂಪರ್ಕ ಅಧಿಕಾರಿಗಳ ಕಾರ್ಯಾಲಯಗಳು
0: ಹೌದು ಒಂದು. ಈಗ ನಾವು ಮೊದಲು ಇತ್ತಿದ್ದು ಇದು ಇನ್ನೊಂದು ನಿಮ್ಗೆ ಬೆಳೆಗಾರರಿಗೆ ಅನುಕೂಲ ಆಗ್ಲಿ ಅಂತ ಏನ್ ಮಾಡಿದೀವಿ ಅಂದ್ರೆ ನಿಮ್ಮ ಊರಿಗೆ ನಾವು ಬರ್ತೀವಿ ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೆ ಈಗ ಬೇಸಿಗೆಗಾಲದಲ್ಲಿ. ಈಗ ನಾವು ಏನ್ ಮಾಡ್ತೀವಿ ಒಂದು 15 ದಿವಸ ಮುಂಚೆ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬೆಳೆಗಾರರಿಗೆ ತಿಳಿಸಿ ಅಂತ ನಮ್ಮ ಎಕ್ಸ್ಟೆನ್ಷನ್ ಆಫೀಸರ್ಗೆ ಹೇಳ್ತೀವಿ. ಜನವರಿ 15 ತಾರೀಕು ನಿಮ್ಮ ಊರಿಗೆ ಬರ್ತೀವಿ, ನೀವು ಸುತ್ತಮುತ್ತ ಇರುವಂತ ಬೆಳೆಗಾರರಿಗೆ ತಿಳಿಸಿ ಹಿಂದಿನ ದಿವಸನೇ ಮಣ್ಣು ತೆಗೆದಿಟ್ಕೊಳ್ಳಿ, ಅದನ್ನ ಅಲ್ಲಿಗೆ ನಾವು ಬರ್ತೀವಿ. ಒಂದು ಉದಾಹರಣೆ ಕೊಡಗಿನಲ್ಲಾದ್ರೆ ಈಗ ನಾಪೋಕ್ಳು ಅಥವಾ ಸೋಮಾರ್ಪೇಟೆ
1: ಗುಚ್ಛ ಗ್ರಾಮ
0: ಶನಿವಾರಸಂತೆ ಶನಿವಾರಸಂತೆ ಗುಣಿಕೊಪ್ಪ ಸೈಡ್ ಆದ್ರೆ ನಿಮ್ಗೆ ವಿರಾಜಪೇಟೆ ಈ ತರ ಒಂದು ಬೆಳೆಗಾರರು ಹೆಚ್ಚು ಎಲ್ಲೆಲ್ಲಿ ಇದಾರೆ ನಮ್ಗೇನಂತಂದ್ರೆ ಒಂದ್ಸರಿ ನಾವು PH ಮೀಟರ್ ಬೇಕಾಗಿರೋದು ಎಲ್ಲ ಸಾಮಾನುಗಳನ್ನ
1: ಸಂಚಾರಿ ಪ್ರಯೋಗಾಲಯ
0: ಕರೆಕ್ಟ್ ಮೊಬೈಲ್ ಸಾಯಿಲ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ಅದು ನಮ್ಮ ತಗೊಂಬಂದು ಬೆಳೆಗಾರರ ಸಂಘದಿಂದ ಅಥವಾ ಬೆಳೆಗಾರರು ನಮ್ಗೊಂದು ಸಣ್ಣ ರೂಮ್ ಕೊಠಡಿ ಕೊಟ್ಬಿಟ್ಟು ಒಂದು ಕರೆಂಟ್ ಪಾಯಿಂಟ್ ಇರೋದು ಕೊಟ್ರೆ ಅದು PH ಮೀಟರ್ಗೆ ಬರೀ 2 pin ಇರೋದು ಹಾಕಿದ್ರೆ ಸಾಕು. ಅಲ್ಲಿಗೆ ಬಂದು ನಮ್ಮವರು ಸೈಂಟಿಸ್ಟು ಮೊದಲೇ ನಾವು ಎಕ್ಸ್ಟೆನ್ಷನ್ ಆಫೀಸರ್ಗೆ ಒಂದು ತಾರೀಕು ತಿಳಿಸಿರ್ತೀವಿ. ಇನ್ನೂ ಸಹ ಮಣ್ಣು ತೆಗೆದು ಇಟ್ಕೊಂಡ್ಬಂದು ಬೆಳೆಗಾರರು ಎಲ್ಲ ಸೇರಿ ಅಲ್ಲಿಗೆ ತಗೊಂಬಂದ್ರೆ ಒಂದು ಜಾಗಕ್ಕೆ ಮಿನಿಮಮ್ ನಮ್ಗೆ 50 ಸ್ಯಾಂಪಲ್ ಬೇಕು, ಇಲ್ಲಾಂದ್ರೆ ನಾವು ಅಲ್ಲಿ ಅಷ್ಟು ದೂರ ಬಂದಿರ್ತೀವಿ. ಬಂದಿದ್ದು ಡೀಸೆಲ್ ಖರ್ಚು ಆಫೀಸ್ದು ವೆಹಿಕಲ್ ಅದೆಲ್ಲ ಒಂದು ಸ್ವಲ್ಪ ಅನುಕೂಲ ಆಗಬೇಕು ನಮಗೂ ಮತ್ತೆ ಕಾಫಿ ಬೆಳೆಗಾರರಿಗೂ ಅನುಕೂಲ ಉಪಯೋಗಿಸ್ಕೋಬೇಕು ಬೆಳೆಗಾರರು ಇದನ್ನ. ಮತ್ತೆ ಒಂದು ದಿವಸಕ್ಕೆ 200 ಸ್ಯಾಂಪಲ್ ಗಂಟೆ ಮಾಡ್ತೀವಿ ಅಲ್ಲೇ ಒಂದು ಜಾಗದಲ್ಲಿ ತಂದುಕೊಟ್ರೆ ಬೆಳೆಗಾರರ ಬೆಳಿಗ್ಗೆ ತಂದುಕೊಟ್ರೆ ಸ್ಯಾಂಪಲ್ 10:30 ಒಳಗೆ ನಾವು ಮಧ್ಯಾಹ್ನ ಅಷ್ಟೊತ್ತಿಗೆ 1:30 ನಿಮಗೆ ಅಲ್ಲಿ ನೀವೆಲ್ಲರೂ ಆ ಕಡೆ ಪೇಟೆಗೆ ಹೋಗಿ ಬಂದರೆ ನಾವು ಮಣ್ಣು ಬರೀ PH ಮಾತ್ರ ಅಲ್ಲಿ ಸುಣ್ಣ ಎಷ್ಟು ಹಾಕಬೇಕು ಅನ್ನೋದು ಅವತ್ತೇ ಅಲ್ಲೇ ಕೈ ಕೊಟ್ಬಿಡ್ತೀವಿ ರಿಪೋರ್ಟು. ಮಿಕ್ಕಿನ ಮಣ್ಣ ನಾವು ಎತ್ಕೊಂಬರ್ತೀವಿ ನಿಮಗೆ ಪೋಷಕಾಂಶಗಳದ್ದು ಟೆಸ್ಟ್ ಮಾಡಿ ಗೊಬ್ಬರದ ರಿಪೋರ್ಟ್ ಕೊಡಬೇಕು ಅಂದರೆ ನಮ್ಮ ಲ್ಯಾಬ್ ತೊಗೊಂಬತ್ತಾರೆ ನಮ್ಮ ಸಹಪಾಠಿಗಳು ತೊಗೊಂಬಂದ್ಬಿಟ್ಟು ಅದನ್ನು ನಿಮಗೆ ಟೆಸ್ಟ್ ಮಾಡಿ ಮಿಕ್ಕಿದ್ದು ಗೊಬ್ಬರದ ರಿಪೋರ್ಟ್ನ ನಿಮ್ಮ ಪೋಸ್ಟಲ್ ಅಡ್ರೆಸ್ಸು ಮೊಬೈಲ್ ನಂಬರು ಕೊಟ್ಟು ಕಳಿಸಿ, ವಾಟ್ಸಪ್ ಇದ್ರೆ ವಾಟ್ಸಪ್ ನಂಬರ್ ಕೊಡಿ ಅದಕ್ಕೂ ಕಳಿಸ್ಕೊಡ್ತೀವಿ. ಆ ಥರ ಸಹಾಯನ ಮಾಡ್ತಿದೆ ಕಾಫಿ ಬೋರ್ಡು. ಒಂದು ಇನ್ನೊಂದು ಏನಂತಂದ್ರೆ ಈ ಅನುಕೂಲನ ಎಲ್ಲ ಬೆಳೆಗಾರರು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಒಂದು ಸ್ಯಾಂಪಲ್ಗೆ ಅಲ್ಲಿ ಬರೀ PH ಟೆಸ್ಟ್ ಮಾಡಿಸೋದಾದ್ರೆ ನಿಮಗೆ 50 ರೂಪಾಯಿ ಗಂಟ ಮಾಡ್ತಿದ್ದೆವು ರೇಟು. ಅಂದರೆ ಮೊದಲೆಲ್ಲ 25 ಇತ್ತು, ಈಗ ಜಾಸ್ತಿ ಮಾಡಿದ್ವಿ 50 ರೂಪಾಯಿ. ಅದು ಸ್ವಲ್ಪ ಚಾರ್ಜ್ ಕಮ್ಮಿ. ಗೊಬ್ಬರನ ಟೆಸ್ಟ್ ಮಾಡಿಸ್ಕೊತೀನ ಅಂತಂದ್ರೆ ಗೊಬ್ಬರ ಸುಣ್ಣದ ಗೊಬ್ಬರ ಮತ್ತೆ ಗೊಬ್ಬರದ್ದು ಟೆಸ್ಟ್ ಮಾಡಬೇಕು ಅಂತಂದರೆ ಒಂದು ಸ್ಯಾಂಪಲ್ಗೆ 250 ರೂಪಾಯಿ ಥರ ಇದೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಟೆಸ್ಟ್ ಮಾಡಿದಾಗ ಅದಕ್ಕೂ ಕೂಡ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ತದೆ.
1: ಅಂದ್ರೆ ಗೊಬ್ಬರ ಅಂದ್ರೆ ಪೋಷಕಾಂಶಗಳ ಪ್ರಮಾಣ
0: ಪ್ರಮಾಣನೂ ಇರುತ್ತೆ, ಮಣ್ಣು ಗೊಬ್ಬರದ ರೆಕಮೆಂಡೇಶನ್ ಕೊಡ್ತೀವಿ, ಎರಡು ಒಟ್ಟಿಗೆ ಬರುತ್ತೆ. ಒಂದು ಪೇಜ್
1: ಸುಣ್ಣದ ಒಂದು ಮೌಲ್ಯನೂ ಕೂಡ ತಿಳ್ಕೋಬಹುದು ಎಷ್ಟು ಮಟ್ಟಿಗೆ ಅದು ಗುಣಮಟ್ಟ ಇದೆ ಅಂತ.
0: ಕರೆಕ್ಟ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸುಣ್ಣ ತಗೊಳ್ತಿರಲ್ಲ ಬೆಳೆಗಾರರು ಅದು ಚೆನ್ನಾಗಿದೆಯೋ ಇಲ್ವೋ ಏನಾದ್ರು ಮಿಶ್ರಿತ ಬರ್ತಿದೆಯಾ ನೋಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು, ನೀವು ಒಂದು 1/2 kg ಅಷ್ಟು 1/2 kg ಅಥವಾ 1/2 kg ಸ್ಯಾಂಪಲ್ನ ಒಂದೇ ಚೀಲದಲ್ಲಿ ತೆಗೆದು ಕಳಿಸ್ಬೇಡಿ. ತೊಗೊಂಡಾದ್ಮೇಲೆ ಬೆಳೆ ಅವರ ಸಪ್ಲೈಯರ್ಗೆ ಹೇಳಿ ಕೊಡೋರಿಗೆ, ನಿಮಗೆ ಈಗ 1/2 ಬೆಲೆ ಕೊಟ್ಟಿರ್ತೀವಿ, ಇನ್ನು 1/2 ಬೆಲೆ ರಿಪೋರ್ಟ್ ಬಂದಮೇಲೆ ಕೊಡ್ತೀವಿ, ಚೆನ್ನಾಗಿದೆ ನೋಟ್ ಕೊಡ್ತೀವಿ CCRIಗೆ ಅಥವಾ ಚಟ್ರಳಿಗೆ ಕಳಿಸ್ತೀವಿ ಅಂತೇಳಿ ಪರೀಕ್ಷೆ ಮಾಡಿಸಿ ಬೇಗ ಕೊಟ್ಬಿಡ್ತೀವಿ ರಿಪೋರ್ಟ್. ಅದರದೆಲ್ಲ ಅದು ಚೆನ್ನಾಗಿದ್ರೆ ನೀವು ಮಿಕ್ಕಿದ ಪೇಮೆಂಟ್ ಮಾಡಿ. ಯಾಕಂದರೆ ನೀವು ಅಂಗಡಿಯಿಂದ ತಂದ್ಬಿಟ್ಟು ಬರೀ ಸ್ಯಾಂಪಲ್ ಕೊಟ್ಟರೆ ಅವರು ಅದನ್ನು ಕೊಡ್ತಾರೆ, ಸಪ್ಲೈ ಮಾಡಿದಾಗ ಬೇರೆ ಬಂದುಬಿಟ್ರೆ ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ಲಾರಿ ಲೋಡಲ್ಲಿ ಇಳಿಸ್ಕೊಂಡ್ಮೇಲೆ ಎಷ್ಟು ಪ್ರಮಾಣ ಅಂತ ಹೇಳಿರ್ತೀವಲ್ಲ ಅಷ್ಟು ಇಳಿಸ್ಕೊಂಡ್ಮೇಲೆ ನೀವು ಅದರಲ್ಲಿ ಒಂದು 10 ಚೀಲದಲ್ಲಿ ತೆಗೀರಿ. ಮಧ್ಯ ಮಧ್ಯ 50-50 ಗ್ರಾಮ್ ಅಷ್ಟೇ ತಗೊಂಡು 10 ಚೀಲದ ಒಂದು 1/2 kg ಒಂದು ಪ್ಲಾಸ್ಟಿಕ್ ಅವರಿಗೆಲ್ಲ ಮಿಶ್ರಣ ಮಾಡಿ ಕಳಿಸ್ಕೊಡಿ ಲ್ಯಾಬ್ಗೆ. ಆ ಥರ ಮಾಡೋದ್ರಿಂದ ನಿಮ್ಮ ದುಡ್ಡು ಕೊಟ್ಟಿದ್ದು ಲೈನ್ ಕೃಷಿಗೆ ಅದು ಉಪಯೋಗ ಆಗಬೇಕು,
1: ಸದುಪಯೋಗ ಆಗಬೇಕು
0: ಆಗಬೇಕು, ಅದು ಒಂದು ಸಹಾಯ ಆಗ್ತದೆ.
1: ಆತ್ಮೀಯ ಕಾಫಿ ಬೆಳೆಗಾರರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪಿ ಶಿವಪ್ರಸಾದ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8105 80 3121. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8105 80 3121. ತುಂಬ ಸಂತೋಷ ಡಾಕ್ಟರ್ ಶಿವಪ್ರಸಾದ್ ಅವರೇ, ತಾವಿದುವರೆಗೂ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಇದರಲ್ಲಿರುವಂಥ ವಿವಿಧ ಅಂಶಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್.

ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,700 ರೂಪಾಯಿಯಿಂದ 24,200 ರೂಪಾಯಿಗಳು, ಅರಬಿಕಾ ಚೆರಿ 13,300 ರೂಪಾಯಿಯಿಂದ 15,000 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 18,000ರಿಂದ 18,500 ರೂಪಾಯಿಗಳು, ರೋಬೆಸ್ಟಾ ಚೆರಿ 9,900 ರೂಪಾಯಿಯಿಂದ 10,700 ರೂಪಾಯಿಗಳು. ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ,
0: ಏನಾಯ್ತು?
1: ಫೀಸ್ ನ ಟೆನ್ಷನ್,
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
3: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ನಿಧನ ಸುದ್ದಿ. ಮೂಲತಃ ವಿರಾಜಪೇಟೆ ತಾಲೂಕರ ಮಗ್ಗುಲ ಗ್ರಾಮ ಕಾರಳನ ಪೌತಿ ಪುಲಿಯಂಡ ರಘು ಪೊನ್ನಪ್ಪ ಇಂಗಡ ಪೊಣ್ಣು ಪುಲಿಯಂಡ ಶಾಂತಿ ತಂಗವ ಇಂಗ ಇಂದು ಮರಣಪಟ್ಟಿತ್ತು. 67 ಬಯತ್ರ ಶಾಂತಿ ತಂಗವ ತಾಮನೆ ನೆಲ್ಲ ಮಕ್ಕಡ ಇಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಣ ದಂಡು ಗಂಟಿಕೆ ಇಂಗಡ ಸ್ವಂತ ಮನೆಯಲ್ಲಿ ನಡಪ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
6: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ವರ್ಷೋಲ್ ನಂಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ ಅಭಿಯಾನ ಮಾಸಾಚರಣೆ ವಿಶ್ವದೆಲ್ಲೆಡೆ ಆಚರಿಸಲಾದೆ. ಈ ಬಗೆಲಿ ರಾಷ್ಟೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಅಡಿಲಿ ಮಕ್ಕಳ ವಿಭಾಗದ ನಾಳೆ ಸೆಪ್ಟೆಂಬರ್ 23ರಂದು ಹೊತ್ತಾರೆ 10 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬೋಧಕ ಆಸ್ಪತ್ರೆಯ ಮಕ್ಕಳ ಹೊರ ರೋಗಿ ವಿಭಾಗದ ಮುಂದೆ ಪೋಷಣ ಅಭಿಯಾನ ಮಾಸಾಚರಣೆ ನಡೆದದೆ ಅಂತ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬೋಧಕ ಆಸ್ಪತ್ರೆಯ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು ಹಂಗೆ ಮುಖ್ಯಸ್ಥರು ಡಾ ಪುರುಷೋತ್ತಮ ಅವು ತಿಳಿಸಿಯಳು. ಮತದಾರರ ಪಟ್ಟಿ ವಿಶೇಷ ಆಗಿ ಸಮಗ್ರ ಪರಿಷ್ಕರಣೆ ಸಂಬಂಧಪಟ್ಟಂಗೆ ಇದುವರೆಗೆ ಪ್ರಕ್ರಿಯೆ ಪಕ್ಷಗಳ ಮುಖ್ಯಪಟ್ಟವರೊಟ್ಟಿಗೆ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವು ಇಂದು ಸಭೆ ನಡೆಸಿದೋ. ಪ್ಯಾಟೆನ ತಹಶೀಲ್ದಾರ್ ಕಚೇರಿಲಿ ಮಾಹಿತಿ ನೀಡಿದ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದ ಕರಡು ಮತದಾರರ ಪಟ್ಟಿ ಪ್ರಕಟ, ಅದರೊಟ್ಟಿಗೆ ಹಕ್ಕು ಮತ್ತೆ ಆಕ್ಷೇಪಣೆ ಸಲ್ಲಿಸಿಕೆ ಅವಕಾಶ ನೀಡಲಾಗಿದ್ದು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಹೋಗಿ ಮಾಹಿತಿ ನೀಡಿ ಸರಿಪಡಿಸಿಕೊಳ್ಳುವಂತಾಕುತ್ತ, ಇಲ್ಲರೆ ಹೊಸದಾಗಿ ನಮೂನೆ 6 ನೀಡಿ ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸುವಂತಾಕುತ್ತ ಉಪವಿಭಾಗಾಧಿಕಾರಿ ಸಲಹೆ ಮಾಡಿದೋ. ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ನಿರಂತರ ಆಗಿದ್ದು 18 ವರ್ಷ ಪೂರ್ಣ ಆದವು ಮತದಾರರ ಪಟ್ಟಿಗೆ ಹೆಸರನ್ನ ಸೇರಿಸೋಕೂತ ಅವು ಹೇಳದೋ. ಅರ್ಹ ಮತದಾರರು ಬುಟ್ಟು ಹೋಗದ ಹಂಗೆ ನೋಡ್ಕೊಳ್ಳಕೂತ ಸಹ ತಿಳಿಸಿದೋ. ತಹಶೀಲ್ದಾರರು ಶ್ರೀಧರ್ ಅವು ಎಸ್ಐಆರ್ ಪ್ರಕ್ರಿಯೆ ಸಂಬಂಧ ಬೇರೆ ಬೇರೆ ಮಾಹಿತಿ ನೀಡಿದೋ. ಚುನಾವಣಾ ಶಿರಸ್ತೆದಾರರು ಚಂದ್ರಶೇಖರ್ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. 2026-27 ಸಾಲಿಗೆ ತಾಲೂಕು ಮಟ್ಟದಲ್ಲಿ ಗೆದ್ದ ಗಂಡು ಜನಕ್ಕೆ ಹಂಗೆ ಹೆಣ್ಣು ಜನಕ್ಕೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಪೈಪೋಟಿ ಇಲಾಖೆ ಕಡೆಯಿಂದ ನಾಡ್ದು ಸೆಪ್ಟೆಂಬರ್ 24ರಂದು ನಡೆದಿದೆ. ಸೆಪ್ಟೆಂಬರ್ 24ರಂದು ಕೊಡಗು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಕೂಡಿಗೆ ಕ್ರೀಡಾ

ಕಾಲ ಮೈದಾನದಲ್ಲಿ ನಡೆದದೆ. ಹಂಗೆ ಅಂದೇ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ನಡೆದದೆ. ಜಿಲ್ಲಾ ಮಟ್ಟದಲ್ಲಿ ಕಡ್ಡಾಯ ಆಗಿ ತಾಲೂಕು ಮಟ್ಟದಲ್ಲಿ ನಡೆದ ಅಥ್ಲೆಟಿಕ್ಸ್ ಸುರುವಿನ ಸ್ಥಾನ ಮತ್ತೆ ಎರಡನೇ ಸ್ಥಾನ ಮತ್ತೆ ಗುಂಪು ಪೈಪೋಟಿಲಿ ಸುರುವಿನ ಇನಾಮ್ ಪಡೆದ ತಂಡದ ಕ್ರೀಡಾಪಟುಗಳಿಗೆ ಅವಕಾಶ ಉಂಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಮಡಿಕೇರಿ ತಾಲೂಕು ಮಹಾಬಲ ಅವರ ದೂರವಾಣಿ ಸಂಖ್ಯೆ 9980887499 ಸಂಪರ್ಕಿಸಕೃತ ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆನ ನಿರ್ದೇಶಕರು ತಿಳಿಸಿಯೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿನ ಪದವಿ ಮತ್ತೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಅರೆಭಾಷೆ ಸಾಹಿತ್ಯ ಪೈಪೋಟಿ ನಡೆದದೆ. ಅರೆಭಾಷೆ ಲೇಖನ ಹಂಗೆ ಅರೆಭಾಷೆ ಕವನ ಎರಡು ವಿಭಾಗದಲ್ಲಿ ನಡೆದದೆ. ಪದವಿ ವಿದ್ಯಾರ್ಥಿಗಳಿಗೆ ಲೇಖನ ಪೈಪೋಟಿ ವಿಷಯ ಅರೆಭಾಷೆ ಅಂದು ಇಂದು ನಾಳೆ, ಕವನ ಸಂಬಂಧಾತ ಹೇಳುವ ವಿಷಯ. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಲೇಖನ ಅರೆಭಾಷೆ ಸಂಸ್ಕೃತಿನ ಪೊರ್ಲು ಕವನ ಸ್ಪರ್ಧೆ ವಿಷಯ ಬದುಕು

0: ಭಾಷೆ ಕವನ ಎರಡು ವಿಭಾಗಲಿ ನಡೆದಿದೆ. ಪದವಿ ವಿದ್ಯಾರ್ಥಿಗಳಿಗೆ ಲೇಖನ ಪೈಪೋಟಿ, ವಿಷಯ ಅರೆಭಾಷೆ ಅಂದು ಇಂದು ನಾಳೆ, ಕವನ ಸಂಬಂಧಾರ್ಥ ಹೇಳುವ ವಿಷಯ, ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಲೇಖನ ಅರೆಭಾಷೆ ಸಂಸ್ಕೃತಿನ ಪೊರ್ಲು, ಕವನ ಸ್ಪರ್ಧೆ ವಿಷಯ ಬದುಕು, ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ 6362522677 ಸಂಪರ್ಕಿಸಕೃತ ಅಕಾಡೆಮಿನ ಅಧ್ಯಕ್ಷರು ಸದಾನಂದ ಮಾವುಜಿ ಅವು ತಿಳಿಸಿಯೋಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ದೆಹಲಿ ಕರ್ನಾಟಕ ಸಂಘಲಿ ನಡೆದ ಕೊಡವ ಸಾಂಸ್ಕೃತಿಕ ಉತ್ಸವ ಹಂಗೆ ಕೊಡವ ಸಾಂಸ್ಕೃತಿಕ ಸಿರಿ ನೆರೆದಿದ್ದ ಅವರನ್ನ ನೋಡಿ ಖುಷಿ ಪಟ್ಟೋ ದೆಹಲಿ ಕರ್ನಾಟಕ ಸಂಘ. ಹಂಗೆ ದೆಹಲಿ ಕೊಡವ ಸಮಾಜದ ಕೂಡುಕೂಟದ ನಡೆದ ಕೊಡವ ಸಾಹಿತ್ಯ ಉತ್ಸವಲಿ ಬಟ್ಟೆಪಾಟ್, ಕೊಡವ ನೃತ್ಯ, ಗೆಜ್ಜೆ ತಂಡ ಬೇರೆ ಬೇರೆ ಕಾರ್ಯಕ್ರಮದ ಯಶಸ್ಸಿನ ಉತ್ತುಂಗಕ್ಕೆ ಏರಿಸಿದೋ. ಈ ಕಾರ್ಯಕ್ರಮಕ್ಕೆ ಕೊಡವ ಅಕಾಡೆಮಿ ಅಧ್ಯಕ್ಷರು ಅಜ್ಜಿನಿ ಕಂಡ ಸಿ ಮಹೇಶ್ ನಾಚಯ್ಯ ಅವರ ಮುಂದಾಲೋತ್ತಲಿ ನಡೆತು. 2026 ಮುಂಗಾರು ಹಂಗಾಮಿಲಿ ಬೆಳೆದ ಭತ್ತದ ಬೆಳೆಗೆ ಅಲ್ಲಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದುಟ್ಟು ವಿಶೇಷ ಆಗಿ ತಡ ಆಗಿ ನಾಟಿ ಮಾಡಿದ ಹಂಗೆ ಜಾಸ್ತಿ ಯೂರಿಯಾ ರಸಗೊಬ್ಬರ ನೀಡಿದ ಭತ್ತದ ಗದ್ದೆಲಿ ಈ ಬೆಂಕಿ ರೋಗದ ಬಾಧೆ ಜಾಸ್ತಿ ಕಂಡುಬಂದುಟ್ಟು ಇದರಿಂದ ರೈತ ಬಾಂಧವು ತಮ್ಮ ಭತ್ತದ ಜಮೀನಿಗೆ ಭೇಟಿ ನೀಡಿ ರೋಗದ ಲಕ್ಷಣ ಕಂಡುಬಂದರೆ ತುರ್ತಾಗಿ 0.6 ಗ್ರಾಂ ಟ್ರೇಸಿಯೋಕ್ಲೋಸೋಲ್ ಶಿಲೀಂಧ್ರ ನಾಶಕನ ಪ್ರತಿ ಎಕರೆಗೆ 200-250 ಲೀಟರ್ ದ್ರಾವಣದ ಅವಶ್ಯಕತೆ ಉಟ್ಟು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಆಯಾಯ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಹಿತಿ ಪಡ್ಕೊಳ್ಳಕೃತ ಸೋಮರಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಕೆಪಿ ವೀರಣ್ಣನವು ತಿಳಿಸಿಯೋಳೋ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
2: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ.
4: ಫೋನ್ 2255571.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
8: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
11: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
12: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗುಣಕೊಪ್ಪಲ್.
13: ಅಯ್ಯಂಗೇರಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ವತಿಯಿಂದ ನಾಳೆ 23 ಬುಧವಾರದಂದು ಬೆಳಗ್ಗೆ 10 ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದಂತೆ ವಿಶೇಷ ಗ್ರಾಮ ಸಭೆಯನ್ನು ಅಯ್ಯಂಗೇರಿ ಗ್ರಾಮ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಈ ಮೂಲಕ ಕೋರಲಾಗಿದೆ.
14: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
15: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
14: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
16: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
17: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
11: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
17: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
18: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
19: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್

0: ಬೇಕೇ ಬೇಕು. ಖಂಡಿತ ಆಯುಷು, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕುರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸೋಬಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
4: ಸುದ್ದಿ ಸಮಾಚಾರ. ಓದ್ಯನ್ರುಳ್ಳ, ಕರವಂಡ ಸೀಮಾ ಗಣಪತಿ. ಮತದಾರಂಗಡ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಇಲ್ಲಿ ಕತ್ತನೆ ಪ್ರಕ್ರಿಯೆಗೆ ಸಂಬಂಧಪಟ್ಟನಕ್ಕೆ ರಾಜಕೀಯ ಪಕ್ಷೇತರ ಮುಖ್ಯ ಪಟ್ಟೆಂಗಡ ಕೂಡ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವು ಇಂದು ಸಭೆ ನಡೆದಿಚ್ಚಿ. ಮತದಾರಂಗಡ ಪಟ್ಟಿ ಪ್ರಕಟ ಕೂಟಕ್ಕೆ ಹಕ್ಕು ಪಿಣ್ಯ ಆಕ್ಷೇಪಣೆ ಎತ್ತಿಚಿಡುವಕ್ಕೆ ಅವಕಾಶ ಕೊಡ್ತಿದ್ದು ಅನ್ನನೆ ಎಸ್ಐಆರ್ ಪ್ರಕ್ರಿಯೆ ಸಮಯದಲ್ಲಿ ಮ್ಯಾಪಿಂಗ್ ಆಕತ ನಟ್ಟಲು ಜಿಲ್ಲೆಯಲ್ಲಿ 58,893 ಜನಕ್ಕೆ ನೋಟಿಸ್ ಕೊಡ್ತಿತ್ತು. ಅದರಲ್ಲಿ ಇಕ್ಕಣಿಕ್ಕೆ 36,243 ಜನ ಮಾಹಿತಿ ಕೊಡ್ತಿದ್ದು ಸರಿ ಮಾಡಿತ್ತು. 22,640 ಜನ ಮಾಹಿತಿ ಕೊಟ್ಟಕ್ಕೂ ಬಾಕಿ ಉಂಡು. ಅಂತವು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಹೋಯ್ತು, ಮಾಹಿತಿ ಕೊಡ್ತಿತ್ತು, ಸರಿ ಮಾಡಿ ಉಂಡು. ಇಲ್ಲ ತಪ್ಪೋಚಿಂಗೆ ಪುದ್ಯದಾಯಿತು, ನಮೂನೆ 6 ಕೊಡ್ತಿತ್ತು. ಮತದಾರಂಗಳ ಪಟ್ಟಿಗೆ ಪೆದ ಕೊಡ್ಕೊಂಡು ಒಂದು ಉಪವಿಭಾಗಾಧಿಕಾರಿಯು ಅಣಿಚಿ. ಈ ನೇರತ್ತು ತಹಸೀಲ್ದಾರಗಳನ್ನ ಶ್ರೀಧರ್ ಅವು ಎಸ್ಐಆರ್ ಪ್ರಕ್ರಿಯೆಯ ಸಂಬಂಧ ಬೋರೆ ಬೋರೆ ಮಾಹಿತಿ ಕೊಡ್ತದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಲ್ಲಿ ಡೆಲ್ಲಿಲು ಉಳ್ಳ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಡವ ಸಾಹಿತ್ಯ ಸಂಸ್ಕೃತಿನ ಪರಿಚಯ ಮಾಡುವ ನಿಟ್ಟಿಲು ಕಾರ್ಬಾರ್ ನಡೆದತ್ತು. ಡೆಲ್ಲಿಲಿ ನೆಲೆ ನಿಂತಿತ್ತುಳ್ಳ ಭಾರತೀಯ ಸೇವೆಯ ನಿವೃತ್ತ ಅಧಿಕಾರಿಯ ಪರದೇಶದ ಸರ್ಕಾರ ಸೇವೆ ಮಾಡಿತ್ತು. ಡೆಲ್ಲಿಲುಳ್ಳ ಅಧಿಕಾರಿಯ ಅರ ಕಣಕರು ಕೂಡಿ ಆಡಿತಿಂಜ ಈ ಕಾರ್ಬಾರ್ಲ್ ಅಕಾಡೆಮಿರ ಅಧ್ಯಕ್ಷ ಅಜಿನಿಕಂಡ ಮಹೇಶ್ ನಾಚಯ್ಯ ಐಂಗಡ ಕೊರವು ಕಾರ್ಯಕ್ಕೆ ನಡೆದ ಕಾರ್ಬಾರ್ಲ್ ಕೊಡವ ಸಾಂಸ್ಕೃತಿಕ ಅಡಂಗನ ಬೋರೆ ಬೋರೆ ಆಟುಪಾಟರ ಪ್ರದರ್ಶನ ಇಂಜತ್. ಕೊಡವ ರಾಷ್ಟ್ರೀಯ ವಿಚಾರ ಸಂಕೀರ್ಣತ್ತು ಕೊಡವ ತೀನಿರ ವಿಚಾರತ್ತು ಮಾಚಿಮಂಡ ಕಾರ್ಯಪ್ಪ, ಕೊಡವ ಪಾಜರ ವಿಚಾರತ್ತು ಚೊಟ್ಟೇನ ಮಡ ಸೌಮ್ಯ ದೇಚಮ್ಮ, ಕೊಡವ ಹಾಕಿ ಪಿಂಜ ಕ್ರೀಡರ ವಿಚಾರತ್ತು ಪಾಂಡಂಡ ಕೆ ಬೋಪಣ್ಣ, ಕೊಡವ ಸಂಸ್ಕೃತಿಯ ವಿಚಾರತ್ತು ಕಂಬೆಯಂಡ ದೀನಾ ಭೋಜನ ವಿಚಾರ ಮಂಡನೆ ಮಾಡಿಚಿ. ಈ ನೇರತ್ತು ಡೆಲ್ಲಿ ಕೊಡವ ಸಮಾಜದ ಅಧ್ಯಕ್ಷ ಮಾಚಿಮಂಡಯ್ಯ ಕಾರ್ಯಪ್ಪ, ನಿವೃತ್ತ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ನಿರ್ದೇಶಕ ಅಧಿಕಾರಿ ಶ್ರೀ ವಾತ್ಸವ್, ಮೈಸೂರು ಕೊಡವ ಸಮಾಜ ಯೂತ್ ವಿಂಗ್ ಪಿಂಜ ಮಂದತ್ತವ ಕೊಡವ ಸಾಂಸ್ಕೃತಿಕ ತಂಡಕಾರ ಕೂಡಿಯಾಡಿ ತಿಂಚತ್ತು. ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿಕಾರ ಪದವಿ ಅಲ್ಲದೆ ಪದವಿ ಪೂರ್ವ ಕಾಲೇಜು ಮಕ್ಕಳ ಅರೆಭಾಷಾ ಸಂಸ್ಕೃತಿ ಪೈಪೋಟಿ ನಡೆತುವ. ಪದವಿ ಕಾಲೇಜಿಗೆ ಮಕ್ಕಳ ಅರೆಭಾಷೆ ಅಂದು ಇಂದು ನಾಳೆ ಅಣ್ಣುವ ವಿಷಯತ್ರ ಮೀದ ಅಳತು ಸಂಬಂಧ ಅಣ್ಣುವ ವಿಷಯತ್ರ ಮೀದ ಕವನ. ಪದವಿ ಪೂರ್ವ ಕಾಲೇಜು ಮಕ್ಕಳ ಅರೆಭಾಷೆ ಸಂಸ್ಕೃತಿನ ಪೆರ್ಲು ಅಣ್ಣುವ ವಿಷಯತ್ರ ಮೀದ ಅಳತು ಬದುಕು ಅಣ್ಣುವ ವಿಷಯತ್ರ ಮೀದ ಕವನ ಪೈಪೋಟಿ ಏರ್ಪಾಡು ಮಾಡಿತು. ಪೈಪೋಟಿಲಿ ಗದ್ದೈಂಗಕ್ಕೆ ಕೊದಿಮದ ಉಂಡು. ಒಬ್ಬ ಓರು ಪೈಪೋಟಿಲು ಮಾತ್ರ ಕೂಡಿಯಾಡಲು. ಕೂಡಿಯಾಡುವ ಮಕ್ಕ ತಂಗಡ ಪೆದ ಕಾಲೇಜಿರ ವಿಳಾಸ ಅಳದಿತ್ತು. ಅಳತಕ್ಕೆ ಪ್ರಾಂಶುಪಾಲಂಗಡ ಸೀಲು ಸೈನ್ ಇಟ್ಟಿತ್ತು. ಐಪದ ಕಡ್ಡಾಯ ಆಯ್ತುಂಡು. ಅಳತಿನ ಅಧ್ಯಕ್ಷಕಂಗ ರಿಜಿಸ್ಟರ್ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಕಾಫಿ ಕೃಪಾ ಬಿಲ್ಡಿಂಗ್ ರಾಜಸೀಟ್ ರೋಡ್ ಮಡಿಕೇರಿ ಇಲ್ಲಿಕ್ಕೆ ಎತ್ತಿಚಿಡಲು. ಅವರ ವಿವರಕ್ಕೆ 6365 ಫೋನ್ ನಂಬರ್ ಕೇಟರಿಯಲೊಂದು ಅಕಾಡೆಮಿಯ ಅಧ್ಯಕ್ಷಗಳನ್ನ ಸದಾನಂದ ಮಾವೋಜಿ ಅವು ಅರಿಚಿಟ್ಟಿತು. ಕಾಲೋದಿರನಕ್ಕೆ ಈ ತಿಂಗಳ ಪೋಷಣ ಅಭಿಯಾನ ಮಾಸಾಚರಣೆ ಉಲಗತ್ಲು ನಡೆತುವ. ಇದಂಡ ಮಾರಿಪತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಬಾರ್ ರಡಿಲು ಮಕ್ಕಳ ವಿಭಾಗ ತಂಜ ನಾಳೆ ಪಲಾಕ 10 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಮಕ್ಕಳ ಹೊರರೋಗಿ ವಿಭಾಗತ್ರ ಮಿಂಜಲು ಪೋಷಣ ಅಭಿಯಾನ ಮಾಸಾಚರಣೆ ನಡಪಾಂದು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆ ಮಕ್ಕಳ ವಿಭಾಗತ್ರ ಪ್ರಾಧ್ಯಾಪಕಂಗ ಪಿಂಜ ವಿಭಾಗ ಮುಖ್ಯಸ್ಥಗಳನ್ನು ಡಾಕ್ಟರ್ ಪುರುಷೋತ್ತಮ ಅವು ಅರಿಚಿಟ್ಟಿತು. ಕೊಡಗು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಇದೇ ತಿಂಗ 24 ಕೂಡಿಗೆ ಕ್ರೀಡಾಶಾಲಾ ಕಳಿಪರಂಬುಲು ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬುಲು ನಡಪ. ತಾಲೂಕು ಮಟ್ಟ ಕಳಿಕೂಟತ್ಲು ಗದ್ದ ಆಮಕ್ಕ ಪಿಂಜ ಪೊಮ್ಮಕ್ಕೆ ಈ ಕಳಿಕೂಟ ನಡಪ. ಅವರ ವಿವರಕ್ಕೆ 9980 8874 9874

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ. 7:35ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ. 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗಲಿದೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55ಕ್ಕೆ ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45ಕ್ಕೆ ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿರಿಯ ನಟ ಅನಂತ್ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು 9ನೇ ಭಾರತ ಅಂತಾರಾಷ್ಟ್ರೀಯ ಜಲಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ. ಭಾರತ ಜಪಾನ್ ವಾಯುಪಡೆಗಳ ನಡುವಿನ ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ ಜೋಧ್ಪುರದಲ್ಲಿಂದು ಸಂಪನ್ನ. ಏಷ್ಯನ್ ಗೇಮ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ಚಿನ್ನದ ಪದಕ. ವಾರ್ತೆಗಳ ವಿವರ. ಗುಜರಾತ್ನ ಏಕ್ತಾ ನಗರದಲ್ಲಿಂದು ನಡೆದ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ, ಇದೇ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಹಾಗೂ ಅತೀಶ್ ಎಸ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ರಾಷ್ಟಪತಿಯವರು ಪ್ರದಾನ ಮಾಡಿದರು. ಇದೇ ವೇಳೆ ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಆರ್ಟಿಕಲ್ 370 ಇದೇ ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮ್ ಅತ್ಯುತ್ತಮ ನಟಿ ಪ್ರಶಸ್ತಿ, ಬ್ರಹ್ಮಯುಗಂ ಚಿತ್ರಕ್ಕಾಗಿ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರಕ್ಕಾಗಿ ಕಾರ್ತಿಕ್ ಆರ್ಯನ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ, ಅಮರನ್ ಚಿತ್ರಕ್ಕಾಗಿ ರಾಜಕುಮಾರ್ ಪೆರಿಯಸ್ವಾಮಿ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಕಲ್ಕಿ 2898 AD ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ನೀಡುವ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಚಿತ್ರದ ಮೂಲಕ ರಣದೀಪ್ ಹೂಡಾ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ, ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮರಾಠಿ ಚಿತ್ರ ಭಂಗಾರ್ಗೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕ್ತಾಕಾ ಪ್ರತೀಕ್ ಚಿತ್ರಕ್ಕಾಗಿ ಆನಂದ್ ಎಲ್ ರೈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ, ಸಂತಾಲಿ ಭಾಷೆಯ ಅಂಗೆನ್ ಚಿತ್ರಕ್ಕಾಗಿ ರವಿರಾಜ್ ಮುರ್ಮು ಅವರಿಗೆ ನಾನ್ ಫೀಚರ್ ಫಿಲ್ಮ್ ವಿಭಾಗದ ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿಯನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು.

0: 1924ರಲ್ಲಿ ಸ್ಥಾಪನೆಯಾದ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ದೇಶದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಗಳಾಗಿದ್ದು ಚಲನಚಿತ್ರ ನಾನ್ ಫೀಚರ್ ಹಾಗೂ ಚಲನಚಿತ್ರ ಕುರಿತ ಬರಹ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಲೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಗುರುತಿಸುತ್ತವೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪ್ರಮುಖ ನೀತಿ ಉಪಕ್ರಮದ ಅಂಗವಾಗಿ ಇದೇ ಮೊದಲ ಬಾರಿಗೆ ರಾಷ್ಟ ರಾಜಧಾನಿಯ ಹೊರಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ನವದೆಹಲಿಯಲ್ಲಿ ಇಂದು 9ನೇ ಭಾರತ ಅಂತಾರಾಷ್ಟೀಯ ಜಲ ಸಪ್ತಾಹ 2026ಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನೀರಿನ ಮಿತ ಬಳಕೆ ಹಾಗೂ ಸಂರಕ್ಷಣೆ ಅಗತ್ಯವನ್ನು ಒತ್ತಿ ಹೇಳಿದರು. ತಾಂತ್ರಿಕ ನಾವೀನ್ಯತೆ, ಸೂಕ್ತ ನೀತಿಗಳು, ವೈಜ್ಞಾನಿಕ ಜ್ಞಾನ, ಸ್ಥಳೀಯ ಅನುಭವ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಒಗ್ಗೂಡಿಸುವ ಬಹು ಆಯಾಮದ ವಿಧಾನದ ಅಗತ್ಯವಿದೆ. ಜಲ ಸಂಪನ್ಮೂಲಗಳ ಸುಸ್ಥಿರ, ನ್ಯಾಯಯುತ ಮತ್ತು ಪರಿಣಾಮಕಾರಿ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಇಂತಹ ಸಹಕಾರವು ಆಡಳಿತಾತ್ಮಕ ಮತ್ತು ಭೌಗೋಳಿಕ ಗಡಿಗಳನ್ನು ಮೀರಿ ವಿಸ್ತರಿಸಬೇಕು ಎಂದು ಅವರು ಹೇಳಿದರು. ಅತಿಯಾದ ಮಳೆ ಹಾಗೂ ದೀರ್ಘಕಾಲದ ಒಣ ಹವಾಮಾನದ ಅವಧಿಗಳನ್ನು ನಿರ್ವಹಿಸಬಲ್ಲ ವ್ಯವಸ್ಥೆಗಳ ಅಗತ್ಯವಿದೆ. ಜಲ ನಿರ್ವಹಣೆಯ ಸಮಗ್ರ ವಿಧಾನದ ಭಾಗವಾಗಿ ನದಿ ಪಾತ್ರದ ನಿರ್ವಹಣೆ, ಅಂತರ್ಜಲ ಮರುಪೂರಣ, ಮಳೆ ನೀರು ಕೊಯ್ಲು ಮತ್ತು ಸಮರ್ಥ ನೀರಾವರಿ ಪದ್ದತಿಗಳು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಒತ್ತಿ ಹೇಳಿದರು. ಈ ವೇಳೆ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಉಪಸ್ಥಿತರಿದ್ದರು. ಭಾರತೀಯ ವಾಯುಪಡೆ ಮತ್ತು ಜಪಾನ್ ವಾಯು ರಕ್ಷಣಾ ಪಡೆ ನಡುವೆ ಜೋಧ್ಪುರದ ವಾಯುನೆಲೆಯಲ್ಲಿ ನಡೆದ ದ್ವಿಪಕ್ಷೀಯ ಸಮರಾಭ್ಯಾಸ ವೀರ್ ಗಾರ್ಡಿಯನ್ 2026 ಇಂದು ಸಂಪನ್ನಗೊಂಡಿತು. ಈ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸಲು ಮತ್ತು ಎರಡೂ ದೇಶಗಳ ವಾಯುಪಡೆಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆ ಬಲಪಡಿಸಲು ಪ್ರಮುಖ ವೇದಿಕೆಯಾಗಿ ಕಾರ್ಯನಿರ್ವಹಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಸಮರಾಭ್ಯಾಸದಲ್ಲಿ ಭಾರತೀಯ ವಾಯುಪಡೆಯ Su-30MKI ರಫೇಲ್, ತೇಜಸ್ ಸೇರಿದಂತೆ ಹಲವು ಯುದ್ಧ ವಿಮಾನಗಳನ್ನು ನಿಯೋಜಿಸಲಾಗಿತ್ತು. ಜಪಾನ್ ವಾಯು ರಕ್ಷಣಾ ಪಡೆ F-2A ಯುದ್ಧ ವಿಮಾನದೊಂದಿಗೆ ಭಾಗವಹಿಸಿತ್ತು. 14 ದಿನಗಳ ಜಂಟಿ ತರಬೇತಿಯ ಸಮಯದಲ್ಲಿ ಎರಡೂ ಪಡೆಗಳು ವಿವಿಧ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದವು. ಈ ಸಮರಾಭ್ಯಾಸ ಎರಡೂ ವಾಯುಪಡೆಗಳ ನಡುವಿನ ಶಾಶ್ವತ ಸ್ನೇಹ ಮತ್ತು ವೃತ್ತಿಪರ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಗುಣಮಟ್ಟದ ಮೇಲೆ ನಿರ್ಮಾಣವಾಗಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಅಖಿಲ ಭಾರತ ನಿರ್ವಹಣಾ ಸಂಘದ 53ನೇ ರಾಷ್ಟೀಯ ನಿರ್ವಹಣಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಕಾರ್ಖಾನೆಯು ಮಂಡಳಿ ಕೊಠಡಿ, ಸೇವಾ ಕೇಂದ್ರ, ಸಂಶೋಧನೆ ಮತ್ತು ಅಭಿವೃದ್ಧಿ ತಂಡ, ಉನ್ನತ ಗುಣಮಟ್ಟ ಮತ್ತು ಹೆಚ್ಚಿನ ವಿಶ್ವಾಸಾರ್ಹತೆಯನ್ನು ಗುರಿಯಾಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ 2020ರ ಕುರಿತ ಒಂದು ನೋಟ ಇಲ್ಲಿದೆ. ರಾಷ್ಟೀಯ ಶಿಕ್ಷಣ ನೀತಿ 2020 ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮರುರೂಪಿಸಿದೆ. 2020ರ July 29ರಂದು ಕೇಂದ್ರ ಸಂಪುಟದ ಅನುಮೋದನೆ ಪಡೆದ ಈ ನೂತನ ನೀತಿಯು ಹಳೆಯ ಶಾಲಾ ಚೌಕಟ್ಟಿನ ಬದಲಿಗೆ 5+3+3+4 ಎಂಬ ನೂತನ ಶೈಕ್ಷಣಿಕ ವಿನ್ಯಾಸವನ್ನು ಜಾರಿಗೆ ತಂದಿದೆ. 3-18 ವರ್ಷ ವಯಸ್ಸಿನ ಮಕ್ಕಳನ್ನು ಒಳಗೊಳ್ಳುವ ಈ ವ್ಯವಸ್ಥೆಯು ಮಗುವಿನ ಆರಂಭಿಕ ಬಾಲ್ಯದ ಕಲಿಕಾ ವರ್ಷಗಳನ್ನು ಪ್ರಥಮ ಬಾರಿಗೆ ದೇಶದ ಅಧಿಕೃತ ಶಿಕ್ಷಣ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಪ್ರಮುಖವಾಗಿ ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆ ಅಥವಾ ಸ್ಥಳೀಯ ಭಾಷೆಯನ್ನೇ ಬೋಧನಾ ಮಾಧ್ಯಮವನ್ನಾಗಿ ಮಾಡುವುದಕ್ಕೆ ಈ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. 10ನೇ ತರಗತಿಯ ನಂತರ ವಿದ್ಯಾರ್ಥಿಗಳನ್ನು ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಎಂಬ ಕಟ್ಟುನಿಟ್ಟಿನ ಚೌಕಟ್ಟುಗಳಿಗೆ ಸೀಮಿತಗೊಳಿಸುತ್ತಿದ್ದ ಸಾಂಪ್ರದಾಯಿಕ ಪದ್ಧತಿಯನ್ನು ಈ ನೀತಿಯು ಬದಲಿಸಿದ್ದು ಶೈಕ್ಷಣಿಕ ಮತ್ತು ವೃತ್ತಿಪರ ವಿಷಯಗಳಿಗೆ ಹೆಚ್ಚಿನ ಒತ್ತು

ಹಿಡಿದೆ. ಜಪಾನ್ನ ಐಚಿ ಪ್ರಿಫೆಕ್ಚರಲ್ ಕೊರೋಗಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ನಡೆದ 2026 ಏಷ್ಯನ್ ಗೇಮ್ಸ್ನ ಮಹಿಳಾ ಕ್ರಿಕೆಟ್ ಫೈನಲ್ನಲ್ಲಿ ಶ್ರೀಲಂಕಾ ವಿರುದ್ದ ಭರ್ಜರಿಯಾಗಿ ಗೆದ್ದ ಭಾರತ ತನ್ನ ಚೊಚ್ಚಲ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ. ಶ್ರೀಲಂಕಾ ತಂಡ 15.4 ಓವರ್ಗಳಲ್ಲಿ ಕೇವಲ 69 ರನ್ಗಳಿಗೆ ಆಲೌಟ್ ಆಯಿತು. ಇದರೊಂದಿಗೆ ಭಾರತ 147 ರನ್ಗಳ ಬೃಹತ್ ಅಂತರದ ಜಯ ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 216 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಸ್ಮೃತಿ ಮಂಧಾನ 79 ರನ್ಗಳೊಂದಿಗೆ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ರಿಚಾ ಘೋಷ್ 49 ರನ್ಗಳೊಂದಿಗೆ ಅಜೇಯರಾಗಿ ಉಳಿದರು. ಇದೇ ವೇಳೆ 11,000 ಅಂತಾರಾಷ್ಟೀಯ ರನ್ಗಳನ್ನು ಪೂರೈಸಿದ ಮೊದಲ ಮಹಿಳಾ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಸ್ಮೃತಿ ಮಂಧಾನ ಪಾತ್ರರಾದರು. ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಚಿನ್ನದ ಪದಕ ಗೆದ್ದಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಆತ್ಮವಿಶ್ವಾಸ, ಕೌಶಲ್ಯ ಮತ್ತು ಅತ್ಯುತ್ತಮ ತಂಡದ ಸಹಕಾರದಿಂದ ಕೂಡಿದ ಪ್ರಭಾವಶಾಲಿ ಪ್ರದರ್ಶನ ಇದಾಗಿತ್ತು. ಮಹಿಳಾ ಕ್ರಿಕೆಟ್ ತಂಡ ದೇಶಕ್ಕೆ ಹೆಮ್ಮೆ ತಂದಿದೆ ಮತ್ತು ದೇಶಾದ್ಯಂತ ಅಸಂಖ್ಯಾತ ಯುವ ಕ್ರಿಕೆಟಿಗರಿಗೆ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಪಾನ್ನ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ದ 3-0 ಅಂತರದ ಗೆಲುವು ಸಾಧಿಸಿರುವ ಭಾರತೀಯ ಪುರುಷರ ತಂಡ ಪದಕ ಖಚಿತಪಡಿಸಿದೆ. ಆರಂಭಿಕ ಪಂದ್ಯದಲ್ಲಿ 14-19 ಅಂತರದ ಹಿನ್ನಡೆಯಿಂದಾಗಿ ಲಕ್ಷ್ಯ ಸೇನ್ ಸೋಲಿನ ಅಂಚಿನಲ್ಲಿದ್ದರು. ಆದಾಗ್ಯೂ ಅವರು ಅದ್ಭುತವಾಗಿ ಪುಟಿದೆದ್ದು ಸತತ 7 ಅಂಕಗಳನ್ನು ಗಳಿಸುವ ಮೂಲಕ ವಿಶ್ವದ 7ನೇ ಶ್ರೇಯಾಂಕದ ಆಟಗಾರ ಕೋಡೈ ನರಾವೋಕ ಅವರನ್ನು 11-21, 21-5, 21-19 ಅಂತರದಿಂದ ಸೋಲಿಸಿ ಭಾರತಕ್ಕೆ 1-0 ಮುನ್ನಡೆ ತಂದುಕೊಟ್ಟರು. ಸಾತ್ವಿಕ್ ಸಾಯಿರಾಜ್, ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಡಬಲ್ಸ್ ಪಂದ್ಯದಲ್ಲಿ ಹೋಕಿ ಟಕೂರೋ ಮತ್ತು ಕೊಬಯಶಿ ಯುಗೋ ವಿರುದ್ಧ 21-18, 24-22 ಅಂತರದ ಜಯ ಸಾಧಿಸಿದರು. ಈ ಮೂಲಕ ಭಾರತ 2-0 ಮುನ್ನಡೆ ಪಡೆಯಿತು. ನಂತರ ಆಯುಷ್ ಶೆಟ್ಟಿ ವಿಶ್ವದ 16ನೇ ಶ್ರೇಯಾಂಕದ ಕೋಕಿ ವಟನಾಬೆ ಅವರನ್ನು 21-10, 21-19 ಅಂತರದಿಂದ ಮಣಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿರಿಯ ನಟ ಅನಂತ್ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ನವದೆಹಲಿಯಲ್ಲಿಂದು 9ನೇ ಭಾರತ ಅಂತಾರಾಷ್ಟೀಯ ಜಲ ಸಪ್ತಾಹ 2026ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ. ಭಾರತ ಜಪಾನ್ ವಾಯುಪಡೆಗಳ ನಡುವಿನ ವೀರ್ ಗಾರ್ಡಿಯನ್ 2026 ಸಮರಾಭ್ಯಾಸ ಜೋಧ್ಪುರದಲ್ಲಿಂದು ಸಂಪನ್ನ. ಏಷ್ಯನ್ ಗೇಮ್ಸ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚೊಚ್ಚಲ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಚೇತನ್ ಸಿವಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ, ಬರೆದವರು ಪತ್ರಕರ್ತ ಮಂಜುನಾಥ ನಾಯ್ಕ್. ವಿಧಾನಸಭೆ ಅಧಿವೇಶನದಲ್ಲಿ ಇಂದು ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ವಿರುದ್ದದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೇಂದ್ರ ಸರ್ಕಾರದ 7ನೇ ಕರಡು ಅಧಿಸೂಚನೆಯನ್ನು ಯಥಾವತ್ತಾಗಿ ಒಪ್ಪಲು ಸಾಧ್ಯವಿಲ್ಲ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಲಾಗುವುದು ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಭೌತಿಕ ಸರ್ವೆಗೆ 1 ವರ್ಷ ಕಾಲಾವಕಾಶ ಕೋರಿದ್ದು ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಮರು ಪರಿಶೀಲಿಸಬೇಕು ಎಂದು ನಿರ್ಣಯ ಮಂಡಿಸಿದ್ದಾರೆ. ಇಎಸ್ಎ ವ್ಯಾಪ್ತಿಯಲ್ಲಿ ಕೇವಲ ಅಧಿಸೂಚಿತ ಅರಣ್ಯ ಪ್ರದೇಶ, ಇತರೆ ಅರಣ್ಯ ಪ್ರದೇಶ ಮಾತ್ರ ಸೇರಿಸಬೇಕು. ಕೃಷಿ ಭೂಮಿ, ತೋಟ, ಜನವಸತಿ ಭೂಮಿ ಸೇರಿಸಬಾರದು ಎಂದು ಸದನದಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ನಿರ್ಣಯಕ್ಕೆ ಪ್ರತಿಪಕ್ಷಗಳ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಮಟ್ಟದ ಸಮಿತಿಗೆ ಸಹಾಯ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳನ್ನು ಒಳಗೊಂಡ ಸಮಿತಿ ರಚಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗ, ಪ್ರಧಾನಿ ಹಾಗೂ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡಲು ಸದನ ನಿರ್ಣಯ ಕೈಗೊಂಡಿದೆ. ಬಗರ್ ಹುಕುಂ, ಅರಣ್ಯ ಹಕ್ಕು, ಡೀಮ್ಡ್ ಫಾರೆಸ್ಟ್, ಭೂ ಮಂಜೂರಾತಿ, ಮೇಲ್ಮನವಿ, ನ್ಯಾಯಾಂಗ ಪ್ರಕರಣ ಪರಿಗಣಿಸಬೇಕು. ರಾಜ್ಯ ಸರ್ಕಾರದಿಂದ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಕಂದಾಯ ಅಧಿಕಾರಿಗಳು, ರೈತ ಪ್ರತಿನಿಧಿ, ಕೈಗಾರಿಕಾ ಉದ್ಯಮ ಪ್ರತಿನಿಧಿ, ವಿಷಯ ಪರಿಣಿತ

ಶೈಕ್ಷಣಿಕ ತಜ್ಞರು, ವಿಜ್ಞಾನಿಗಳನ್ನು ಒಳಗೊಂಡ ಸಮಿತಿ ರಚನೆ, ಬೌದ್ಧಿಕ ಸರ್ವೆ ಸೇರಿದಂತೆ ಕಸ್ತೂರಿರಂಗನ್ ವರದಿಯ ನ್ಯೂನ್ಯತೆ ಸರಿಪಡಿಸಲು ಒಂದು ವರ್ಷದ ಕಾಲಾವಕಾಶಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ನಿರ್ಣಯದಲ್ಲಿ ತಿಳಿಸಲಾಗಿದೆ. ಇದಕ್ಕೂ ಮೊದಲು ಸದನ ಆರಂಭವಾಗುತ್ತಿದ್ದಂತೆ ಶಾಸಕ ಜಿಟಿ ದೇವೇಗೌಡ ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ಇದ್ದು ಇದರ ಬಗ್ಗೆ ಚರ್ಚೆ ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಡಾ ಕಸ್ತೂರಿರಂಗನ್ ವರದಿಯ ಮೇಲಿನ ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಬಿಜೆಪಿ ಸದಸ್ಯ ವಿ ಸುನೀಲ್ ಕುಮಾರ್, ಪಶ್ಚಿಮಘಟ್ಟ ಉಳಿಯಬೇಕು, ಪ್ರಾಣಿ ಪಕ್ಷಿಗಳ ಸಂಖ್ಯೆ ಹೆಚ್ಚಬೇಕು ಎನ್ನುವುದಕ್ಕೆ ನಮ್ಮ ವಿರೋಧವಿಲ್ಲ. ಪಶ್ಚಿಮಘಟ್ಟದ ವಿಶೇಷ ಪರಿಸರ ಕೇವಲ 10 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಪಶ್ಚಿಮಘಟ್ಟದಲ್ಲಿ ಹುಟ್ಟಿದಂತಹ ಕಾವೇರಿ ನದಿ ತಮಿಳುನಾಡಿನ ತನಕ ಹರಿಯುತ್ತಿದ್ದು ಪಶ್ಚಿಮಘಟ್ಟ ಉಳಿಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಈ ಭಾಗದ ಜನರಿಗೆ ಪಶ್ಚಿಮಘಟ್ಟ ಬದುಕಿನ ಕೇಂದ್ರ ಬಿಂದುವಾಗಿದೆ. ಹಲವಾರು ವರ್ಷಗಳಿಂದ ಇಲ್ಲಿ ಬದುಕು ಕಟ್ಟಿಕೊಂಡವರನ್ನು ಕಾನೂನಿನ ಹೆಸರಿನಲ್ಲಿ ಒಕ್ಕಲೆಬ್ಬಿಸುವ ಕೆಲಸ ಅರಣ್ಯ ಇಲಾಖೆ ಮಾಡುತ್ತಿದೆ. ಈಗಾಗಲೇ ಪಶ್ಚಿಮಘಟ್ಟ ಅರಣ್ಯ ಪ್ರದೇಶದಲ್ಲಿ ಹಲವಾರು ಸೂಕ್ಷ್ಮ ಅರಣ್ಯಗಳನ್ನು ಮೀಸಲು ಅರಣ್ಯ ಮಾಡಲಾಗಿದೆ ಎಂದು ಸರ್ಕಾರದ ಗಮನ ಸೆಳೆದರು. ಉಡುಪಿ ಜಿಲ್ಲೆಯ 67 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಗುರುತಿಸಿದ್ದಾರೆ. ಈ ಪ್ರದೇಶದಲ್ಲಿ ಸಣ್ಣ ಕೊಟ್ಟಿಗೆ ನಿರ್ಮಾಣ, ಗುಡಿಸಲು ನಿರ್ಮಾಣ ಸಹಿತ ಸಣ್ಣ ಪುಟ್ಟ ವಿಷಯಗಳಿಗೂ ಪ್ರಾದೇಶಿಕ ಆಯುಕ್ತರ ಪರವಾನಗಿ ಪಡೆಯಬೇಕಾಗುತ್ತದೆ. ಆದ್ದರಿಂದ ಈ ಭಾಗದಲ್ಲಿ ಜನಜೀವನ ನಡೆಸುವುದೇ ದುಸ್ತರವಾಗಿದೆ ಎಂದು ಸುನೀಲ್ ಕುಮಾರ್ ಸದನದಲ್ಲಿ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲಿದರು. ಕುಡಿಯುವ ನೀರಿನ ಪೈಪ್ಲೈನ್ ಹಾಕಲು ಅರಣ್ಯ ಇಲಾಖೆಯವರು ಪರವಾನಗಿ ನೀಡುತ್ತಿಲ್ಲ ಎಂದು ಸದನದ ಗಮನ ಸೆಳೆದರು. ಕಸ್ತೂರಿರಂಗನ್ ವರದಿಯ ವ್ಯಾಪ್ತಿಗೆ ಬರುವ ರಾಜ್ಯದ 1449 ಗ್ರಾಮಗಳ ಸರ್ವೆ ನಡೆಸಬೇಕು, 20,000 ಚದರ ಕಿಲೋಮೀಟರ್ ಮ್ಯಾಪ್ ಸಿದ್ಧಪಡಿಸಬೇಕು, 20,000 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಬರುವ 1449 ಗ್ರಾಮಗಳ ಪೈಕಿ ಜನವಸತಿ ಎಷ್ಟು, ಕೃಷಿ ಭೂಮಿ ತೋಟ ಸಹಿತ ಅದನ್ನು ವಿಭಾಗಿಸಿ ದಾಖಲೆ ಸಹಿತ ಸಲ್ಲಿಸಬೇಕಾದ ಹಿನ್ನೆಲೆಯಲ್ಲಿ ರಿಮ್ಯಾಪಿಂಗ್ ಮತ್ತು ಮರುಸರ್ವೆ ಮಾಡಲು 6 ತಿಂಗಳು ಅಥವಾ 1 ವರ್ಷಗಳ ಕಾಲಾವಕಾಶ ತೆಗೆದುಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಶಾಸಕ ಟಿ ರಾಜೇಗೌಡ ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿ, ಡಾಕ್ಟರ್ ಕಸ್ತೂರಿರಂಗನ್ ವರದಿಯನ್ನು 2014, 2016, 2018 ತಿರಸ್ಕಾರ ಮಾಡಲಾಗಿದ್ದು 2026 ಸದನ ಒಮ್ಮತದಿಂದ ಈ ವರದಿಯನ್ನು ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದರು. ಯಲ್ಲಾಪುರ ಶಾಸಕ ಶಿವರಾಮ ಹೆಬ್ಬಾರ್ ಮಾತನಾಡಿ, ಈ ದೇಶಕ್ಕೆ ಉತ್ತರ ಕನ್ನಡ ಜಿಲ್ಲೆ ಅಪಾರ ಕೊಡುಗೆಯನ್ನು ನೀಡಿದ್ದು ಕಾಳಿ, ಬೇಡ್ತಿ, ಗಂಗಾವಳಿ, ಶರಾವತಿ ಸಹಿತ 5 ಜಲವಿದ್ಯುತ್ ಯೋಜನೆಗೆ, ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ, ಸೀಬರ್ಡ್ ನೌಕಾನೆಲೆ ಸಹಿತ ಉತ್ತರ ಕನ್ನಡ ಜಿಲ್ಲೆಯ ಜನ ಮತ್ತು ಪರಿಸರ ದೇಶದ ಅಭಿವೃದ್ಧಿಗೆ ಅಪಾರ ತ್ಯಾಗ ಮಾಡಿದ್ದಾರೆ ಎಂದು ತಿಳಿಸಿದರು. ಉತ್ತರ ಕನ್ನಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಪಶ್ಚಿಮಘಟ್ಟ ಪ್ರದೇಶ ಹೊಂದಿರುವಂತಹ ಜಿಲ್ಲೆಯಾಗಿದೆ. ರಾಜ್ಯದ ಹಿತದೃಷ್ಟಿಯಿಂದ ಕಸ್ತೂರಿರಂಗನ್ ವರದಿಯನ್ನು ಸದನ ಒಮ್ಮತದಿಂದ ತಿರಸ್ಕರಿಸಬೇಕು ಎಂದು ಆಗ್ರಹಿಸಿದರು. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರುಳಯ್ಯ ಮಾತನಾಡಿ, ಕಸ್ತೂರಿರಂಗನ್ ವರದಿಯಲ್ಲಿ ಬರುವ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಲ್ಲಿ ತಮ್ಮ ವಿಧಾನಸಭಾ ಕ್ಷೇತ್ರದ 26 ಗ್ರಾಮಗಳು ಸೇರಿವೆ. ಕಸ್ತೂರಿರಂಗನ್ ವರದಿಯಿಂದ ಬಾಧಿತರಾಗುವ ರಾಜ್ಯ 10 ಜಿಲ್ಲೆಗಳ ಕಾಡಂಚಿನ ಜನರ ಹಿತ ಕಾಪಾಡಬೇಕು ಎಂದರು. ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಬಿಜೆಪಿಯ ಸುರೇಶ್ ಕುಮಾರ್, ಕಸ್ತೂರಿರಂಗನ್ ವರದಿಯಿಂದ ಬಾಧಿತವಾದ 6 ರಾಜ್ಯಗಳ ಮುಖ್ಯಮಂತ್ರಿಗಳ ಒಟ್ಟಾಗಿ ಚರ್ಚಿಸಿ ಕೇಂದ್ರ ಸರ್ಕಾರವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಖಚಿತವಾದ ಮಾಹಿತಿಯನ್ನು ದಾಖಲೆಯೊಂದಿಗೆ ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಕಸ್ತೂರಿರಂಗನ್ ವರದಿಯ ತೂಗುಗತಿಯಿಂದ ತಪ್ಪಿಸಿಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಬಿಜೆಪಿ ಸದಸ್ಯ ಚನ್ನಬಸಪ್ಪ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿ, ಕಸ್ತೂರಿರಂಗನ್ ವರದಿಯ ಸಂಬಂಧ ನಿರ್ಣಯ ಮಾಡುವ ಅಧಿಕಾರ ಆಯಾ ಗ್ರಾಮ ಪಂಚಾಯತ್ಗಳಿಗೆ ನೀಡಬೇಕು ಎಂದರು. ಕಾಡು ಬೆಳೆಸಲು ನಾವು 1 ಲಕ್ಷ ತೇಗದ ಗಿಡ ಕೇಳಿದರೆ ಅರಣ್ಯ ಇಲಾಖೆಯವರು ಕೇವಲ 13,000 ಗಿಡ ನೀಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಪ್ರಮುಖ ರಸ್ತೆ ಬದಿಗಳಲ್ಲಿ ಬೇರೆ ಬೇರೆ ಜಾತಿಯ ಸಸಿ ನೆಡುವ ಬದಲು ತೇಗದ ಸಸಿ ನೆಡಬೇಕು ಎಂದು ಆದೇಶ ನೀಡಲಾಗಿದೆ ಎಂದು ಹೇಳಿದರು. ಕುಮಟಾ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯು ದೊಡ್ಡ ಪ್ರಮಾಣದ ಕಾಡನ್ನು ಹೊಂದಿದೆ. ನಮ್ಮ ಹಿರಿಯರು ಕಾಡನ್ನು ಉಳಿಸಿದ್ದಾರೆ ಮತ್ತು ಕಾಡನ್ನು ಹೇಗೆ ಉಳಿಸಬೇಕು ಎಂದು ನಮಗೆ ತಿಳಿಸಿ ಹೋಗಿದ್ದಾರೆ. ಆದ್ದರಿಂದ ಇಂದು ಕಾಡು ಸಮೃದ್ಧವಾಗಿ ಉಳಿಯಲು ಕಾಡಂಚಿನ ಜನ ತ್ಯಾಗ ಪರಿಶ್ರಮ ದೊಡ್ಡ ಪ್ರಮಾಣದಲ್ಲಿದೆ ಎಂದು ತಿಳಿಸಿದರು.
ಕಸ್ತೂರಿರಂಗನ್ ವರದಿಯ ಅಧಿಸೂಚನೆಯ ವಿರುದ್ದ ಸದನ ಒಮ್ಮತದ ನಿರ್ಣಯ ಕೈಗೊಂಡ ನಂತರ ಪ್ರತಿಪಕ್ಷ ನಾಯಕ ಆರ್ ಅಶೋಕ ರಾಜ್ಯದಲ್ಲಿ ಉದ್ಭವಿಸಿರುವ ಬರ ಪರಿಸ್ಥಿತಿ ಹಾಗೂ ರೈತರು ಎದುರಿಸುತ್ತಿರುವಂತಹ ಸಂಕಷ್ಟದ ಬಗ್ಗೆ ಚರ್ಚೆ ಆರಂಭಿಸಿದರು. ಜೂನ್ 9ರಿಂದ ಸೆಪ್ಟೆಂಬರ್ ತನಕ ರಾಜ್ಯದಲ್ಲಿ ವಾಡಿಕೆ ಮಳೆಯಾಗಿಲ್ಲ. ಜೂನ್ನಲ್ಲಿ ಶೇಕಡಾ 42ರಷ್ಟು ಮಳೆಯ

ಕೊರತೆಯಾಗಿದೆ. ಅದೇ ರೀತಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲೂ ವಾಡಿಕೆ ಮಳೆಯಾಗದೆ ಕೃಷಿ ಚಟುವಟಿಕೆ ತೀವ್ರ ತೊಂದರೆಯಾಗಿದೆ. 50 ವರ್ಷದ ನಂತರ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದೆ. ನೀರಿಲ್ಲದೆ ರೈತರ ಬೆಳೆ ನಾಶವಾಗಿದ್ದರೂ ಸರ್ಕಾರ ಪರಿಹಾರ ನೀಡಿಲ್ಲ ಎಂದು ಆರ್ ಅಶೋಕ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಮಳೆ ಕೊರತೆಯಿಂದ ರೈತರು ಬೆಳೆದ ಬೆಳೆ ನಾಶವಾಗಿದೆ. ರೈತರಿಗೆ ಇದುವರೆಗೂ ಬೆಳೆ ವಿಮೆಯೂ ಸಿಕ್ಕಿಲ್ಲ. ಸರ್ಕಾರ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ. ಕೃಷಿ ಚಟುವಟಿಕೆಗೆ ಮಾಡಿದ ಸಾಲ ತೀರಿಸಲಾಗಿದೆ. ರೈತ ಸಮುದಾಯ ಸಂಕಷ್ಟದ ಸ್ಥಿತಿ ಎದುರಿಸುವಂತಾಗಿದೆ ಎಂದು ಸದನದ ಗಮನ ಸೆಳೆದರು. ಬರ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಬರ ಹಾಗೂ ಸಾಲದ ಹೊರೆಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ರೈತರ ಆತ್ಮಹತ್ಯೆ ಪ್ರಕರಣದಲ್ಲಿ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ಸದನದಲ್ಲಿ ಬರಗಾಲದ ಭೀಕರತೆಯನ್ನು ಬಿಚ್ಚಿಟ್ಟರು. ಬರಪೀಡಿತ ಪ್ರದೇಶದ ಜನ ಗುಳೆ ಹೋಗುವ ಪರಿಸ್ಥಿತಿ ಹೆಚ್ಚಾಗಿದೆ ಎಂದು ವಿರೋಧ ಪಕ್ಷದ ನಾಯಕರು ಸರ್ಕಾರದ ಗಮನ ಸೆಳೆದರು. ಬರಪೀಡಿತ ಪ್ರದೇಶದ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರ ನೆರವನ್ನ ನೀಡಬೇಕು ಎಂದು ಆಗ್ರಹಿಸಿದರು. ನೆರೆಯ ಮಹಾರಾಷ್ಟ್ರ ಸರ್ಕಾರ 2.5 ಲಕ್ಷ ರೂಪಾಯಿ ತನಕ ರೈತರ ಸಾಲ ಮನ್ನಾ ಮಾಡಿದೆ. ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರವು ಬರದಿಂದ ಸಂಕಷ್ಟಕ್ಕೆ ಒಳಗಾದಂತಹ ರೈತರ ಕೃಷಿ ಸಾಲ ಮನ್ನಾ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಬೆಳೆಹಾನಿ ಸಂಭವಿಸಿದಂತಹ ಹಾಗೆ ಅನುಭವಿಸಿದ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ನೀಡಬೇಕು. ಬರ ನಿರ್ವಹಣೆಗೆ ಪ್ರತಿ ತಾಲೂಕಿಗೂ ಟಾಸ್ಕ್ ಫೋರ್ಸ್ ರಚಿಸಬೇಕು. ರೈತ ಸಮುದಾಯಕ್ಕೆ ಪರ್ಯಾಯ ಉದ್ಯೋಗವನ್ನು ಕಲ್ಪಿಸಬೇಕು ಎಂದು ಹೇಳಿದರು. ಶಾಸಕ ಜಿಟಿ ದೇವೇಗೌಡ ಮಾತನಾಡಿ, ಬರದಿಂದ ಸಂಕಷ್ಟಕ್ಕೆ ಒಳಗಾದಂತಹ ರೈತರಿಗೆ ಸರ್ಕಾರ ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು. ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಎಂದು ಆಗ್ರಹಿಸಿದರು. ಇದುವರೆಗೂ ವಿಧಾನಸಭೆ ಕಲಾಪದ ಸಮೀಕ್ಷೆ ಕೇಳಿದಿರಿ. ಬರೆದವರು ಪತ್ರಕರ್ತರಾದಂತಹ ಮಂಜುನಾಥ್ ನಾಯ್ಕ್. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ, ಬರೆದವರು ಆರ್ ಎಚ್ ಜಯಪ್ರಕಾಶ್. ವಿಧಾನಮಂಡಲದ 3 ದಿನಗಳ ಅಧಿವೇಶನದ 2ನೇ ದಿನವಾದ ಇಂದು ಮೇಲ್ಮನೆ ಕಲಾಪದಲ್ಲಿ ರಾಜ್ಯದಲ್ಲಿ ಉಂಟಾಗಿರುವಂತಹ ಭೀಕರ ಬರ ಪರಿಸ್ಥಿತಿಯ ಚರ್ಚೆಯ ಆರಂಭಕ್ಕೂ ಮುನ್ನವೇ ಸಚಿವರ ಗೈರು ಹಾಜರಿ ವಿಚಾರ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವೆ ವಾಗ್ವಾದಕ್ಕೆ ಕಾರಣವಾಯಿತು. ಬರದ ಕುರಿತು ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಹೆಚ್ಚಿನ ಸಚಿವರು ಸದನದಲ್ಲಿ ಹಾಜರಿ ಇಲ್ಲದಿರುವುದನ್ನು ಪ್ರತಿಪಕ್ಷ ಸದಸ್ಯರು ಪ್ರಶ್ನಿಸಿದರು. ಸದನವನ್ನು ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕಸ್ತೂರಿರಂಗನ್ ವರದಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಸದಸ್ಯರ ಅಭಿಪ್ರಾಯ ಪಡೆಯುವುದು ಮುಖ್ಯವಾಗಿದೆ. ಮತ್ತೊಂದೆಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದೆ. ಈ ಎರಡೂ ವಿಷಯಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಚಾರಗಳ ಚರ್ಚೆಗೆ ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿದರು. ಈ ವೇಳೆ 53 ತಾಲೂಕುಗಳ ಪಟ್ಟಿಯಲ್ಲಿ ಗದಗ ಜಿಲ್ಲೆ ಇದೆಯೇ ಎಂದು ಸಿಟಿ ರವಿ ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ಗದಗ ಕೂಡ ಪಟ್ಟಿಯಲ್ಲಿ ಇದೆ ಎಂದು ಸ್ಪಷ್ಟಪಡಿಸಿದರು. ಬರಪೀಡಿತ ತಾಲೂಕುಗಳ ಘೋಷಣೆ ವಿಚಾರದಲ್ಲೂ ಸದನದಲ್ಲಿ ಮಾತಿನ ಚಕಮಕಿ ನಡೆಯಿತು. ಬಳಿಕ ಡಾ ಜಿ ಪರಮೇಶ್ವರ್ ಅವರು ಕಸ್ತೂರಿರಂಗನ್ ವರದಿಯ 7ನೇ ಕರಡು ಪ್ರತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವು ನಿಗದಿತ ಅವಧಿಯ ಒಳಗೆ ತನ್ನ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕಿದೆ. ಸರ್ಕಾರದ ಅಭಿಪ್ರಾಯವನ್ನಷ್ಟೇ ಏಕಪಕ್ಷೀಯವಾಗಿ ಸಲ್ಲಿಸುವ ಬದಲು ಸದನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ಯರು ಮುಕ್ತವಾಗಿ ಚರ್ಚೆಯನ್ನು ನಡೆಸಿ ರಾಜ್ಯದ ಹಿತದೃಷ್ಟಿಯಿಂದ ಒಮ್ಮತದ ನಿಲುವನ್ನು ಕೇಂದ್ರಕ್ಕೆ ತಿಳಿಸುವುದು ಸೂಕ್ತ ಎಂಬ ಉದ್ದೇಶದಿಂದ ಈ ವಿಷಯವನ್ನು ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಈ ಬಾರಿ ಬರ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಇದು ಕೆಲವೇ ತಾಲೂಕುಗಳಿಗೆ ಸೀಮಿತವಾಗಿಲ್ಲ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆಯ ತೀವ್ರ ಕೊರತೆ ಕಂಡುಬಂದಿದ್ದು ಕೃಷಿ ಚಟುವಟಿಕೆ ಮತ್ತು ರೈತರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಎಂದು ವಿವರಿಸಿದರು. ರಾಜ್ಯದಲ್ಲಿ ವಾಡಿಕೆಯಂತೆ ಸುಮಾರು 852 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಆದರೆ 642 ಮಿಲಿಮೀಟರ್ ಮಳೆಯಷ್ಟೇ ದಾಖಲಾಗಿದೆ. ಜೂನ್ನಿಂದ ಸೆಪ್ಟೆಂಬರ್ 26ರವರೆಗಿನ ಅವಧಿಯಲ್ಲಿ ವಿವಿಧ ಪ್ರದೇಶಗಳಲ್ಲಿ ತೀವ್ರ ಮಳೆಯ ಕೊರತೆ ಉಂಟಾಗಿದೆ ಎಂದು ಸದನದ ಗಮನಕ್ಕೆ ತಂದರು. ರಾಜ್ಯದ ಸರಾಸರಿ ಮಳೆ ಕೊರತೆ ಶೇಕಡ 36ರಷ್ಟಿದ್ದು ದಕ್ಷಿಣ ಒಳನಾಡಿನಲ್ಲಿ ಶೇಕಡ 46, ಉತ್ತರ ಒಳನಾಡಿನಲ್ಲಿ ಶೇಕಡ 44, ಮಲೆನಾಡಿನಲ್ಲಿ ಶೇಕಡ 38 ಮತ್ತು ಕರಾವಳಿಯ ಭಾಗದಲ್ಲಿ ಶೇಕಡ 28ರಷ್ಟು ಮಳೆಯ ಕೊರತೆ ದಾಖಲಾಗಿದೆ ಎಂದು ವಿವರಿಸಿದರು. ಹಲವು ಪ್ರದೇಶಗಳಲ್ಲಿ ಬೆಳೆಹಾನಿ ತೀವ್ರವಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದರು. ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಲಾಗಿತ್ತು. ನಿರಂತರ ಪರಿಶೀಲನೆಯ ಬಳಿಕ ಮತ್ತು 23 ತಾಲೂಕುಗಳನ್ನು ಸೇರ್ಪಡೆ ಮಾಡಲಾಗಿದ್ದು ಇದೀಗ ಮತ್ತೆ 53 ತಾಲೂಕುಗಳನ್ನು ಪಟ್ಟಿಗೆ ಸೇರಿಸಲಾಗುತ್ತಿದೆ. ಇದರೊಂದಿಗೆ ಒಟ್ಟು 177 ತಾಲೂಕುಗಳು ಬರಪೀಡಿತ ಪ್ರದೇಶಗಳಾಗಿ ಘೋಷಣೆಯಾಗಲಿವೆ ಎಂದು ತಿಳಿಸಿದರು. ಬಳಿಕ ವಿಪಕ್ಷ ನಾಯಕರ ಮಾತಿಗೆ ಪದೇ ಪದೇ ಅಡ್ಡಿ ಮಾಡಲಾಗುತ್ತಿದೆ. ಸದನ ಕರೆದು ಚರ್ಚೆಯಲ್ಲಿ ಮಾತನಾಡಲು ಬಿಡಲ್ಲ ಎಂದರೆ ಹೇಗೆ ಎಂದು ಸಿಟಿ ರವಿ ಪ್ರಶ್ನಿಸಿದರು. ಆಡಳಿತ ಪಕ್ಷದ ನಡೆ ಖಂಡಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರು ಸಭಾತ್ಯಾಗ ಮಾಡಿದ್ದರಿಂದ ಸಭಾಪತಿ ಕೆಲಕಾಲ ಕಲಾಪವನ್ನು ಮುಂದೂಡಿದರು. ಬಳಿಕ ಆರಂಭಗೊಂಡ ಕಲಾಪದಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬರದ ಚರ್ಚೆಯನ್ನು ಮುಂದುವರಿಸಿ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರ ತಡ ಮಾಡದೆ ಯುದ್ಧೋಪಾದಿಯಲ್ಲಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಅನ್ವಯ ಒಂದೇ

ಬಾರಿಗೆ ಬರ ತಾಲೂಕುಗಳನ್ನು ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಯಾವುದೋ ಕ್ರೀಡಾಕೂಟದಲ್ಲಿ ಗೆದ್ದು ಅರ್ಹತೆ ಪಡೆದವರಿಗೆ ಪದಕ ನೀಡಿದಂತೆ ಒಮ್ಮೊಮ್ಮೆ ಒಂದೊಂದು ತಾಲೂಕನ್ನು ಆಯ್ಕೆ ಮಾಡಿ ಬರ ತಾಲೂಕುಗಳ ಪಟ್ಟಿಗೆ ಸೇರ್ಪಡೆ ಮಾಡುವುದು ಸರಿಯೇ ಎಂದು ಪ್ರಶ್ನಿಸಿದ ಅವರು, ಬರ ಪರಿಸ್ಥಿತಿಯನ್ನು ಸಮಗ್ರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರದ ನಾಯಕರು ಪಕ್ಷ ಹಾಗೂ ನಾಯಕತ್ವದ ವಿಚಾರಗಳಿಗೆ ಪದೇ ಪದೇ ದೆಹಲಿಗೆ ತೆರಳುತ್ತಾರೆ. ಜನರ ಸಮಸ್ಯೆಗಳನ್ನು ಹೊತ್ತು ದೆಹಲಿಗೆ ಎಂದಾದರೂ ಹೋಗಿದ್ದೀರಾ ಎಂದು ಪ್ರಶ್ನಿಸಿದರು. ಪ್ರತಿಯೊಂದು ಸಮಸ್ಯೆಗೂ ಕೇಂದ್ರ ಸರ್ಕಾರವನ್ನು ದೂರಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು ಸರಿಯಲ್ಲ ಎಂದು ಆಕ್ಷೇಪಿಸಿದರು. ಬರ ಎಲ್ನಿನೋ ಸೇರಿದಂತೆ ಹವಾಮಾನ ಮುನ್ಸೂಚನೆಗಳು ಮೊದಲೇ ಲಭ್ಯವಿದ್ದರೂ ಸರ್ಕಾರ ಸೂಕ್ತ ಮುನ್ನೆಚ್ಚರಿಕೆ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದರು. ಕೇವಲ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಗೆ ಹಣ ನೀಡಿದರೆ ರೈತರ ಸಮಸ್ಯೆಗೆ ಪರಿಹಾರ ಆಗುವುದಿಲ್ಲ ಎಂದು ಹೇಳಿದರು. ಬರ ಚರ್ಚೆ ವೇಳೆ ಕೇಂದ್ರದ ರೈತಪರ ಯೋಜನೆ ಮತ್ತು ಸಾಲ ಮನ್ನಾ ವಿಚಾರವೂ ಪ್ರಸ್ತಾಪವಾಯಿತು. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಂತಹ ಅವಧಿಯಲ್ಲಿ 71,000 ಕೋಟಿ ಸಾಲ ಮನ್ನಾ ಮಾಡಲಾಗಿತ್ತು ಎಂದು ಕಾಂಗ್ರೆಸ್ ಸದಸ್ಯರು ಉಲ್ಲೇಖಿಸಿದರೆ, ಬಿಜೆಪಿ ಸದಸ್ಯರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಖಾತೆಗೆ 14.40 ಲಕ್ಷ ಕೋಟಿ ಹಣ ವರ್ಗಾವಣೆ ಮಾಡಿದೆ ಎಂದು ಪ್ರತಿಪಾದಿಸಿದರು. ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿ, ರೈತರ ಖಾತೆಗೆ 14 ಲಕ್ಷ ಕೋಟಿ ಹಾಕಿದರೆ ದೆಹಲಿ ಗಡಿಯಲ್ಲಿ ರೈತರು ಏಕೆ ಪ್ರತಿಭಟನೆ ನಡೆಸುತ್ತಿದ್ದರು ಎಂದು ಪ್ರಶ್ನಿಸಿದರು. ಬಳಿಕ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕಸ್ತೂರಿರಂಗನ್ ವರದಿಯ ಅಧಿಕೃತ ನಿರ್ಣಯವನ್ನು ಮಂಡಿಸಿದರು. ಪಶ್ಚಿಮ ಘಟ್ಟಗಳನ್ನು ಉಳಿಸಬೇಕು, ಅರಣ್ಯ ನದಿ ಜಲಮೂಲ ಮತ್ತು ಜೀವ ವೈವಿಧ್ಯವನ್ನು ರಕ್ಷಿಸಬೇಕು. ಅದೇ ಸಮಯದಲ್ಲಿ ರೈತರು ತೋಟಗಾರರು ಆದಿವಾಸಿಗಳು ಮತ್ತು ಸ್ಥಳೀಯ ನಿವಾಸಿಗಳ ಹಕ್ಕು ಹಿತಾಸಕ್ತಿಗಳನ್ನು ಕಾಪಾಡಬೇಕು ಎಂದು ಸದನದಲ್ಲಿ ತಿಳಿಸಿದರು. ವರದಿಯಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಅನಗತ್ಯ ಅಡ್ಡಿಯಾಗಬಾರದು. ಯಾವುದೇ ಕಾರಣಕ್ಕೂ ಕಾಡಂಚಿನ ಗ್ರಾಮಗಳಲ್ಲಿರುವಂತಹ ಜನರನ್ನು ಸ್ಥಳಾಂತರಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ ಹಾಗೆ ಮಿತಿಮೀರಿದ ಗುಡ್ಡ ಕಡಿತ, ಒತ್ತುವರಿ ಮತ್ತು ಅಸುರಕ್ಷಿತ ಹಾಗೂ ಹೆಚ್ಚಿನ ಮಾಲಿನ್ಯ ಉಂಟು ಮಾಡುವ ವಾಣಿಜ್ಯ ಚಟುವಟಿಕೆಗಳಿಗೆ ಯಾವುದೇ ರಕ್ಷಣೆ ನೀಡಲಾಗುವುದಿಲ್ಲ. ಇಂತಹ ಚಟುವಟಿಕೆಗಳ ವಿರುದ್ಧ ಕಾನೂನುಬದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸದನದಲ್ಲಿ ಕಠಿಣ ಸಂದೇಶ ರವಾನಿಸಿದ್ದಾರೆ. ಈ ವೇಳೆ ಬಿಜೆಪಿ ಸದಸ್ಯರಾದಂತಹ ಸಿಟಿ ರವಿ ಮತ್ತು ರವಿಕುಮಾರ್ ಸರ್ಕಾರಕ್ಕೆ ಕಸ್ತೂರಿರಂಗನ್ ವರದಿ ವಿಚಾರವಾಗಿ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದರು. ಈ ವೇಳೆ ಬಿಜೆಪಿಯ ಸಿಟಿ ರವಿ ಮತ್ತು ರವಿಕುಮಾರ್ ಅವರು ಸರ್ಕಾರಕ್ಕೆ ವರದಿ ವಿಚಾರವಾಗಿ ಕೆಲವು ಸಲಹೆಗಳನ್ನು ಹಾಗೆ ಸೂಚನೆಗಳನ್ನು ನೀಡಿದರು. ಇದುವರೆಗೂ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆಯನ್ನು ಕೇಳಿದರೆ ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿರುವ ಸ್ವಾತಿ ಮುತ್ತು ಚಿತ್ರದಿಂದ ಆಯ್ದ ಗೀತೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸ್ವರಕಲ್ಪನೆ.

ಸ್ಪರ್ಶ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಸೋನು ನಿಗಮ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿದೆ ಈ ಗೀತೆ. ದೊಡ್ಡರಂಗೇಗೌಡ ಬರೆದಿರುವಂತಹ ಗೀತೆ ಹಂಸಲೇಖ ಅವರ ಸಂಗೀತದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಿ ಟಾಕ್, ನಂತರ ಮಂಥನ್, ಈ ಎರಡು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.
1: ಮುಂಗಾರು ಮಳೆ ಚಿತ್ರದಿಂದ ಆಯ್ದ ಗೀತೆ ಇದು. ಸೋನು ನಿಗಮ್ ಗೀತೆಯನ್ನು ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಬರೆದಿರುವ ಗೀತೆಗೆ ಮನೋಮೂರ್ತಿಯವರ ಸಂಗೀತ.

ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಲ ಧ್ವನಿಗಳಿದ್ದ ಸರ್ಗಮ್ ಚಿತ್ರ ಗೀತೆಯನ್ನ ಇದುವರೆಗೆ ನೀವು ಕೇಳಿದ್ರಿ. ಇದುವರೆಗೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪೈಕಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, ಮಾಧುರಿ ಎಂ ಕಲ್ಗೋಡ್, ಆರತಿ ಸುಂದರೇಶನ್ ಹಾಗೂ ಡಿಆರ್ ಸೌಮ್ಯ ಅವರು ಹಾಡಿರುವಂತಹ ಭಕ್ತಿ ಗೀತೆಗಳನ್ನು ನಾವು ಬಿತ್ತರಿಸುತ್ತೇವೆ. 6:30 ಚಿಂತನ, ಎಸ್ ಷಡಕ್ಷರಿ ಅವರಿಂದ ಚಿಂತನ. 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ವಿಷಯ ಮಾನಸ್ ಮತ್ತು ಇ ಸಾಧ್ಯ ಆಪ್. ಭಾಗವಹಿಸಲಿದ್ದಾರೆ ಬೆಂಗಳೂರಿನ ಸಿಡ್ಯಾಕ್ ಇಲ್ಲಿಯ ಸೈಂಟಿಸ್ಟ್ ಎಫ್ ಆಗಿರುವ ಡಾಕ್ಟರ್ ಆರ್ ಸಿ ಸರಿತಾ ಅವರು. ಬೆಳಗ್ಗೆ 8:30 ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ ಪ್ರಾಯೋಜಿತ ಆಯುಷ್ ವಾಣಿ, ಮಾವು ಮತ್ತು ಬಿಲ್ವಪತ್ರೆಯ ಔಷಧೀಯ ಗುಣಗಳು ಈ ಕುರಿತಂತೆ ಮಾಹಿತಿಯನ್ನು ನೀಡಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ನಾರ್ವೆ ಗ್ರಾಮದ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಅವರು. ಬೆಳಗ್ಗೆ 8:50 ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ ಪರಿಕಲ್ಪನೆ ಹಾಗೂ ಕಾರ್ಯಕ್ರಮದಲ್ಲಿ ಕಗ್ಗಗಳ ವಾಚನವನ್ನು ಮಾಡುವವರು ಡಾಕ್ಟರ್ ಬಸವರಾಜ್ ಸಾದರ್, ಕಾರ್ಯಕ್ರಮದ ನಿರ್ಮಾಣ ಎಂ ಶಿವರಾಮ್. ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮಧ್ಯಾಹ್ನ 12:05 ವನಿತಾ ವಿಹಾರ, ಸಂಸಾರದ ಶೃಂಗಾರಕ್ಕೆ ಮೌನ ಬಂಗಾರ, ಪುಷ್ಪಲತಾ ಉಪ್ಪಿನಂಗಡಿಯವರಿಂದ ಕಥೆ. 12:35 ಆರೋಗ್ಯ ಸಂಚಿಕೆ, ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಹಾಗೂ ಚಿಕಿತ್ಸೆ ಕುರಿತಂತೆ ಡಾಕ್ಟರ್ ವರಲಕ್ಷ್ಮಿ ವಿ ಅವರೊಡನೆ ಸಂದರ್ಶಿಸುವವರು ಜಾಂಪಣ್ಣ ಆಶಿಹಾಳ್. ಮಧ್ಯಾಹ್ನ 1:00 ಪ್ರಗತಿ ಪಥ, ಪಿಎಂ ಕಿಸಾನ್ ಮನ್ಧನ್ ಯೋಜನೆ ಕುರಿತಂತೆ ಮಾಹಿತಿ ನಿಮಗೆ ಸಿಗಲಿದೆ. 2:40 ಹಿಂದಿ ಪಾಠ ಹೇಳಿಕೊಡುವವರು ನೀತಿ ಸೈನಿ. ಸಂಜೆ 6:30 ರಸವಾರ್ತೆ ಕೇಳುತ್ತೀರಿ. 6:51 ಕೃಷಿರಂಗ, ಚಿಗುರು ಸಸ್ಯ ಉತ್ಪಾದನೆ ಹಾಗೂ ಮೈಕ್ರೋ ಗ್ರೀನ್ಸ್ನ ಮಹತ್ವದ ಕುರಿತಂತೆ ಡಾಕ್ಟರ್ ಸೌಮ್ಯ ಕೆಜೆ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಹಾಗೂ ಸಂಘಟಕರಿಂದ ಭಜನೆ ಪದಗಳು ಪ್ರಸಾರವಾಗಲಿವೆ. 7:15 ವಿಧಾನಮಂಡಲದಲ್ಲಿ ಇಂದು, ನಾಳೆ ವಿಧಾನಮಂಡಲದಲ್ಲಿ ನಡೆಯುವ ಕಾರ್ಯಕಲಾಪಗಳ ಸಮೀಕ್ಷೆಯನ್ನು ಕೇಳ್ತೀರಿ. ಇನ್ನು 8:00 ಕಾರ್ಯಕ್ರಮ ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾ ಲೋಕ. ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ 2026 ಏಷ್ಯನ್ ಗೇಮ್ಸ್ ಕುರಿತ ಸಾಪ್ತಾಹಿಕ ಮಾಹಿತಿ ದೊರೆಯಲಿದೆ. ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ಇದರ ದಿನದಾಟದ ಮುಖ್ಯಾಂಶಗಳನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. ನಂತರ ಎಂದಿನಂತೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: Sakshi Chaudhary entered the pre-quarters. In men's cricket, India narrowly avoided a historic upset, defeating host Japan by 2 runs in a rain-curtailed 5-overs-a-side one-off T20 international match at Sanur today. The Indian Meteorological Department has issued red alert for extremely heavy rainfall over isolated places in Chhattisgarh, Odisha, coastal Andhra Pradesh and Telangana for the next 2 days. For Delhi, IMD said the national capital will witness mostly clear skies with no rain. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಕೇಳುಗರೆ, ಈಗ ವೇಳೆ 11:10:12. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಲಯದ ನಾಳೆಯ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು